0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

ಗಳು ವಿಭಿನ್ನ ಕೆಲಸ ಮಾಡುವುದಿಲ್ಲ, ಮಾಡುವ ಕೆಲಸವನ್ನೇ ವಿಭಿನ್ನವಾಗಿ ವಿಶೇಷವಾಗಿ ಮಾಡುತ್ತಾರೆ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಶನಿವಾರ ದಿನಾಂಕ 20 ಜೂನ್ 2026 ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 ರಿಂದ 6:50 ಕನ್ನಡ ಭಕ್ತಿ ಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 ರಿಂದ 7:00 ಪ್ರಸಾರವಾಗಲಿದೆ. ಚಿಂತನ ಕಾರ್ಯಕ್ರಮ 7:00 ರಿಂದ 7:15 ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ 7:15 ರಿಂದ 7:30 ಸಂಸ್ಕೃತಂ ವದಾಮಹ 7:30 ರಿಂದ 8:00 ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ 8:00 ರಿಂದ 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ 8:15 ರಿಂದ 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ 8:30 ರಿಂದ 9:00 ಮೊಗ್ಗಿನ ಮನಸ್ಸು ಸರಣಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮ 9:00 ರಿಂದ 9:30 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ವಿಶೇಷ ಕಾರ್ಯಕ್ರಮ 9:30 ರಿಂದ 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 10:00 ರಿಂದ 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ 12:00 ರಿಂದ 12:30 ನಮಗಾಗಿ ಕಾನೂನು ಕಾರ್ಯಕ್ರಮ 12:30 ರಿಂದ 1:00 ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ 1:00 ರಿಂದ 1:30 ಅಡುಗೆ ಅರಮನೆ ಮಹಿಳಾ ವೇದಿಕೆಯಲ್ಲಿ 1:30 ರಿಂದ 2:00 ಆರೋಗ್ಯಧನ ಸಂಪದ ಮರಾಠಿ ಸಮಯದಲ್ಲಿ 2:00 ರಿಂದ 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ 2:15 ರಿಂದ 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ 4:00 ರಿಂದ 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ 4:30 ರಿಂದ 5:00 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು 5:00 ರಿಂದ 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ 7:35 ರಿಂದ 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ 7:45 ರಿಂದ 8:15 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 ರಿಂದ 8:30 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ವಿಶೇಷ ಕಾರ್ಯಕ್ರಮದ ಮರು ಪ್ರಸಾರ 8:30 ರಿಂದ 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೊಂಕಿ ಭಾರತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ. ಸರ್ವರಿಗೂ ಶುಭೋದಯಗಳು. ಆತ್ಮೀಯ ಸ್ವಾಗತ ಕಾರ್ಯಕ್ರಮದಲ್ಲಿ ಸಂಗೀತದ ರೂಪದಲ್ಲಿರುವ ಶ್ರದ್ಧೆಯ ಭಕ್ತಿಯ ಕಾರ್ಯಕ್ರಮವೇ ಸಂಗೀತ ಸುಧಾ. ಎಂದಿನಂತೆ ಇಂದು ಕೂಡ ಪರಮಾತ್ಮನ ಭಕ್ತಿಯಲ್ಲಿ ನೆನಪಿನಲ್ಲಿ ತಲ್ಲೀನರಾಗೋಣ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಆಂಜನೇಯನೇ ಶರಣು ವೀರಾಂಜನೇಯನೇ ಶರಣು ಪಾವನವಾದ ಕದರ ಮುಂಡಲಗಿ ಸುಕ್ಷೇತ್ರದ ಶಾಂತನೇ ಶರಣು.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ಬಂದ ಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ನೀನೇ ಧನ್ಯನಯ್ಯ ಹನುಮ, ನೀನೇ ಧನ್ಯನಯ್ಯ ರಾಮನಾಮ ನುಡಿವ ನಿರತವು ರಾಮ ರಾಮ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಹಗಲಿರುಳೆನ್ನದೆ ನಿನ್ನನೆ ನೆನೆಯುವೆ, ಏಳೂರ ಕಾಯನೆ, ಓ ಹನುಮಂತನೇ ಕೇಳಿ ಈ ಒಂದು ಗೀತೆಯನ್ನ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ನನ್ನ ಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಯಲಗೂರ ಪುರವಾಸ ಕರುಣಾನಿಧಿಯೇ, ಏಳೂರ ಪುರವಾಸ ಭಕ್ತರ ಆಸಿರಿ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಭೂಮಿಗಿಳಿದೆ ಭಗವಂತ ಹನುಮನಾಗಿ ಬೇಡಿದೆಲ್ಲ ಕೊಡುವ ಕಲ್ಪವೃಕ್ಷವಾಗಿ ಕೇಳಿ ಈ ಒಂದು ಗೀತೆಯನ್ನ

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮಣಿಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ಮಣುಧ್ವನಿ 90.4 ಎಫ್ಎಂ ಅಲ್ಲಿ. ಅಕಳಂಕಿತ ಓ ಹನುಮ ಕರುಣಾಕರ, ಎಂದೆಂದು ನಿನ್ನ ಹೆಸರು ಅಜರಾಮರ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು. ಸಂಗೀತ ಸುಧಾ ಕಾರ್ಯಕ್ರಮದ ಮುಂದಿನ ಗೀತೆ ಯಲಗೂರ ಹನುಮನೆ ಶರಣಾದೆ ದೇವನೇ ಕರುಣಾಳು ಭಯರೋಗ ಹರನೇ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೇಳಿ ಮಣುಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ, ಈ ಪುಣ್ಯ ಈ ಭಾಗ್ಯ ಎಷ್ಟು ಜನಗಳಿಗುಂಟು ಅರಿಯರಾರು, ನನಗೂ ನಿನಗೂ ಇರುವ

0: ಇದೀಗ ಪ್ರಸಾರವಾಗಲಿದೆ ಚಿಂತನ ಪ್ರಸ್ತುತಪಡಿಸಲಿದ್ದಾರೆ ಲೇಖಕಿ ಹವ್ಯಾಸಿ ಬರಹಗಾರ್ತಿ ಶ್ರೀಮತಿ ವಿದ್ಯಾ ಉಪೇಂದ್ರ ಜೋಶಿಯವರು.
1: ಎಲ್ಲ ಆತ್ಮೀಯ ಕೇಳುಗರಿಗೆ ನಮಸ್ಕಾರಗಳು. ನಾನು ಶ್ರೀಮತಿ ವಿದ್ಯಾ ಉಪೇಂದ್ರ ಜೋಶಿ. ಇವತ್ತಿನ ಚಿಂತನದ ವಿಷಯ ವ್ಯಕ್ತಿತ್ವ. ವಾತಾವರಣ ಮಂಕಾದರೇನು ಮನಸ್ಸು ಮಂಕಾಗದಿರಲಿ, ಕೆಟ್ಟ ಕನಸು ಬಿದ್ದರೇನು ಆಲೋಚನೆ ಶುಚಿಯಾಗಿರಲಿ, ವಾದ ವಿವಾದ ಏನೇ ಇರಲಿ ನುಡಿ ನೇರವಾಗಿರಲಿ, ಸಾವಿರ ದುಮಾನಗಳೇ ಎದುರಾಗಲಿ ಒಳ್ಳೆಯ ವ್ಯಕ್ತಿತ್ವ ನಮ್ಮ ನಿಮ್ಮೆಲ್ಲರದಾಗಲಿ. ಬದುಕಿನಲ್ಲಿ ವ್ಯಕ್ತಿಗಿಂತ ವ್ಯಕ್ತಿತ್ವಕ್ಕೆ ಹೆಚ್ಚು ಮಹತ್ವ. ಏಕೆಂದರೆ ಮನುಷ್ಯನಲ್ಲಿರುವ ಒಳ್ಳೆಯದು ಕೆಟ್ಟದ್ದನ್ನು ಸೂಚಿಸುವುದೇ ವ್ಯಕ್ತಿತ್ವ. ಮನುಷ್ಯನ ಬೆಳವಣಿಗೆಗೆ ಮೂಲಾಧಾರವೇ ವ್ಯಕ್ತಿತ್ವ. ಕೆಲವರು ಅಂದುಕೊಳ್ಳುತ್ತಾರೆ ಬೇರೆಯವರು ನಮಗೆ ಬಹಳಷ್ಟು ಪ್ರೀತಿ ಗೌರವಗಳಿಂದ ಕಾಣುತ್ತಿದ್ದಾರೆ ಎಂದು. ಆದರೆ ಅದು ಆ ಮನುಷ್ಯನಿಗೆ ಕೊಡುವ ಗೌರವ ಅಲ್ಲ, ಒಳ್ಳೆಯ ವ್ಯಕ್ತಿತ್ವಕ್ಕೆ ಅವರಲ್ಲಿರುವ ಒಳ್ಳೆಯ ಗುಣಕ್ಕೆ ಕೊಡುವ ಗೌರವ ಹಾಗೂ ಘನತೆ. ಇನ್ನು ವ್ಯಕ್ತಿತ್ವ ಚಿನ್ನ ಮತ್ತು ಬೆಳ್ಳಿಗಿಂತಲೂ ಅಮೂಲ್ಯವಾದುದು. ವ್ಯಕ್ತಿತ್ವವನ್ನು ಕಳೆದುಕೊಂಡು ನಾವು ಪ್ರಪಂಚವನ್ನು ಗೆಲ್ಲಬೇಕಿಲ್ಲ. ಸ್ನೇಹಿತರೆ, ಸೌಂದರ್ಯಕ್ಕೆ ಎಂದು ಮರುಳಾಗದೆ ವ್ಯಕ್ತಿತ್ವಕ್ಕೆ ಆದ್ಯತೆ ನೀಡಬೇಕು. ಬಾಳಬೇಕಿರುವುದು ವ್ಯಕ್ತಿತ್ವದ ಜೊತೆ ಎಂಬ ವಾಸ್ತವಿಕ ಸತ್ಯದ ಅರಿವಿರಬೇಕು. ಅನ್ನ ಇದ್ದರೆ ಉಪವಾಸವಿಲ್ಲ, ಶಿಕ್ಷಣವಿದ್ದರೆ ವನವಾಸವಿಲ್ಲ. ಹಾಗೆ ಜ್ಞಾನದಿಂದ ಅಧಿಕಾರ ಸಿಗಬಹುದು, ಆದರೆ ಗೌರವ ಸಿಗಬೇಕೆಂದರೆ ವ್ಯಕ್ತಿತ್ವ ಇರಲೇಬೇಕು. ನಮ್ಮ ಹೊರರೂಪ, ಉಡುಗೆ ತೊಡುಗೆ, ಜ್ಞಾನ ತಿಳುವಳಿಕೆ, ಧೋರಣೆ, ಬುದ್ಧಿಚಾತುರ್ಯ, ಭಾವನೆಗಳನ್ನು ಪ್ರಕಟಿಸುವ ರೀತಿ ಸ್ವಾರ್ಥ ಪರಹಿತಕ್ಕೆ ಎಷ್ಟು ಆದ್ಯತೆ

ಹಾಗೆ ವ್ಯಕ್ತಿತ್ವವನ್ನು ಎಲ್ಲಿಯೂ ಹುಡುಕದೆ ಅದು ನಮ್ಮಲ್ಲಿಯೇ ಇದೆ, ನಮ್ಮಲ್ಲಿಯೇ ಅಡಗಿದೆ ಎಂಬ ಸತ್ಯದ ಅರಿವು ನಮಗಾಗಬೇಕು. ಸ್ನೇಹಿತರೆ, ಕಲ್ಲನ್ನು ಕೆತ್ತಿದಷ್ಟು ಸಣ್ಣದಾಗುತ್ತಾ ಒಳ್ಳೆಯ ರೂಪ ಪಡೆಯುತ್ತದೆ. ಹಾಗೆ ನಮ್ಮಲ್ಲಿರುವ ಅಹಂಕಾರವನ್ನು ಕೆತ್ತಿದಷ್ಟು ನಮ್ಮ ಒಳ್ಳೆಯ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ. ನಮಗೆ ಸಿಗುವ ಗೌರವ ಸನ್ಮಾನಗಳಾಗಲಿ, ನಾವು ನಮಗೆ ಅಂತ ಅಥವಾ ನನ್ನದೇ ಅಥವಾ ನಾನೇ ಅಂತ ಸರ್ವತಃ ಭಾವಿಸಬಾರದು. ಇದೆಲ್ಲ ನಮ್ಮಲ್ಲಿರುವ ಒಳ್ಳೆಯ ಗುಣಗಳು ವ್ಯಕ್ತಿತ್ವಕ್ಕೆ ಅಂತ ತಿಳಿಯಬೇಕು. ಯಾವುದೇ ಹುದ್ದೆ, ಅಧಿಕಾರ, ಶ್ರೀಮಂತಿಕೆ, ಪದವಿಗಳು ಯಾವುದೂ ಶಾಶ್ವತವಲ್ಲ. ಆದರೆ ನಮ್ಮಲ್ಲಿರುವ ಸೃಜನಶೀಲ ವ್ಯಕ್ತಿತ್ವ, ಸ್ವರೂಪ ಗುಣಗಳು, ಪ್ರಾಮಾಣಿಕತೆ, ಸತ್ಯ, ನಿಷ್ಠೆ ಇವೆಲ್ಲವುಗಳು ಸದಾ ಮುತ್ತು ವಜ್ರದಂತೆ ನಮ್ಮಲ್ಲಿ ಸದಾ ಹೊಳೆಯುತ್ತಿರುತ್ತವೆ. ಸದಾ ನಮ್ಮ ವ್ಯಕ್ತಿತ್ವವು ವಜ್ರದಂತೆ ಹೊಳೆಯುತ್ತಿರಬೇಕು. ಅದಕ್ಕೆ ಬೆಲೆ ಕಟ್ಟಲಾಗದು. ವ್ಯಕ್ತಿ ಹಾಗೂ ವ್ಯಕ್ತಿತ್ವಕ್ಕೆ ಅಜಗಜಾಂತರ ವ್ಯತ್ಯಾಸವಿದೆ. ಸ್ನೇಹಿತರೆ, ವ್ಯಕ್ತಿತ್ವ ಸಲೀಲವಾಗಿ ಹರಿಯುವ, ಎಲ್ಲರೊಂದಿಗೆ ಬೆರೆಯುವ ನೀರಿನಂತಿರಬೇಕು. ಮಲಿನತೆಯನ್ನು ತೊಳೆಯುವ, ಶುಭ್ರತೆಯನ್ನು ಸೆಳೆಯುವ ನೀರಿನಂತಿರಬೇಕು. ನಮ್ಮಲ್ಲಿ ಒಳ್ಳೆಯ ವ್ಯಕ್ತಿತ್ವ ರೂಪುಗೊಳ್ಳಬೇಕೆಂದರೆ ನಾವು ಸದಾ ಹರಿಸ್ಮರಣೆ, ಧ್ಯಾನ, ಯೋಗ, ಜಪತಪಗಳನ್ನು ಮಾಡುವುದರ ಮೂಲಕ ಹರಿನಾಮ ಸ್ಮರಣೆ ಮಾಡಿ ಹರಿಯನ್ನು ಒಲಿಸಿಕೊಳ್ಳಬೇಕು. ನಮ್ಮ ಜೀವನದ ಕೆಲವು ಪರಿಸ್ಥಿತಿ ಸಂದರ್ಭಗಳು ನಮ್ಮ ವ್ಯಕ್ತಿತ್ವವನ್ನೇ ಜನರಿಗೆ ಪರಿಚಯಗೊಳಿಸುತ್ತವೆ, ಅಲ್ಲದೆ ಅನಾವರಣಗೊಳಿಸುತ್ತವೆ. ಯಾವುದೇ ಸಂದರ್ಭದಲ್ಲೂ, ಎಂತಹ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲೂ ಮನಸ್ಸು ಪರಿಶುದ್ಧವಾಗಿರಬೇಕು, ಆತ್ಮವಿಶ್ವಾಸ ಚೆನ್ನಾಗಿರಬೇಕು, ಆಡುವ ಮಾತಿನಲ್ಲಿ ಹಿಡಿತ ಇರಬೇಕು, ಒಳ್ಳೆಯವರ ಸಹವಾಸ ಮಾಡಬೇಕು, ನಂಬಿಕೆ ಎನ್ನುವುದನ್ನು ಉಳಿಸಿಕೊಳ್ಳಬೇಕು, ತಾಳ್ಮೆಯಿಂದ ವರ್ತಿಸಬೇಕು, ಬೇರೆಯವರ ಬಗ್ಗೆ ತಾತ್ಸಾರ ಭಾವ ತೋರಬಾರದು, ಎಲ್ಲರನ್ನೂ ಅರ್ಥೈಸಿಕೊಳ್ಳುವ ಮನೋಭಾವನೆ ಇರಬೇಕು. ಇದೆಲ್ಲವೂ ನಮ್ಮ ಸುಂದರ ವ್ಯಕ್ತಿತ್ವವನ್ನು ಸೂಚಿಸುತ್ತದೆ. ಸ್ನೇಹಿತರೆ, ವ್ಯಕ್ತಿತ್ವ ಹೇಗಿರಬೇಕು ಎಂದರೆ, ಚಿಪ್ಪನ್ನು ಒಡೆದಾಗ ಸಿಗುವ ಶುಭ್ರವಾದ ಮುತ್ತಿನಂತಿರಬೇಕು. ವ್ಯಕ್ತಿತ್ವಕ್ಕೆ ಸ್ಥಿರತೆ, ಮಾನಸಿಕ ಮತ್ತು ದೈಹಿಕ ಹಾವಭಾವಗಳು, ನಡವಳಿಕೆಗಳು ಎಲ್ಲವನ್ನೂ ಆಧರಿಸಿರುತ್ತದೆ. ಶರೀರದ ಹೊರರೂಪ, ಉಡುಗೆ ತೊಡುಗೆ, ಜ್ಞಾನ, ತಿಳುವಳಿಕೆ, ಧೋರಣೆ ಇವೆಲ್ಲವೂ ಕೂಡ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟವುಗಳಾಗಿವೆ. ಒಳ್ಳೆಯ ವ್ಯಕ್ತಿತ್ವ ಮುಖ್ಯ ಗುಣಗಳು ಏನೆಂದರೆ, ಸಂವಹನ, ಬೇರೆಯವರು ಹೇಳುವುದನ್ನು ಚೆನ್ನಾಗಿ ಕೇಳಿಸಿಕೊಳ್ಳಬೇಕು, ಪ್ರಾಮಾಣಿಕವಾಗಿ ಮಾತನಾಡುವುದು, ಎಲ್ಲದಕ್ಕೂ ಉತ್ಸಾಹ ತೋರಿಸುವುದು, ವಿಶ್ವಾಸ, ಇವು ಶ್ರೇಷ್ಠ ವ್ಯಕ್ತಿತ್ವದ ಲಕ್ಷಣಗಳು. ಹಾಗೆ ನಮ್ಮೆಲ್ಲರ ವ್ಯಕ್ತಿತ್ವ ಶುಭ್ರವಾದ ಆಕಾಶದಂತೆ, ಶುದ್ಧವಾಗಿ ಬೀಸುವ ಗಾಳಿಯಂತೆ ಮತ್ತು ಹರಿಯುವ ನೀರಿನಂತೆ ಸ್ವಚ್ಛಂದವಾಗಿರಲಿ ಎನ್ನುವುದೇ ನನ್ನ ಬಯಕೆ.

0: ಸರ್ವೇ ಜನ ಸುಖಿನಾ ಭವಂತು.
1: ಇದುವರೆಗೂ ಕೇಳಿದಿರಿ ಚಿಂತನವನ್ನು. ಪ್ರಸ್ತುತಪಡಿಸಿದವರು ಲೇಖಕಿ ಹವ್ಯಾಸಿ ಬರಹಗಾರ್ತಿ ಶ್ರೀಮತಿ ವಿದ್ಯಾ ಉಪೇಂದ್ರ ಜೋಶಿಯವರು.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.

ಶಿವಾಯ. ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತ ರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸೊ 8ನೇ ಅಧ್ಯಾಯದಲ್ಲಿ ಮೃತ್ಯುವನ್ನು ಹೇಗೆ ಎದುರಿಸಬೇಕು ಅನ್ನೋದನ್ನು ಶ್ರೀಕೃಷ್ಣ ವಿವರಿಸುತ್ತಾರೆ. ಅಂತ್ಯಕಾಲದಲ್ಲಿ ಯಾರು ನನ್ನನ್ನು ಸ್ಮರಿಸುತ್ತಾ ದೇಹವನ್ನು ಬಿಡುವನೋ ಅವನು ಕೂಡಲೇ ನನ್ನ ಸ್ವಭಾವವನ್ನು ಹೊಂದುತ್ತಾನೆ, ನನ್ನಲ್ಲಿಗೆ ಬರುತ್ತಾನೆ, ಇದರಲ್ಲಿ ಸಂಶಯವೇ ಇಲ್ಲ ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳುತ್ತಾನೆ. ಅರ್ಜುನ ಕೇಳಿರುವಂತಹ ಪ್ರಶ್ನೆಗೆ ಉತ್ತರಿಸುತ್ತಾನೆ. ಸೊ ಅಂತ್ಯಕಾಲದಲ್ಲಿ ಶ್ರೀಕೃಷ್ಣನನ್ನು ಸ್ಮರಿಸಿ ವೈಕುಂಠವನ್ನು ಪ್ರಾಪ್ತಿ ಮಾಡಿಕೊಂಡಿರೋರು ಹಲವಾರು ಜನ ಇದ್ದಾರೆ. ಅವರಲ್ಲಿ ಭೀಷ್ಮ ಪಿತಾಮಹರು ಅವರು ಕೂಡ ಪ್ರಮುಖರು. ಸೊ ಭೀಷ್ಮ ಪಿತಾಮಹರು ಕೃಷ್ಣನ ಪರಮ ಭಕ್ತರಾಗಿದ್ದರು. ಆದರೆ ಕೂಡ ಅವರು ಅಂದರೆ ಅವರು ಪಾಂಡವರ ವಿರುದ್ಧ ಹೋರಾಡಿದರಾದರೂ ಕೂಡ ಕೃಷ್ಣ ದೇವೋತ್ತಮ ಪರಮ ಪುರುಷ, ಎಲ್ಲಿ ಕೃಷ್ಣನಿರುತ್ತಾನೋ ಅಲ್ಲಿ ವಿಜಯ ಖಂಡಿತವಾಗಲೂ ಇದ್ದೇ ಇರುತ್ತದೆ ಅನ್ನುವಂಥದ್ದು ಭೀಷ್ಮ ಪಿತಾಮಹರಿಗೆ ಗೊತ್ತಿತ್ತು. ಜಯಸ್ತು ಪಾಂಡುಪುತ್ರಾಣಂ ಏಷೇ ಪಕ್ಷ ಜನಾರ್ದನ, ಎಲ್ಲಿ ಜನಾರ್ದನ ಇರುವನೋ ಅಲ್ಲಿ ವಿಜಯ ಖಂಡಿತವಾಗಲೂ ಲಭಿಸುತ್ತದೆ. ಆದರೆ ಅವರು ತಮ್ಮ ಕರ್ತವ್ಯವನ್ನು ನಿರ್ವಹಿಸುವುದಕ್ಕೋಸ್ಕರ ಕೌರವರ ಪಕ್ಷದಲ್ಲಿ ಇದ್ದು ಅವರು ಯುದ್ಧವನ್ನು ಮಾಡ್ತಾ ಇದ್ರು. ಹೀಗೆ ಭೀಷ್ಮ ಪಿತಾಮಹರು ಈಗ ದೇಹವನ್ನು ತ್ಯಜಿಸ್ತಾ ಇರುವಂತಹ ಸಂದರ್ಭದಲ್ಲಿ ಪಾಂಡವರೊಡಗೂಡಿ ಕೃಷ್ಣ ಕುರುಕ್ಷೇತ್ರ ಯುದ್ಧಭೂಮಿಗೆ ಅಲ್ಲಿಗೆ ಬರುತ್ತಾರೆ ಭೀಷ್ಮ ಪಿತಾಮಹರನ್ನ ಬೀಳ್ಕೊಡೋದಕ್ಕೋಸ್ಕರ. ಸೊ ಕೃಷ್ಣನ ಪಾರ್ಥಸಾರಥಿ ರೂಪವನ್ನ ಕಣ್ತುಂಬಿಕೊಳ್ಳುತ್ತಾರೆ ಭೀಷ್ಮ ಪಿತಾಮಹರು. ಅದಾದ್ಮೇಲೆ ಪಾಂಡವರೆಲ್ಲರೂ ಅವರ ಸುತ್ತುವರಿದು ಕುಳಿತಿದ್ದಾರೆ. ಭೀಷ್ಮ ಪಿತಾಮಹರು ಒಂದೊಂದು ಘಟನೆಗಳನ್ನು ನೆನಪಿಸುತ್ತಾ ಹೇಳ್ತಾ ಇದ್ದಾರೆ. ಸೊ ಎಷ್ಟೆಲ್ಲ ಕಷ್ಟವನ್ನು ಪಟ್ಟ್ರಿ ನೀವು ಚಿಕ್ಕವರಿದ್ದಾಗಲೇ ನಿಮ್ಮ ತಂದೆಯನ್ನು ಕಳ್ಕೊಂಡ್ರಿ, ನಿಮ್ಮ ತಾಯಿ ವಿಧವೆ ತಾಯಿ ನಿಮ್ಮನ್ನು ಸಲಹಲು ಪಟ್ಟಿರುವಂಥ ಕಷ್ಟಗಳು, ಅದಾದಮೇಲೆ ಒಂದರ ನಂತರ ಒಂದು ನಿಮಗೆ ಸಿಕ್ಕಿರುವಂಥ ತೊಂದರೆಗಳು ಅಂದರೆ ಕಿರುಕುಳಗಳು ಎಲ್ಲವೂ ಕೂಡ ಶ್ರೀಕೃಷ್ಣ ನಿಮ್ಮ ಜೊತೆ ಇದ್ದಿದ್ರಿಂದನೇ ನೀವು ಎಲ್ಲವನ್ನ ಧೈರ್ಯದಿಂದ ಎದುರಿಸುವಂತಾಯಿತು ಅಂತ ಭೀಷ್ಮ ಪಿತಾಮಹರು ಹೀಗೆ ಹೇಳ್ತಾರೆ. ಅದಾದಮೇಲೆ ಸೊ ನೀವು ಈ ಶ್ರೀಕೃಷ್ಣನನ್ನು ನಿಮ್ಮ ಸ್ನೇಹಿತ ಅಥವಾ ನಿಮ್ಮ ಸೋದರ ಸಂಬಂಧಿ ಅಂತ ನೀವು ತಿಳಿದುಕೊಂಡ್ರೆ ಸೊ ನೀವು ಅವರನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಿಲ್ಲ ಅಂತೇಳಿ ಅರ್ಥ. ಕೃಷ್ಣ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ವಿಷ್ಣು ದೇವೋತ್ತಮ ಪರಮ ಪುರುಷ ಅಂತ ಹೇಳಿ ಭೀಷ್ಮ ಪಿತಾಮಹರು ಪಾಂಡವರಿಗೆ ಅವರು ಬೋಧನೆಯನ್ನು ನೀಡ್ತಾರೆ. ಅದಾದಮೇಲೆ ಯುಧಿಷ್ಠಿರನಿಗೆ ಹೇಳುತ್ತಾರೆ, ಯುಧಿಷ್ಠಿರ ನೀನು ಚಿಂತಿಸುವ ಅವಶ್ಯಕತೆ ಇಲ್ಲ, ಸೊ ಧರ್ಮ ಯುದ್ಧದ ಅವಶ್ಯಕತೆ ಇದೆ. ಸೊ ಕೆಲವೊಂದು ಬಾರಿ ಧರ್ಮವನ್ನು ಸ್ಥಾಪಿಸಬೇಕಂತಿದ್ರೆ ಹಿಂಸೆಯ ಅವಶ್ಯಕತೆ ಕೂಡ ಇದೆ. ಆದ್ದರಿಂದ ನೀನು ಚಕ್ರವರ್ತಿ ಆಗಿರುವುದು ಉಚಿತವಾಗಿಯೇ ಇದೆ. ಸೊ ನಿನ್ನ ಆಡಳಿತದಲ್ಲಿ ಇಲ್ಲಿ ರಾಮರಾಜ್ಯವಾಗಲಿದೆ, ಆದ್ದರಿಂದ ನೀನು ಇದರ ಬಗ್ಗೆ ಚಿಂತಿಸುವ ಅವಶ್ಯಕತೆ ಇಲ್ಲ, ದುಃಖ ಪಡುವ ಅವಶ್ಯಕತೆ ಇಲ್ಲ. ಇದು ಕೃಷ್ಣನ ಇಚ್ಛೆ ಕೂಡ ಆಗಿತ್ತು ಧರ್ಮವನ್ನ ಸ್ಥಾಪಿಸುವಂತದ್ದು. ಅದಾದ್ಮೇಲೆ ಅರ್ಜುನ ನಂತರ ಭೀಷ್ಮ ಪಿತಾಮಹರು ಹೇಳುತ್ತಾರೆ, ಅರ್ಜುನ ಸೊ ನಿನ್ನ ಸಖನಾಗಿ ಕೃಷ್ಣ ನಿನ್ನ ಸಾರಥಿಯಾಗಿ ಸೊ ನಿನ್ನ ಜೊತೆ ಇದ್ದು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಎಲ್ಲಾ ರೀತಿಯಲ್ಲೂ ನಿನ್ನನ್ನು ರಕ್ಷಿಸಿದ, ನಿಮ್ಮೆಲ್ಲರನ್ನ ರಕ್ಷಿಸಿದ, ನಿಮಗೆ ವಿಜಯ ಕೂಡ ಶ್ರೀಕೃಷ್ಣನಿಂದನೇ ಲಭಿಸಿತು. ಅರ್ಜುನ ನೀನು ಕೃಷ್ಣನ ಹಿಂಭಾಗವನ್ನು ಮಾತ್ರ ನೋಡಬಲ್ಲವನಾಗಿದ್ದೆ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ, ಯಾಕೆಂದ್ರೆ ನಿನ್ನ ಸಾರಥಿಯಾಗಿದ್ದ ಅವನು. ಆದರೆ ನಾನು ಕೃಷ್ಣನ ಮುಖಕಮಲವನ್ನ ನೋಡಿದ್ದೇನೆ. ಸೊ ಹೇಗೆ ತನ್ನ ಭಕ್ತರನ್ನ ರಕ್ಷಿಸುವುದಕ್ಕೋಸ್ಕರ ಕೃಷ್ಣ ಹೂಡುತ್ತಿದ್ದ ತಂತ್ರಗಳು ಉಪಾಯಗಳು ಇವೆಲ್ಲವನ್ನ ಕಂಡು ನಾನು ಸಂತಸ ಪಟ್ಟಿದ್ದೇನೆ. ಕೃಷ್ಣನ ಭಕ್ತವತ್ಸಲ ರೂಪ ನನಗೆ ತುಂಬಾ ಒಂದು ಇಷ್ಟವಾಗಿದೆ, ಮತ್ತು ಕೃಷ್ಣನ ಅತ್ಯಾಕರ್ಷಕವಾದಂತಹ ಆ ಸಾರಥ್ಯ ರೂಪ ಮನಮೋಹಕವಾಗಿತ್ತು. ನಾನು ಬಿಡ್ತಾ ಇದ್ದಂತಹ ಬಾಣಗಳನ್ನ ಹೇಗೆ ಭಕ್ತ ತನಗೆ ಹೂವನ್ನ ಅರ್ಪಿಸಿದಾಗ ಸಂತೋಷದಿಂದ ಸ್ವೀಕರಿಸ್ತಾರೋ ಅದೇ ತರ ಕೃಷ್ಣ ನನ್ನ ಬಾಣಗಳನ್ನ ಕೂಡ ಸಂತೋಷದಿಂದ ಸ್ವೀಕರಿಸ್ತಾ ಇದ್ದಂತಹ ಆ ಸನ್ನಿವೇಶಗಳು ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ಸೊ ಇಂಥ ಶ್ರೀಕೃಷ್ಣನನ್ನ ನಿಮ್ಮ ಜೊತೆ ನೀವು ಪಡೆದವರು, ನೀವೇ ಧನ್ಯರು ಅಂತ ಭೀಷ್ಮ ಪಿತಾಮಹರು ಹೀಗೆ ಹೇಳ್ತಾ ಕೃಷ್ಣನ ಬಗ್ಗೆ ಹೊಗಳ್ತಾ ಇರ್ತಾರೆ. ಅದಾದ್ಮೇಲೆ ಭೀಷ್ಮ ಪಿತಾಮಹರು ಹೀಗೆ ಹೇಳ್ತಾರೆ, ಶ್ರೀಮದ್ ಭಾಗವತಮಲ್ಲಿ ಈ ಶ್ಲೋಕ ಇದೆ, ಭೀಷ್ಮ ಪಿತಾಮಹರು ಹೇಗೆ ದೇಹವನ್ನ ತ್ಯಜಿಸಿದಕ್ಕಿಂತ ಮುಂಚೆ ಭೀಷ್ಮ ಸ್ಥಿತಿ ಅಂತೇಳಿ ಶ್ರೀಕೃಷ್ಣನ ಸ್ಥಿತಿಯನ್ನ ಮಾಡಿದ್ರು ಅಂತೇಳಿ. ಶ್ರೀ

ಭೀಷ್ಮ ಪಿತಾಮಹರು ಹೇಳುತ್ತಾರೆ, ಇದುವರೆಗೆ ನನ್ನ ಚಿಂತನೆ, ನನ್ನ ಭಾವನೆ, ನನ್ನ ಯೋಚನೆ ಎಲ್ಲವೂ ನಾನಾ ವಿಷಯಗಳಲ್ಲಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ನಾನಾ ವಿಷಯಗಳಲ್ಲಿ ಅದು ಮಗ್ನವಾಗಿತ್ತು. ಈಗ ಎಲ್ಲವೂ ಶ್ರೀಕೃಷ್ಣನಲ್ಲಿ ನೆಲೆಸಲಿ. ಶ್ರೀಕೃಷ್ಣ ದೇವೋತ್ತಮ ಪರಮಪುರುಷ, ತಾನೇ ಸೃಷ್ಟಿಸಿರುವಂತಹ ಈ ಜಗತ್ತಿನಲ್ಲಿ ಅವರು ಇಲ್ಲಿ ಅವತರಿಸುತ್ತಾರೆ ತನ್ನ ಭಕ್ತರಿಗೆ ಸಂತಸವನ್ನ ನೀಡಲು. ಅಂತಹ ಕೃಷ್ಣನಲ್ಲಿ ನನ್ನ ಮನಸ್ಸು ನಿಲ್ಲಲಿ. ನಾನೀ ದೇಹವನ್ನು ತ್ಯಜಿಸ್ತಾ ಇರುವಂತಹ ಸಂದರ್ಭದಲ್ಲಿ ಬೇರೆ ಯಾವ ವಿಷಯಗಳು ನನ್ನ ಮನಸ್ಸಿಗೆ ಬಾರದೇ ಇರಲಿ ಅನ್ನುವಂತಹ ಒಂದು ಹೀಗೆ ಪ್ರಾರ್ಥನೆಯನ್ನ ಅವರು ಮಾಡ್ತಾ ಹೋಗ್ತಾರೆ. ಹೀಗೆ ಪ್ರಾರ್ಥನೆಯನ್ನ ಮಾಡ್ತಾ ಮಾಡ್ತಾ ಭೀಷ್ಮ ಪಿತಾಮಹರು ದೇಹವನ್ನ ತ್ಯಜಿಸುತ್ತಾರೆ. ಸೊ ವಾಟ್ ಅ ಗ್ಲೋರಿಯಸ್ ಡೆತ್ ಅಂತ ಹೇಳ್ತಾರೆ ಆಚಾರ್ಯರುಗಳು. ಎಂತಹ ಒಂದು ಅದ್ಭುತವಾದಂತಹ ಸಾವು, ಸಾವೆಂದರೆ ಹೀಗಿರಬೇಕು. ಸ್ವತಃ ಭಗವಾನ್ ಶ್ರೀಕೃಷ್ಣ ತನ್ನ ಭಕ್ತನನ್ನ ನೋಡ್ಲಿಕ್ಕೆ ಬಂದಿದ್ದಾರೆ. ಸಾವಿನ ಸಂದರ್ಭದಲ್ಲಿ ಶ್ರೀಕೃಷ್ಣನನ್ನ ನೋಡುತ್ತಾ ಕೃಷ್ಣನ ಸ್ಮರಣೆಯೊಂದಿಗೆ ದೇಹವನ್ನ ತ್ಯಜಿಸಿರುವಂತಹ ಭೀಷ್ಮ ಪಿತಾಮಹರು ವೈಕುಂಠ ಪ್ರಾಪ್ತಿಯನ್ನ ಮಾಡಿಕೊಂಡರು. ಸೊ ಹೀಗೆ ಅಂತ್ಯ ಕಾಲದಲ್ಲಿ ಯಾರು ನನ್ನನ್ನು ಸ್ಮರಿಸುತ್ತಾರೋ ಅವರು ನನ್ನಲ್ಲಿಗೆ ಬರುತ್ತಾರೆ, ಸಂದೇಹವೇ ಇಲ್ಲ ಅಂತ ಶ್ರೀಕೃಷ್ಣ ಆ ಭರವಸೆಯನ್ನು ಕೊಡುತ್ತಾರೆ. ಸೊ ಆದ್ದರಿಂದ ನಾವು ಯಾವ ಥರ ಸ್ಮರಣೆಯನ್ನು ಮಾಡುತ್ತೀವೋ ಸಾವಿನ ಸಮಯದಲ್ಲಿ ಅದೇ ಥರ ನಾವು ಮುಂದಿನ ಜನ್ಮವನ್ನು ನಾವು ಪಡೆಯುತ್ತೇವೆ, ಅಥವಾ ಭಗವಂತನ ಸ್ಮರಣೆಯನ್ನು ಮಾಡಿದರೆ ಆಧ್ಯಾತ್ಮಿಕ ಲೋಕವನ್ನು ನಾವು ಸೇರುತ್ತೇವೆ.

0: ಭಾವಿತಃ.
1: ವ್ಯಕ್ತಿಯು ತನ್ನ ದೇಹವನ್ನು ಬಿಡುವಾಗ ಯಾವ ಭಾವವನ್ನು ಸ್ಮರಿಸುವನೋ ಅದೇ ಭಾವವನ್ನು ನಿಶ್ಚಯವಾಗಿಯೂ ಪಡೆಯುವನು. ಸೊ ಯಾವ ಸ್ಮರಣೆಯೊಂದಿಗೆ, ಯಾವ ಭಾವದೊಂದಿಗೆ ನಾವು ಈ ದೇಹವನ್ನು ತ್ಯಜಿಸ್ತೇವೋ ಅದೇ ತರದ ದೇಹವನ್ನ ನಾವು ಖಂಡಿತವಾಗ್ಲೂ ಪಡೆಯುತ್ತೇವೆ. ಭರತ ಮಹಾರಾಜ ಇದಕ್ಕೊಬ್ಬ ಉತ್ತಮ ಉದಾಹರಣೆ. ಭರತ ಮಹಾರಾಜ ವಿಷ್ಣುವಿನ ಶ್ರೇಷ್ಠ ಭಕ್ತನಾಗಿರುತ್ತಾನೆ. ಭಕ್ತಿಯಲ್ಲಿ 9 ವಿಧ: ಶ್ರದ್ಧಾ, ಸಾಧು, ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠಾ, ರುಚಿ, ಆಸಕ್ತಿ, ಭಾವ, ಪ್ರೇಮ. ಸೊ 9 ಹಂತಗಳಲ್ಲಿ 8ನೇ ಹಂತದವರೆಗೆ ಭರತ ಮಹಾರಾಜ ತಲುಪಿದ್ದ. ಭಾವ, ಇನ್ನು ಒಂದೇ ಹಂತ ಬಾಕಿ ಇತ್ತು, ಭಗವಂತನ ಇಲ್ಲಿಗೆ ಅವನು ಮರಳಿ ಹೋಗುವುದಕ್ಕೆ, ಭಗವಂತನ ಪ್ರಾಪ್ತಿಯನ್ನ ಮಾಡಿಕೊಳ್ಳೋದಕ್ಕೆ. ಭರತ ಮಹಾರಾಜನಿಗೆ ಏನನ್ಸುತ್ತೆ, ನಾನು ಈ ಸಂಸಾರದಲ್ಲಿ ಇದ್ದುಕೊಂಡು ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯವಾಗುವುದಿಲ್ಲ ಈ ಅಧಿಕಾರದಲ್ಲಿ ಇದ್ದುಕೊಂಡು. ಆದ್ರಿಂದ ಅವನು ತನ್ನ ಅಧಿಕಾರವನ್ನ ತನ್ನ ಮಗನಿಗೆ ವಹಿಸಿಕೊಟ್ಟು ತನ್ನ ಮನೆ, ಮಠ, ಸಂಸಾರ ಎಲ್ಲವನ್ನ ಬಿಟ್ಟು ಅವನು ಕಾಡಿಗೆ ಬರುತ್ತಾನೆ. ಕಾಡಿಗೆ ಬಂದು ನಾನು ಭಗವಂತನನ್ನ ಸಾಕ್ಷಾತ್ಕರಿಸಿಕೊಳ್ಳುತ್ತೇನೆ ಅನ್ನುವಂತಹ ಉದ್ದೇಶದಿಂದ ಹೀಗೆ ಭರತ ಮಹಾರಾಜ ತನ್ನ ಪೂಜಾ ಕೈಂಕರ್ಯಗಳಲ್ಲಿ ತೊಡಗಿದ್ದಾಗ ಒಂದು ದಿನ ಒಂದು ಗರ್ಭಿಣಿ ಜಿಂಕೆಯೊಂದು ಓಡೋಡಿ ಬಂದು ಅದನ್ನ ಯಾವುದೋ ಒಂದು ಕ್ರೂರ ಮೃಗ ಅಟ್ಟಿಸಿಕೊಂಡು ಬರ್ತಾ ಇತ್ತು ಅಂತೇಳಿ ಓಡೋಡಿ ಬಂದು ಅದು ಅಲ್ಲೇ ಪುಟ್ಟ ಜಿಂಕೆ ಮರಿಯನ್ನ ಹಿಡಿದು ಸಾವನ್ನಪ್ಪತ್ತೆ. ಆ ಪುಟ್ಟ ಜಿಂಕೆ ಮರಿಯನ್ನ ನೋಡಿರುವಂತಹ ಭರತ ಮಹಾರಾಜನಿಗೆ ಕನಿಕರ ಉಂಟಾಗಿ, ಈ ಪುಟ್ಟ ಜಿಂಕೆ ಮರಿ ತನ್ನ ತಾಯಿಯನ್ನ ಕಳೆದುಕೊಂಡಿದೆ, ಇದನ್ನ ಸಾಕುವಂತಹ ಜವಾಬ್ದಾರಿ ನನ್ನ ಮೇಲಿದೆ ಅಂತೇಳಿ ಆ ಜಿಂಕೆಯ ಲಾಲನೆ ಪಾಲನೆಯಲ್ಲಿ ತೊಡಗಿಕೊಳ್ಳುತ್ತಾರೆ. ಹೋಮ ಮಾಡೋದಕ್ಕಿಂತ ಕುಳಿತಾಗ ಜಿಂಕೆ ಮರಿ ಪಕ್ಕದಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಸೊ ಜಿಂಕೆಗೆ ಅಂದ್ರೆ ಜಿಂಕೆ ಜೊತೆ ಯಾರು ಕಾಲ ಕಳೆಯೋದಕ್ಕೆ ಯಾರಿಲ್ಲ ಅಂತೇಳಿ ಮಾಡ್ತಾ ಇರುವಂತಹ ಹೋಮವನ್ನ ಬಿಟ್ಟು ಜಿಂಕೆಯ ಜೊತೆ ಆಟವಾಡಲು ಅವರು ಕುಳಿತುಕೊಳ್ತಾರೆ. ಸೊ ಹೀಗೆ ಜಿಂಕೆಯನ್ನ ಜಿಂಕೆಗೆ ತಿನ್ನಿಸುವುದು, ಉಣಿಸುವುದು, ಅದರ ಜೊತೆ ಆಟವಾಡುವಂಥದ್ದು, ಅದರ ಜೊತೆ ಮಲಗುವಂಥದ್ದು, ಹೀಗೆ ಕಾಲಹರಣವನ್ನ ಮಾಡ್ತಾ ಇದ್ದ ಭರತ ಮಹಾರಾಜ. ತಾನು ಕಾಡಿಗೆ ಬಂದ ಉದ್ದೇಶವನ್ನೇ ಮರೆತು ಬಿಟ್ಟ, ಜಿಂಕೆಯ ಜೊತೆ ಅನಾವಶ್ಯಕವಾದ ಬಂಧನವನ್ನ ಏರ್ಪಡಿಸಿಕೊಂಡ. ಸೊ ಈ ಜಿಂಕೆಯ ಜೊತೆ ಅನಾವಶ್ಯಕವಾದ ಬಂಧನವನ್ನ ಏರ್ಪಡಿಸಿಕೊಳ್ಳುವುದಂತ ಇದ್ರೆ ಭರತ ಮಹಾರಾಜ ಎಲ್ಲವನ್ನ ಬಿಟ್ಟು, ಮನೆ ಮಠವನ್ನ ಬಿಟ್ಟು ಯಾಕಾದ್ರೂ ಬರಬೇಕಾಗಿತ್ತು ಅಲ್ವಾ? ಜಿಂಕೆ ಮರಿ ತನ್ನಿಂತಾನೇ ಬೆಳೀತಾ ಇತ್ತು ಕಾಡಿನಲ್ಲಿ, ಅದಕ್ಕೆ ಯಾರ ಅವಶ್ಯಕತೆ, ಮನುಷ್ಯರ ಅವಶ್ಯಕತೆ ಇರಲಿಲ್ಲ. ಆದ್ರೆ ಸಣ್ಣ ಒಂದು ಡಿವಿಯೇಷನ್ನಿಂದಾಗಿ ಭರತ ಮಹಾರಾಜ ತನ್ನ ಗುರಿಯನ್ನೇ ಅವನು ಮರೆತು ಬಿಟ್ಟ. ಹೀಗೆ ಜಿಂಕೆಯ ಜೊತೆ ಅವನು ಪ್ರತಿದಿನ ಮಲಗ್ತಾ ಇದ್ದ. ಜಿಂಕೆ ಒಂದು ದಿನ ಬೆಳಿಗ್ಗೆ ಎದ್ದಾಗ ಆ ಜಿಂಕೆ ಕಣ್ಮರೆಯಾಗಿದೆ. ಎಲ್ಲಿ ಹೋಯ್ತು ಜಿಂಕೆ ಅಂತ ಅವನಿಗೆ ಚಿಂತೆಯಾಗುತ್ತೆ. ಹೀಗೆ ಜಿಂಕೆಯನ್ನ ಹುಡುಕ್ತಾ ಅವನು ಹೋಗ್ತಾ ಇದ್ದಾನೆ. ಹೀಗೆ ಹೋಗ್ತಾ ಇರುವಾಗ ಅವನು ಅಲ್ಲೊಂದು ಕಣಿವೆಗೆ ಬಿದ್ದು ಇನ್ನೇನು ಸಾವನ್ನಪ್ಪಬೇಕು, ಕೊನೆಯುಸಿರೆಳೆಯಬೇಕು ಅನ್ನುವಷ್ಟರಲ್ಲಿ ದುರಾದೃಷ್ಟವಶಾತ್ ಜಿಂಕೆ ಮರಿ ಅವನ ಕಣ್ಣು ಮುಂದೆ ಬಂದು ನಿಲ್ಲುತ್ತೆ. ಸೊ ಜಿಂಕೆಯ ಸ್ಮರಣೆಯೊಂದಿಗೆ ಜಿಂಕೆಯನ್ನ ನೋಡಿಕೊಂಡು ದೇಹವನ್ನು ತ್ಯಜಿಸಿರುವಂತಹ ಭರತ ಮಹಾರಾಜ ಮುಂದಿನ ಜನ್ಮದಲ್ಲಿ ಜಿಂಕೆಯಾಗಿ ಹುಟ್ಟುತ್ತಾನೆ. ಒಂದು ಬಾರಿ ಮನುಷ್ಯ ಜನ್ಮ ಪಡೆದರೆ ಮತ್ತೆ ಮನುಷ್ಯ ಜನ್ಮವೇ ಸಿಗುತ್ತೆ ಅನ್ನುವಂಥದ್ದು ನಿಜವಲ್ಲ. ನಮ್ಮ ಶಾಸ್ತ್ರ ಅದಕ್ಕೆ ಸಮ್ಮತಿಸುವುದಿಲ್ಲ. ನಮ್ಮ ಶಾಸ್ತ್ರ ಹೇಳುತ್ತೆ, ಯಾವ ಸ್ಮರಣೆಯೊಂದಿಗೆ ನೀನು ದೇಹವನ್ನು ತ್ಯಜಿಸ್ತೀಯೋ ಅದೇ ತರದ ದೇಹವನ್ನ ನೀನು ಪಡೆಯುತ್ತೀಯ ಅಂತೇಳಿ. ಭರತ ಮಹಾರಾಜ ಜಿಂಕೆಯಾಗಿ ಹುಟ್ಟಿದ. ಆ ಜಿಂಕೆಯಾಗಿ ಅವನು ಹುಟ್ಟಿದಾಗ ದೇವರ ಕೃಪೆಯಿಂದ ಅವನಿಗೆ ಮತ್ತೆ ತಾನು ಭಕ್ತನಾಗಿದ್ದೆ ಹಿಂದಿನ ಜನ್ಮದಲ್ಲಿ ಅನ್ನುವಂತ ಸ್ಮರಣೆ ಬರುತ್ತೆ. ಮತ್ತೆ ಭರತ ಮಹಾರಾಜ ಹೇಗೆ ಅವನು ಅಂದ್ರೆ ಆ ಜಿಂಕೆ ಭರತ ಮಹಾರಾಜ ಜಿಂಕೆಯಾಗಿದ್ದಾಗ ಆ ಜಿಂಕೆ ಹೇಗೆ ಅದಕ್ಕೆ ಸ್ಮರಣೆ ಬಂದು ಅದು ಭಕ್ತರ ಸಂಘದಲ್ಲಿ ಕಾಲ ಕಳೆದು ಮತ್ತೆ ಜಡಭರತನಾಗಿ ಹುಟ್ಟಿ ಭಕ್ತಿಯನ್ನ ಮುಂದುವರಿಸಿ ಭಗವದ್ಧಾಮವನ್ನ ಪ್ರಾಪ್ತಿ ಮಾಡಿಕೊಂಡ. ಸೊ ಇಲ್ಲಿ ಯಾವ ಸ್ಮರಣೆಯೊಂದಿಗೆ ದೇಹವನ್ನ ತ್ಯಜಿಸ್ತೀವೋ ಅದೇ ತರದ ದೇಹವನ್ನ ನಾವು ಮುಂದಿನ ಜನ್ಮದಲ್ಲಿ ಪಡೆಯುತ್ತೇವೆ. ಆದ್ರಿಂದ ಸೊ ನಾವು ಯಾವ ಸ್ಮರಣೆಯನ್ನ ಮಾಡಬೇಕು ಅಂತ ಆಯ್ಕೆ ಮಾಡುವಂಥದ್ದು ನಮ್ಮ ಕೈಯಲ್ಲಿ ಇದೆ. ಹರೇ ಕೃಷ್ಣ.
2: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

0: भक्तिमय सकाळमध्ये आता मी निरोप घेणार आहे, पण जाण्यापूर्वी आजच्या पुण्यतिथी चंद्रकांत गोखले अभिनेते यांची आज पुण्यतिथी. जिंदा दिल मराठीतले शायर यांची पुण्यतिथी आजच. बासू भट्टाचार्य निर्माते व दिग्दर्शक यांची पुण्यतिथी आजच्याच दिवशी. डॉक्टर सलीम अली बर्ड मॅन ऑफ इंडिया पद्मभूषण यांची पुण्यतिथी आजच्याच दिवशी. या होत्या आजच्या पुण्यतिथीने. यासोबत मनीषा निरोप घेते, उद्या पुन्हा येईनच, पण तोपर्यंत तुम्ही ऐकत राहा वेणुधोनी 90.4 FM KLE कनसू. नमस्कार
1: ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು, ಹಿಂದಿ ಭಾಷೆಯಲ್ಲಿ 8:15 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 9:00 ಮೊಗ್ಗಿನ ಮನಸ್ಸು ಸರಣಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ನಮಗಾಗಿ ಕಾನೂನು ಕಾರ್ಯಕ್ರಮ, 12:30 to 1:00 ಅಡುಗೆ ಅರಮನೆ ಮಹಿಳಾ ವೇದಿಕೆಯಲ್ಲಿ, 1:30 to 2:00 ಆರೋಗ್ಯಧನ ಸಂಪದ ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 to 5:00 ಪ್ರಸಾರವಾಗಲಿದೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೆಎಲ್ಇ ಚಿತ್ರಮಾಲಾ, 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 to 8:15 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು, 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಭಾರತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದೀಗ ಪ್ರಸಾರವಾಗಲಿದೆ KLE ಆಯುರ್ವೇದ ಹೆಲ್ತ್ ಗೈಡ್.

ನಾನು ಡಾಕ್ಟರ್ ಪ್ರಶಾಂತ್ ಜಿ ಜಾಡರ್, ಕೇಲಿ ಸಂಸ್ಥೆಯ ಕೇಲಿ ವಿಶ್ವವಿದ್ಯಾಲಯಗಳ ಶ್ರೀ ಬಿ ಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ಉಪ ಪ್ರಾಚಾರ್ಯ ಮತ್ತು ಮುಖ್ಯಸ್ಥನೆಂದು ಕಾರ್ಯನಿರ್ವಹಿಸುತ್ತಿರುವನು. ಇವತ್ತಿನ ವಿಷಯ ನಮ್ಮ ಸ್ವಾಸ್ಥ್ಯ ರಕ್ಷಣೆಯಲ್ಲಿ ಆಯುರ್ವೇದದ ಪ್ರಕಾರ ಆಹಾರದ ಮಹತ್ವ ಹಾಗೂ ಅದರ ಸದ್ಭಕೆಯ ಕುಳಿತು ಒಂದೆರಡು ಮಾತುಗಳನ್ನು ನಿಮ್ಮ ಹೇಳಲು ಬಯಸುತ್ತೇನೆ. ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಗಾದೆ ಮಾತಿನಂತೆ ಇಂದು ಸಮಾಜದಲ್ಲಿ ರೋಗಿಗಳ ಕಾಯಿಲೆಗಳ ಸಂಖ್ಯೆ ಕೂಡ ಹೆಚ್ಚುತ್ತಿರುವುದನ್ನು ನಾವು ಗಮನಕ್ಕೆ ಬರ್ತಾ ಇದೆ. ನಾವು ರೂಢಿಸಿಕೊಂಡಿರುವಂತಹ ಆಹಾರ ಕ್ರಮದ ಬಗ್ಗೆ ಒಮ್ಮೊಮ್ಮೆ ನಮ್ಮಲ್ಲೇ ಏನಾಗುತ್ತೆ ಅಂದರೆ ಪ್ರಶ್ನೆ ಮೂಡಿ ಬರ್ತದೆ, ಇದು ಸರಿ ಅದನ್ನೋ ಇಲ್ಲೋ. ಈ ಕುರಿತಾಗಿ ನಮ್ಮ ಆರೋಗ್ಯ ಶಾಸ್ತ್ರ ಅಂದರೆ ಆಯುರ್ವೇದ ಶಾಸ್ತ್ರದಲ್ಲಿ ನೋಡಿದಾಗ ಆಶ್ಚರ್ಯಕರವಾದಂಥ ಮತ್ತು ಸೂಕ್ತವಾದ ವಿಧಿವಿಧಾನಗಳನ್ನು ಕೂಡ ನಮಗೆ ಕಂಡು ಬರ್ತಾ ಇದೆ. ನಮ್ಮ ಹಿಂದಿನ ಮಹರ್ಷಿಗಳು ಸುರದಯರಾಗಿ ನೀಡಿದಂಥ ಅತ್ಯಮೂಲ್ಯ ನೋಟಗಳನ್ನು ವಿವರಣೆಗಳನ್ನು ನಾವೆಲ್ಲ ಇವತ್ತು ಸರಿಯಾಗಿ ಪಾಲಿಸ್ತಾ ಇರೋದ್ರಿಂದ ಆಹಾರ ಸೇವನೆಯ ಬಗ್ಗೆ ನಮಗೆ ಸರಿಯಾಗಿ ನಮಗೆ ಗೊತ್ತೇ ಇರುವುದು ನಾವು ಸಾಕಷ್ಟು ಜನರಿಂದ ತಿಳಿದು ಬರ್ತಾ ಇದೆ. ಯಾವಾಗ ನಾವು ಆಹಾರ ನಿಯಮಗಳನ್ನು ಹಿಂದೆ ಮುಂದೆ ಆಲೋಚಿಸದೆ ನಮ್ಮಲ್ಲಿ ಅಳವಡಿಸಿಕೊಳ್ಳುತ್ತಿದ್ದೇವೆ ಎಂದು ಹಲವಾರು ಸಂಗತಿಗಳು ನಮಗೆ ವಿವಿಧ ಮಾಧ್ಯಮಗಳ ಮೂಲಕ ಕಂಡು ಬರ್ತಾ ಇದೆ. ಸರಿಯಾಗಿ ನಾವು ತಯಾರಿಕಾದಂಥ ಮತ್ತು ವಿಧಿವಿಧಾನಗಳನ್ನು ಬಳಸಿಕೊಂಡು ನಾವು ಅದನ್ನು ಬಳಸಿದಾಗ ಅತ್ಯುತ್ತಮವಾಗಿ ಅದು ನಮ್ಮ ಶರೀರ ಪೋಷಣೆ ಜೊತೆಗೆ ದೀರ್ಘಾಯುಷ್ಯವನ್ನು ನೀಡುವಲ್ಲಿ ಕೂಡ ಸಹಾಯಕಾರಿಯಾಗುತ್ತದೆ. ಈ ವಿಷಯಗಳಲ್ಲಿ ಆಯುರ್ವೇದದ ನೋಟವನ್ನು ಗಮನಿಸುವುದಾದರೆ ಆಹಾರ ಪದಾರ್ಥಗಳ ಆಯ್ಕೆ, ಸಂಯೋಗ ಮತ್ತು ತಯಾರಿಕ ವಿಧಾನದ ಜೊತೆಗೆ ಅವುಗಳ ಬಳಕೆ ವಿಧಾನ ಇವೆಲ್ಲದರ ಕುರಿತು ನಮ್ಮ ಮಹರ್ಷಿಗಳಾದಂಥ ಚರಕ ಸುಶ್ರುತರು ಸಾವಿರಾರು ವರ್ಷಗಳ ಹಿಂದೆಯೇ ಅದನ್ನು ಅತ್ಯಂತ ಸೂಕ್ಷ್ಮವಾದ ಆಳವಾದ ನೋಟವನ್ನು ಮೀರಿ ನಮಗೆ ವಿಸ್ತೃತವನ್ನು ಪಡಿಸಿದ್ದಾರೆ. ಆಯುರ್ವೇದದಲ್ಲಿ ಹೇಳಿದಂತೆ ನಾವು ದಿನನಿತ್ಯದಲ್ಲಿ ಬಳಸುವ ಎಲ್ಲ ಆಹಾರ ಪದಾರ್ಥಗಳ ಗುಣಕ್ರಮ ಇತ್ಯಾದಿ ಎಲ್ಲ ವಿವರಣೆಯನ್ನು ಕ್ರಮಕ್ರಮವಾಗಿ ನೀಡುತ್ತಾ ಅವರು ಬಂದಿದ್ದಾರೆ. ಪ್ರತಿಯೊಬ್ಬನಿಗೂ ಅತ್ಯಂತ ಅವಶ್ಯಕವಾದ ಪದಾರ್ಥವಾದಂಥ ನೀರಿನಿಂದ ಹಿಡಿದು ಹಾಲು, ಹಾಲಿನ ಉತ್ಪನ್ನಗಳು, ಎಣ್ಣೆಗಳು, ಧಾನ್ಯಗಳು, ಏಕದಳ ಧಾನ್ಯ, ದೀವದಳ ಧಾನ್ಯ ಹಾಗೂ ಶಾಖಾಗಳಂದರೆ ಈ ತಪ್ಪಲ ಪಲ್ಯಗಳನ್ನಾಗಲಿ ತರಕಾರಿಗಳನ್ನು ಯಾವ್ಯಾವ ರೀತಿ ಯಾವ ಪ್ರಕೃತಿಯವರು ಸೇವಿಸಬೇಕಾದ ಎಂಬುದನ್ನು ಸವಿಸ್ತಾರವಾಗಿ ತಮ್ಮ ಗ್ರಂಥಗಳಲ್ಲಿ ಕೂಡ ಅವರು ಉಲ್ಲೇಖಿಸಿದ್ದಾರೆ. ಇವತ್ತು ಆಹಾರ ಪದಾರ್ಥಗಳ ಆಯ್ಕೆ ಮತ್ತು ಅವುಗಳ ಸಂಯೋಗ ಅದರಿಂದ ಆಗುವ ಹಾನಿಗಳನ್ನು ಕುರಿತು ಒಂದೆರಡು ಮಾತುಗಳು ತಮ್ಮಲ್ಲಿ ತಿಳಿಯಬಯಸಲು ಇಚ್ಛೆಪಡುತ್ತೇನೆ. ಆಹಾರ ಪದಾರ್ಥಗಳ ಬಳಕೆ ವಿಧಾನ ಸಕಾಲದಲ್ಲಿ ಸೂಕ್ಷ್ಮ ಅಥವಾ ಸೂಕ್ತವಾದ ಕಾಲದಲ್ಲಿ ಆಹಾರ ಬಳಕೆ ಮಾಡತಕ್ಕದ್ದು. ದಿನದಲ್ಲಿ ಎರಡು ಮೂರು ಬಾರಿ ಆಹಾರ ಸೇವನೆ ಅವರವರ ದೇಹ ಪ್ರಕೃತಿ, ವಯಸ್ಸು, ಜೀರ್ಣಶಕ್ತಿ, ಅವಶ್ಯಕತೆ ಇತ್ಯಾದಿಗಳನ್ನು ಆಧರಿಸಿ ಅನುಸರಿಸಬಹುದು. ಸಾಮಾನ್ಯವಾಗಿ ಹೇಳಬೇಕಂದರೆ ಆಯುರ್ವೇದದ ಆಚಾರ್ಯರ ಮತದಂತೆ ಬೆಳಿಗ್ಗೆ ಸೂರ್ಯೋದಯವಾದ ನಂತರ ಎರಡನೆಯ ಯಾಮದ ಆರಂಭ ಸುಮಾರಾಗಿ ಸುಮಾರು 12ರಿಂದ ಮುಂಜಾನೆ 4ರವರಿಂದ ಅಥವಾ 10 ಗಂಟೆಯ ಮೊದಲು ಆಹಾರ ಕಾಲ, ಅಂತೆಯೇ ರಾತ್ರಿಯ ಆಹಾರ ಸೂರ್ಯಾಸ್ತದ ನಂತರ ಮೊದಲ ಯಾಮದಲ್ಲಿ ಸುಮಾರಾಗಿ 8 ಗಂಟೆಯೊಳಗೆ ಸೇವಿಸಲಿಕ್ಕೆ ಹೇಳಿದ್ದಾರೆ. ತನಗೆ ಚಿಕ್ಕಂದಿನಿಂದಲೂ ಒಗ್ಗಿರುವ ಆಹಾರ ಎಂದಿಗೂ ಉತ್ತಮ. ಬೇರಾವುದು ದೇಶ ಕಾಲಗಳಲ್ಲಿ ಬೆಳೆದ ಧಾನ್ಯಗಳು, ಸೊಪ್ಪು, ತರಕಾರಿಗಳ ಬಳಕೆ ಉತ್ತಮವಲ್ಲ. ಇಂದು ಗಮನಿಸುವಂತೆ ತಾನು ಚಿಕ್ಕಂದಿನಿಂದ ಬಳಸಿ ಒಗ್ಗಿರುವ ಅನ್ನವನ್ನು ಶುಗರ್ ತೊಂದರೆ ಬರುತ್ತದೆ ಎಂಬ ಭಯದಿಂದಲೋ ಅಥವಾ ಇನ್ಯಾವುದೋ ಧಾನ್ಯ ಏಕದಳ ಧಾನ್ಯಗಳಲ್ಲಿ ಕಿರುಧಾನ್ಯಗಳಾಗಲಿ ಅಥವಾ ದ್ವಿದಳ ಧಾನ್ಯಗಳಾಗಲಿ ಒಳ್ಳೆಯದೆಂಬ ಮಾಹಿತಿಯಿಂದಲೂ ಸಂಪೂರ್ಣ ತ್ಯಜಿಸಿ ಮತ್ತೊಂದು ಧಾನ್ಯದ ಬಳಕೆ ಅಂಟಿಕೊಳ್ಳುವುದು. ಸೇವಿಸುವ ಆಹಾರ ಸುಖೋಷ್ಣವಾಗಿರಬೇಕು. ಅತಿ ಉಷ್ಣ, ಅತಿ ಶೀತ ಪದಾರ್ಥಗಳು ಒಳ್ಳೆಯದಲ್ಲ. ಇವುಗಳನ್ನು ನಾವು ಈಗಿನ ಫಾಸ್ಟ್ ಫುಡ್ ಮತ್ತು ಫ್ರೀಜ್ಡ್ ಫುಡ್ಗಳಲ್ಲಿ ನಾವು ಇವುಗಳನ್ನು ಕಾಣುತ್ತೇವೆ. ಪ್ರತಿ ಬಾರಿಯೂ ಹೊಸದಾಗಿ ತಯಾರಿಸಿದ ಆಹಾರ ಸೇವನೆ ಉತ್ತಮ. ಒಮ್ಮೆ ಆಹಾರವನ್ನು ಸಿದ್ಧಪಡಿಸಿ ಫ್ರಿಡ್ಜ್ನಲ್ಲಿಟ್ಟು ಪುನಃ ಬಿಸಿ ಮಾಡಿ ಬಳಸುವುದು ಕೂಡ ಆರೋಗ್ಯಕ್ಕೆ ಉತ್ತಮಕರವಲ್ಲ. ಅತಿ ವೇಗದ ಸೇವನೆ, ಅತಿ ನಿಧಾನವಾದ ಆಹಾರ ಸೇವನೆಯೂ ಕೂಡ ಶರೀರಕ್ಕೆ ಒಳ್ಳೆಯದಲ್ಲ. ಬಳಸುವ ಆಹಾರದಲ್ಲಿ ಸರಿಯಾಗಿ ಮನಸ್ಸಿನಿಂದ, ಸಮಾಧಾನದಿಂದ, ಚಿತ್ತದಿಂದ ಸೇವಿಸಿದರೆ
ಅದು ನಿಶ್ಚಿತವಾಗಿ ಫಲವನ್ನು ಕೊಡುತ್ತದೆ. ಒಮ್ಮೆ ಸೇವಿಸಿದ ಆಹಾರ ಸಂಪೂರ್ಣವಾಗಿ ಜೀರ್ಣವಾದ ನಂತರವೇ ತಾವು ಇನ್ನ ಪುನಃ ಆಹಾರ ಸೇವನೆ ಮಾಡಬೇಕು. ದಿನದ ಬೆಳಿಗ್ಗೆ ಆಹಾರ ಸ್ವಲ್ಪ ಹೆಚ್ಚು ಪ್ರಮಾಣದಲ್ಲಿದ್ದರೂ ಚಿಂತೆ ಇಲ್ಲ. ರಾತ್ರಿ ಆಹಾರ ಜೀರ್ಣಕ್ಕೆ ಸಾಧ್ಯವಾದಷ್ಟು ಲಘುವಾಗಿದ್ದರೆ ಉತ್ತಮ. ಆ ರೀತಿ ನೋಡಿದಾಗ ಆಹಾರ ಪದಾರ್ಥಗಳನ್ನು ವಿಂಗಡಣೆ ವ್ಯವಸ್ಥಿತವಾಗಿ ನಮ್ಮ ಹಿರಿಯರು ಮಾಡಿದ್ದಾರೆ. ಈ ಆಹಾರ ಪದಾರ್ಥಗಳನ್ನು ನಾವು ಪ್ರಧಾನವಾಗಿ ಮೂರು ವಿಭಾಗವಾಗಿ ವಿಂಗಡಿಸುತ್ತೇವೆ. ಮೊದಲನೆಯದಾಗಿ ಸ್ವಸ್ಥಹಿತ ಆಹಾರ, ಎಂದರೆ ಒಟ್ಟು ಆರೋಗ್ಯವಂತನ ಆರೋಗ್ಯಕ್ಕೆ ಹಿತವಾದಂಥದ್ದು. ಉದಾಹರಣೆಗೆ ಅಕ್ಕಿ, ಗೋಧಿ, ಯವೆ ಅಂದರೆ ಇಲ್ಲಿ ಬಾರ್ಲಿ ಅಂತ ಹೇಳ್ಬೋದು, ಹೆಸರುಕಾಳು, ಬೇಳೆ, ಹಾಲು, ಮಜ್ಜಿಗೆ, ತುಪ್ಪ, ಬೆಣ್ಣೆ, ಜೇನು, ಪಡುವಲ, ಹೀರೆ, ಎಳೆಯ ಮೂಲಂಗಿ, ಹೊನಗೊನ್ನೆ, ಚೊಕ್ಕತ ಸೊಪ್ಪು, ಕೊಮ್ಮೆ ಸೊಪ್ಪು ಇತ್ಯಾದಿಗಳು. ಅದರಂತೆ ಎರಡನೇದಾಗಿ ಶಮನ ಆಹಾರ ಪದಾರ್ಥಗಳು, ಅಂದರೆ ಏರುಪೇರಾಗಿರುವ ಆಹಾರವನ್ನು ಸಮಸ್ಥಿತಿಗೆ ತರುವಂಥ ಪದಾರ್ಥಗಳು. ಇದರಲ್ಲಿ ಉದಾಹರಣೆಗೆ ವಾಯುವಿಕೃತಿ ಉಂಟಾದಾಗ ಜೀರಿಗೆ ಕಷಾಯ, ಪಿತ್ತ ವಿಕೃತಿಯಾದಲ್ಲಿ ಧನಿಯಾ ಅಂದರೆ ಕೊತ್ತಂಬರಿ ಬೀಜ, ಲಾವಂಚ, ಶ್ರೀಗಂಧ, ಸೊಗದೆ ಬೇರು, ಹಾಗೂ ಕಫ ವಿಕೃತಿಯಲ್ಲಿ ಶುಂಠಿ, ತುಳಸಿ, ವೀಳ್ಯದೆಲೆ, ಜೇನು ಇತ್ಯಾದಿಗಳ ಬಳಕೆಯನ್ನು ಕೂಡ ಮಾಡಬಹುದು. ಮೂರನೆಯದಾಗಿ ಕೋಪನೆ, ಎಂದರೆ ಕೆಲವು ಪದಾರ್ಥಗಳನ್ನು ಬಳಸಿದಾಗ ಸಮಸ್ಥಿತಿಯಲ್ಲಿರುವ ದೋಷಗಳು ಕೆಡುವು. ಇವು ಉದಾಹರಣೆಗೆ ಬಟಾಣಿಯ ಬಳಕೆಯಿಂದ ವಾಯು ಕೆರಳುವುದು, ಟೊಮೆಟೊ ಬೆಳ್ಳುಳ್ಳಿಯ ಬಳಕೆಯಿಂದ ಪಿತ್ತ ಕೆರಳುವುದು ಇತ್ಯಾದಿ. ಈ ಎಲ್ಲ ವಿಷಯಗಳನ್ನು ಮನದಲ್ಲಿಟ್ಟುಕೊಂಡು ಆಹಾರ ಪದಾರ್ಥಗಳನ್ನು ನಾವು ದಿನದಲ್ಲಿ ಬಳಸಬೇಕಾಗುತ್ತದೆ. ಇದೇ ರೀತಿ ಕೆಲವು ಪದಾರ್ಥಗಳ ಬಳಕೆಯಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಉದಾಹರಣೆಗೆ ಇಂದು ನಾವು ಗಮನಿಸುವಂತೆ ತರಕಾರಿ ಸೊಪ್ಪುಗಳ ಅತಿಯಾದ ಬಳಕೆ, ಒಣಗಿದ ಬಾಡಿದ ಸೊಪ್ಪು ತರಕಾರಿಗಳ ಬಳಕೆ, ಕಿರುಧಾನ್ಯಗಳನ್ನು ಅತಿ ಪ್ರಮಾಣದಲ್ಲಿ ನಿತ್ಯ ಬಳಸುವುದು, ಮೊಳಕೆ ಕಾಳುಗಳು, ಉದ್ದು, ಮೊಸರು ಇವುಗಳ ನಿತ್ಯ ಹಾಗೂ ಅತಿ ಪ್ರಮಾಣದ ಬಳಕೆ, ಅತಿ ಉಪ್ಪಿನಿಂದ ಕೂಡಿರುವ ಆಹಾರ, ಹಾಲು ಮಜ್ಜಿಗೆಗಳ ಮಿಶ್ರಣ, ಒಡೆದ ಹಾಲಿನಿಂದ ಮಾಡಿದಂಥ ಪದಾರ್ಥಗಳು ಅಂದರೆ ಪನ್ನೀರ್ಗಳಂತ ಹೇಳ್ತೀವಿ ನಾವು, ಇವುಗಳನ್ನು ಬಳಕೆ ಮಾಡಬಾರದು ಎಂದು ನಮ್ಮ ಸಂಹಿತೆಯಲ್ಲಿ ಅಥವಾ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ನಾವು ತಿಳಿಸಿರುತ್ತಾರೆ. ಹೀಗೆ ತಮ್ಮ ಯಾವುದೇ ಸ್ವಾರ್ಥವಿಲ್ಲದ ಎಲ್ಲ ಜನರ ಆರೋಗ್ಯ ರಕ್ಷಣೆಗಾಗಿ ನಾವು ನಮ್ಮ ಪುರಾತನ ಶೈಲಿಯ ಆಹಾರವನ್ನು ಬಳಸಿಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅತಿ ಉತ್ತಮ. ಅಷ್ಟೇ ಅಲ್ಲದೆ ಹಲವು ಆಹಾರ ಪದಾರ್ಥಗಳ ಆಯ್ಕೆಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಮಗೆ ತಿಳಿಸಲು ಬಯಸುತ್ತೇನೆ. ಪ್ರಧಾನವಾಗಿ ಗುಣ ಮತ್ತು ಪ್ರಮಾಣಗಳಲ್ಲಿ ಲಘುವಾಗಿರುವಂಥ ಆಹಾರಗಳನ್ನು ನಾವು ಸೇವಿಸಬೇಕು. ಉದಾಹರಣೆಗೆ ಕುದಿಸಿದ ನೀರು, ಅನ್ನ, ಹೆಸರುಕಾಳು ಅಥವಾ ಬೇಳೆ ಆಗಲಿ ಇತ್ಯಾದಿಗಳು ಇವು ಲಘು ಅಂತ ನಾವು ಹೇಳುತ್ತೇವೆ. ಅಂತೆಯೇ ಬಾರ್ಲಿ, ಉದ್ದು, ಎಮ್ಮೆ ಹಾಲು, ಹಿಟ್ಟುಗಳು ಇತ್ಯಾದಿಗಳು ಜೀರ್ಣಕ್ಕೆ ಜಡವಾಗಿರುತ್ತವೆ. ಸ್ನಿಗ್ಧವಾಗಿರಬೇಕು ಎಂದರೆ ಸ್ವಲ್ಪ ಜಿಡ್ಡಿನಿಂದ ಕೂಡಿರಲೇಬೇಕು. ಶರೀರದ ವಾತ, ಪಿತ್ತ, ಕಫ ಎಂಬ ತ್ರಿದೋಷಗಳ ಸಾಮ್ಯತೆ ಕಾಪಾಡಬೇಕು. ಅಂತೆಯೇ ಸತ್ವರಜ ತಮಸೆಗಳೆಂಬ ತ್ರಿಗುಣ ನಾವು ಕೆರಳಿಸಬಾರದು. ಆಹಾರ ಪದಾರ್ಥಗಳ ಸಂಯೋಗವು ಕೂಡ ಅಷ್ಟೇ ಮಹತ್ವವಾದದ್ದು. ಇಂದು ನಾವೆಲ್ಲ ಗಮನಿಸುವಂತೆ ಎರಡು ಅಥವಾ ಹೆಚ್ಚು ಪದಾರ್ಥಗಳನ್ನು ಸೇರಿಸುವಾಗ ಏನೊಂದು ಯೋಚಿಸದೆ ಅವುಗಳ ಸಂಯೋಗ ಮಾಡುವುದನ್ನು ನಾವು ಈಗಾಗಲೇ ಸಾಕಷ್ಟು ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ನಾವೆಲ್ಲ ನೋಡಿರುತ್ತೇವೆ. ಕೇವಲ ನಾಲಿಗೆ ರುಚಿ, ಕೆಲವೊಮ್ಮೆ ಹೊಸತನವನ್ನೇ ತೋರಿಸುವ ಆತುರ ಅದರ ಹಿಂದೆ ಕಾಣಿಸುತ್ತದೆ. ನಮ್ಮ ಪುರಾತನ ಶಾಸ್ತ್ರಜ್ಞರು ಹೇಳಿದಂತೆ ಹಲವಾರು ಅನೇಕ ವಿರುದ್ಧ ಆಹಾರಗಳನ್ನು ಕೂಡ ಹೇರುತ್ತಾರೆ. ದೇಶ ಕಾಲ ವಿರುದ್ಧ, ಅಗ್ನಿ ಮಾತ್ರ ಸಾತ್ವ್ಯ, ದೋಷ ಸಂಸ್ಕಾರ ವಿರುದ್ಧ, ಹೀಗೆ ಹಲವಾರು ವಿರುದ್ಧಗಳನ್ನು ಹೇಳುತ್ತಾರೆ. ಸುತ್ತರೆ ನಾವೆಲ್ಲ ನಾವು ಈ ಪುರಾತನ ಶೈಲಿಯ ಆಹಾರ ಪದಾರ್ಥಗಳನ್ನು ತಯಾರಿಕೆಯನ್ನು ಉಪಯೋಗವನ್ನು ನಾವು ಸೂಕ್ತವಾಗಿ ಬಳಸಿಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ನಾವು ದೀರ್ಘಾಯುಷ್ಯರಾಗಿರಬೇಕೆಂದು ಈ ಮೂಲಕ ನಾನು ತಿಳಿಯಪಡಿಸುತ್ತೇನೆ.

0: ಇದುವರೆಗೂ ಕೇಳಿದ್ರಿ KLE ಆಯುರ್ವೇದ ಹೆಲ್ತ್ ಗೈಡ್. ಇದು KLE ವೇಣುಧ್ವನಿ 90.4 FM ಪ್ರಸ್ತುತಿ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು. ನಮಸ್ಕಾರ.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
2: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ಚಿಕ್ಕೋಡಿಯ KLE ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ KLECET 2026-27 ಪ್ರವೇಶಗಳು ಪ್ರಾರಂಭ. BE ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. PG ಕೋರ್ಸ್ಗಳು MBA ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. MBA ಮಾನ್ಯತೆ ಪಡೆದಿದ್ದು VTU ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. UPSC, KPSC, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ತು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. CET ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleceet.edu.in ಗೆ ಭೇಟಿ ನೀಡಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಅಂತಾರಾಷ್ಟ್ರೀಯ ಯೋಗ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಆರೋಗ್ಯಕರ ಜೀವನಕ್ಕೆ ಯೋಗದ ಮಹತ್ವದ ಕುರಿತು ಜಾಗೃತಿಯನ್ನ ಮೂಡಿಸಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಶೀತಲ್ ಸಾಣಿಕೊಪ್ಪ, ಯೋಗ ತರಬೇತಿದಾರರು ಹಾಗೂ ಬೆಳಗಾವಿಯ ಮರಾಠ ಮಂಡಳದ ದಂತ ಮಹಾವಿದ್ಯಾಲಯದ ಪಿರಿಯೋಡಾಂಟಾಲಜಿ ವಿಭಾಗದ ಪ್ರಾಧ್ಯಾಪಕರು. ಮೇಡಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ, ಥ್ಯಾಂಕ್ ಯು.
0: ಮೇಡಮ್, ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ, ಹಾಗಾಗಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಯಾವ ಉದ್ದೇಶದಿಂದ ಆಚರಣೆ ಮಾಡಲಾಗುತ್ತೆ ಅಂತ
1: ಮೊಟ್ಟ ಮೊದಲಾಗಿ ಹೇಳಬೇಕಂದ್ರೆ ಇದು ಯೋಗ ಅನ್ನೋದು ಬಹಳ ಮಹತ್ವದ. ಯಾಕೆ ಹೇಳ್ತಾ ಇದ್ದೇನೆಂದ್ರೆ ಈ ಯೋಗ ಅನ್ನೋದು ನಮ್ಮ ದೇಶದ್ದು, ನಮ್ಮ ಸಂಸ್ಕೃತಿದು ಒಂದು ಅಂಗ. ಹಾಗಾಗಿ ನಮಗೆ ಫಸ್ಟ್ ಅದ್ರ ಬಗ್ಗೆ ಹೆಮ್ಮೆ ಇರಬೇಕು. ಒಂದು ಎರಡನೇದು, ಅಂತಾರಾಷ್ಟ್ರೀಯ ಅಂದ್ರಲ್ಲ, ಈ ಶಬ್ದವನ್ನು ಫಸ್ಟ್ ಮೂಡಿ ಬಂದಿದ್ದು 2014 ಅಂದ್ರೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ USA ಅವರು ಇದನ್ನ ಘೋಷಿಸಿದ್ರು ಇಂಟರ್ನ್ಯಾಷನಲ್ ಯೋಗ ಡೇ ಅಂತ, ಅಂದ್ರೆ ಅಂತಾರಾಷ್ಟ್ರೀಯ ಯೋಗ ದಿವಸ ಅಂತ. ಅದು ಈಗ ನಮ್ಮ ದೇಶದಲ್ಲಿ ಸೀಮಿತ ಇಲ್ಲ, ಪೂರ್ಣ ಜಗತ್ತಿನಲ್ಲಿ ಮೂಡಿದೆ ಯೋಗ. ಅದರ ಪ್ರಸಿದ್ಧತೆ ಅದು ಬರೀ ಬಾಯಿಂದಲ್ಲ, ಜನರು ಮಾಡ್ತಾ ಇದ್ದಾರೆ. ನೇಬರ್ಹುಡ್ ಅಂತೀವಲ್ಲ, ಒಂದೊಂದು ಏರಿಯಾದಲ್ಲಿ ಒಂದೊಂದು ನೇಬರ್ಹುಡ್, ಒಂದೊಂದು ಲೊಕೇಶನ್ ಅಲ್ಲಿ ನೀವು ಯೋಗ ಸ್ಟುಡಿಯೋನು ಕಾಣಬಹುದು. ಆನ್ಲೈನ್ ಆಫ್ಲೈನ್ ಎಲ್ಲ ತರಹದ ಯೋಗ ಅಭ್ಯಾಸವನ್ನು ಜನ ಮಾಡ್ತಾ ಇದ್ದಾರೆ, ಅದರ ಮಹತ್ವವನ್ನು ತಿಳ್ಕೊಂಡಿದ್ದಾರೆ. ಇದಕ್ಕೆಲ್ಲ ನಾವು ತುಂಬಾ ಹೃದಯಪರವಾಗ ಧನ್ಯವಾದ ಹೇಳಬೇಕು ನಮ್ಮ ಪ್ರೈಮ್ ಮಿನಿಸ್ಟರ್ ಇದ್ದಾರಲ್ಲ ನಮ್ಮ, ಅವರು ನರೇಂದ್ರ ಮೋದಿ ಅವರು, ಅವರಿಗೆ ನಾವು ಧನ್ಯವಾದ ಹೇಳಬೇಕು. ಅವರಿಂದ ಇದೆಲ್ಲ ಶುರುವಾಗಿದ್ದು. ಸೊ ಇವತ್ತು ನಾವು ನಮ್ಮ ದೇಶದಲ್ಲಿ ಹುಟ್ಟಿರೋದು ಒಂದು ವಿದ್ಯೆ ಅನ್ಬೋದು, ಯೋಗ ವಿದ್ಯೆಯನ್ನು ನಾವು ಇಡೀ ಪ್ರಪಂಚಕ್ಕೆ ಹಂಚ್ತಾ ಇದ್ದೀವಿ. ಮತ್ತೆಲ್ಲರಿಗೂ ಇದರ ಆರೋಗ್ಯಕ್ಕೆ ಆರೋಗ್ಯ ಚೆನ್ನಾಗಿ ಉಳಿತಾ ಇದೆ ಅವ್ರು ಮಾಡ್ತಾ ಇರೋದ್ರಿಂದ. ಸೊ ನಾವು ಅದನ್ನ ಹೆಮ್ಮೆಯಾಗಿ, ಮಹತ್ವ ಏನಿದೆ ಅಂದ್ರೆ ಇದನ್ನ ಮಹತ್ವಕ್ಕೆ ಜಾಸ್ತಿ ಹೇಳಕ್ ಆಗಲ್ಲ, ಯಾಕಂದ್ರೆ ಇಟ್ಸ್ ಗಾನ್ ವರ್ಲ್ಡ್ ವೈಡ್ ಈಗ.
0: ಖಂಡಿತ ಮೇಡಮ್. ಮೇಡಮ್, ಯೋಗಕ್ಕೆ ಅದರದ್ದೇ ಆದ ಮಹತ್ವ ಇದೆ ಅಂತ ತಿಳಿಸಿದ್ರಿ. ಯೋಗ ಅಂದ್ರೆ ಕೆಲವರು ಕೆಲವಷ್ಟು ವ್ಯಾಖ್ಯಾನ ಕೊಡ್ತಾ ಹೋಗ್ತಾರೆ, ತಮ್ಮ ಪ್ರಕಾರ ಯೋಗ ಅಂದ್ರೇನು, ಅದನ್ನ ಅದರ ಮಹತ್ವವನ್ನು ಸರಳವಾಗಿ ವಿವರಿಸೋದಾದ್ರೆ.
1: ಈಗ ಯೋಗ ಅನ್ನೋ ಶಬ್ದದಲ್ಲಿ ಯುಜ ಅಂತ ಇದೆ. ಯುಜ ಅಂದ್ರೆ ಕೂಡುವುದು. ಏನಪ್ಪ ಕೂಡುತ್ತೆ? ಆತ್ಮ ಮತ್ ಪರಮಾತ್ಮ, ಅದು ಮುಖ್ಯವಾದ ಶಬ್ದ ಇಲ್ಲಿ, ಅದು ಮುಖ್ಯವಾದ ವಿಷಯ. ಎಲ್ಲ ಸಾಕಷ್ಟು ವ್ಯಾಯಾಮಗಳಿದೆ ಜಗತ್ತಿನಲ್ಲಿ, ನೀವು ಏರೋಬಿಕ್ಸ್ ಅನ್ಬೋದು ಅಥವಾ ಪೆಲೆಟ್ಸ್ ಅನ್ಬೋದು. ನಾನೇನು ಹೇಳಲ್ಲ, ನಾನು ಕೆಟ್ಟ ಅಂತ ಹೇಳ್ತಾ ಇಲ್ಲ ಉಳ್ಕೊಳ್ಗಿದ್ದು, ಬಟ್ ಇವೆಲ್ಲ ಸೇರಿದ್ರೆ ಇವೆಲ್ಲ ಫಿಸಿಕಲ್ ಅಂದ್ರೆ ಶಾರೀರಿಕ. ಆದ್ರೆ ನೀವು ಯೋಗ ಇದೆಯಲ್ಲ, ನೀವು ಯೋಗ ಮಾಡೋರು ಮಾಡಿದ್ಮೇಲೆ ಅದು ಅನುಭವ ತಿಳ್ಕೊಬಹುದು, ಮಾಡಿದ್ಮೇಲೆ ಆತ್ಮ ಮತ್ತ ಪರಮಾತ್ಮ ಕೂಡೋರು. ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಯೋಗ, ಅದು ಮಹತ್ವ ಯೋಗದ್ದು. ಸೊ ಯೋಗ ಮಾಡ್ತಾ ಇರೋದ್ರಿಂದ ಅದರ ಅನುಭವ ತಗೋದ್ರಿಂದ, ಅದು ಯೋಗದ ಡೆಫಿನೇಷನ್ ಅಂತ ಹೇಳೋದ್ಕಿಂತ ಇದು ಎಕ್ಸ್ಪೀರಿಯನ್ಸ್ ಅನ್ಬೋದು, ಅನುಭವ ಅನ್ಬೋದು. ಅದು ಮೇನ್, ಅದು ಆತ್ಮ ಮತ್ತೆ ಪರಮಾತ್ಮ ಕೂಡುತ್ತೆ, ದಟ್ ಅದೇ ಯೋಗ.
0: ಮೇಡಮ್, ಇನ್ನು ಯೋಗ ಅನ್ನುವಂಥದ್ದು ಇಂದಿನ ಒತ್ತಡದ ಜೀವನ ಶೈಲಿಯಲ್ಲಿ ಯಾವ ರೀತಿ ಸಹಾಯ ಆಗುತ್ತೆ?
1: ಓ, ಒತ್ತಡ ಒತ್ತಡ ಅಂದ್ರೆ ಸ್ಟ್ರೆಸ್. ಈಗ ಚಿಕ್ಕ ಮಕ್ಕಳನ್ನ ಹಿಡ್ಕೊಂಡು ಸೀನಿಯರ್ ಸಿಟಿಸನ್ ವರೆಗೂ ಎಲ್ಲರಿಗೂ ಸ್ಟ್ರೆಸ್ ಇದೆ. ಇದೇ ಅನ್ನೋಕ್ಕಿಂತ ನಾವು ಮಾಡ್ಕೊಂಡಿದೀವಿ ಸ್ಟ್ರೆಸ್ ಅನ್ನ. ಹೇಗಂದ್ರೆ ಚಿಕ್ಕ ಮಕ್ಕಳು ಓದೋದು ಕಾಂಪಿಟೇಷನ್, ಅದರಲ್ಲಿ ಸ್ಟ್ರೆಸ್. ಮಧ್ಯಮ ವರ್ಗದವರು ಮನೆ ಮಾಡ್ಕೋಬೇಕು, ದುಡ್ಡು ಮಾಡ್ಕೋಬೇಕು ಅನ್ನೋ ಸ್ಟ್ರೆಸ್. ಸೀನಿಯರ್ ಸಿಟಿಸನ್ ಮಕ್ಕಳು ನೋಡಲ್ಲ ನಮ್ಮ ಹೆಲ್ತ್ ಹೆಂಗೆ ಅಂತ, ಅದು ಸ್ಟ್ರೆಸ್. ಸೊ ಎಲ್ಲರಿಗೂ ಒಂದೊಂದು ಕಾರಣ ಇರುತ್ತೆ, ಎಲ್ಲದಕ್ಕೂ ಪರಿಹಾರ ಯೋಗ. ನಾನು ಹೇಳೋದಂದ್ರೆ ಚಿಕ್ಕ ವಯಸ್ಸಿಂದ ಯೋಗ ಶುರು ಮಾಡು. ಅದರಿಂದ ನಾನು ಹೇಳಿದ ಪ್ರಕಾರ ನಮ್ಮ ಆತ್ಮ ಮತ್ತೆ ಪರಮಾತ್ಮ, ಅಂದ್ರೆ ನೀವು ಫಿಸಿಕಲಿ ನೀವು ಶಾರೀರಿಕವಾಗಿ ಯೋಗ ಮಾಡ್ತೀರಂತ ತಿಳ್ಕೊಂತೀರಿ, ಬಟ್ ಅದ್ರ ಅನುಭವ ನಿಮಗೆ ಮನಸ್ಸಲ್ಲಾಗದ. ಆದ್ರೆ ನಿಮಗೆ ಇಮೋಷ್ನಲಿ ಸ್ಪಿರಿಚುವಲಿ ಎಲ್ಲ ತರ ನೀವು ಅಪ್ಲಿಫ್ಟ್ ಮಾಡ್ಬೋದು, ಎಲ್ಲ ತರ ನೀವು ಅದನ್ನ ಅನುಭವಿಸ್ಬೋದು. ಆ ಸ್ಟ್ರೆಸ್ ಅನ್ನೋದು ಸ್ಟ್ರೆಸ್ಗಾಗೇ ಯೋಗ ಅಂತ ಇರಲ್ಲ, ಕೆಲವು ಕ್ಲಾಸಸ್ ತಗೊಂತಾರೆ, ಕೋರ್ಸಸ್ ಮಾಡ್ತಾರೆ, ಬಟ್ ಯೋಗ ಅನ್ನೋದೇ ಒಂದು ಸ್ಟ್ರೆಸ್ ರಿಲೀವರ್ ಅಂತ ಹೇಳ್ಬೋದು ನಾನು. ಅದಕ್ಕೆ ಯೋಗ ಪ್ರಾಕ್ಟೀಸ್ ಮಾಡ್ತಾ ಇರೋದು, ಅದನ್ನ ಅಭ್ಯಾಸ ಮಾಡ್ತಾ ಇರೋದು, ನಿಮ್ ಆಟೋಮ್ಯಾಟಿಕ್ಲಿ ನಿಮ್ಮ ಒತ್ತಡ ಕಡಿಮೆ ಆಗ, ಯಾವ ವಯಸ್ಸಾದ್ರೂ ಪರವಾಗಿಲ್ಲ, ಯೋಗ ಖಂಡಿತವಾಗಿ ಉಪಯೋಗ ಇದೆ.
0: ಮೇಡಮ್, ಯೋಗಾಭ್ಯಾಸವನ್ನ ಶಾರೀರಿಕವಾಗಿ ಯೋಗವನ್ನ ಮಾಡ್ತೀವಿ ಅಂತ ತಾವು ತಿಳಿಸಿದ್ರಿ. ಹಾಗಿದ್ರೆ ಈ ಯೋಗಾಭ್ಯಾಸದಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ?
1: ಅದು ಹೇಳಿದ್ನಲ್ಲ, ಈಗ ಸ್ಟ್ರೆಸ್ ಅಂದ್ರೆ ಮಾನಸಿಕ, ಏನೋ ಮಾಡ್ಕೊಂಡಿರೋದು, ನಮ್ಮ ತಿಳುವಳಿಕೆ, ನಮ್ಮ ಯೋಚನೆ ಮಾಡೋದು ವಿಚಾರ, ಅದೇ ನಮ್ದು ಮಾನಸಿಕ ಪರಿಸ್ಥಿತಿ. ಆ ಪರಿಸ್ಥಿತಿಯನ್ನ ಬದಲಿ ಮಾಡುತ್ತೆ ಯೋಗ. ಹೇಗಂದ್ರೆ ನೀವು ಆಸನ ಮಾಡ್ಕೊಂತಿದ್ರೆ ಸಿಂಪಲ್ ಸ್ಟ್ರೆಚಸ್, ಹಾರ್ಮೋನ್ಸ್ ಇದಾವಲ್ಲ ನಮ್ಮ ಮೈಯಲ್ಲಿ, ಈ ಹಾರ್ಮೋನ್ಗಳೆಲ್ಲ ಚೇಂಜ್ ಆಗುತ್ತೆ. ಎಷ್ಟಿರಬೇಕು ಅಷ್ಟೇ ಪ್ರಮಾಣದಲ್ಲಿ ಇರುತ್ತೆ. ಜಾಸ್ತಿ ಮತ್ತೆ ಕಡಿಮೆ ಆಗಲ್ಲ. ಕೆಲವೊಂದು ಸ್ಟ್ರೆಸ್ ಅಲ್ಲಿ ಕಾರ್ಟಿಸೋಲ್ ಅಂತಾರೆ, ಅದು ಜಾಸ್ತಿ ಆಗ್ಬಿಡುತ್ತೆ ಹಾರ್ಮೋನ್. ಬಟ್ ಯೋಗ ಮಾಡ್ತಾ ಇರೋದ್ರಿಂದ ಈ ಕಾರ್ಟಿಸೋಲ್ ಕರೆಕ್ಟ್ ಲೆವೆಲ್ ಆಗಿರುತ್ತೆ. ಸೊ ಈ ತರ ನಾವು ಎಂಗ್ಸೈಟಿ ಮತ್ತೆ ನಮ್ದೇನ್ ಸ್ಟ್ರೆಸ್ ಇದೆ ಅದೆಲ್ಲ ನಾವು ಕಂಟ್ರೋಲ್ ಮಾಡ್ಬೋದು. ಸೊ ನೀವು ಫಿಸಿಕಲಿ ಶಾರೀರಿಕವಾಗಿ ಮಾಡ್ಕೊಂತ ಹೋಗಿ, ನೀವು ಇಮೋಷನಲ್ ಏನೋ ಚೇಂಜ್ ಆಗತ್ತಪ್ಪ ಇಮೋಷನಲಿ ನಾನು ಹಂಗ ಅನ್ಕೊಂಡ್ ಮಾಡಬಾರ್ದು. ಇದು ನೀವು ಆಸನ ಸ್ಟ್ರೆಚ್ ಮಾಡ್ಕೊಂತ ಅಭ್ಯಾಸ ಮಾಡ್ಕೊಂತಿದ್ರೆ ಅದು ತನ್ನಿಂತಾನೇ ನೀವು ಚೇಂಜಸ್ ನೀವು ನೋಡ್ಬೋದು. ಇಮೋಷನಲಿ ಕೂಡ ನೀವು ಮನಸ್ಸು ಕೂಡ ನಿಮ್ ಚೇಂಜ್ ಆಗುತ್ತೆ. ಇಷ್ಟು ಮಟ್ಟಿಗೆ ಆಗುತ್ತೆ ಅಂದ್ರೆ ನಿಮ್ ಏನಾದ್ರು ಕೆಟ್ಟ ಅಭ್ಯಾಸಗಳಿದ್ರೆ ಇನ್ಕ್ಲೂಡಿಂಗ್ ಸಿಟ್ಟು ಬರೋದು, ಹೇಳ್ತೇನೆ ನಿಮಗೆ ಸಿಟ್ಟು ಬರೋದು. ಈಗ ಏನಾದ್ರು ಮಾಡಪ್ಪ ಹಿಂಗೆ ಹಿಂಗ್ ಮಾಡ್ದಪ್ಪ ನನಗೆ ಸಿಟ್ಟು ಬಂತು ಹಿಂಗಾಗುತ್ತಲ್ಲ, ಅದು ಸಿಟ್ಟು ಕೂಡ ಆಟೋಮೆಟಿಕ್ಲಿ ಕಂಟ್ರೋಲ್ ಆಗುತ್ತೆ. ಇರ್ಲಿ ಬಿಡು ಸರಿ ನೋಡೋಣ ಅಂತೆ ಅದು ಮನಸ್ಸಿಗೆ ನಿಮ್ ಸಮಾಧಾನ ಮಾಡ ಆ ತರ ಶಕ್ತಿ ಇದೆ ಯೋಗ ಅಲ್ಲಿ. ಮತ್ ಇನ್ನೊಂದು ಹವ್ಯಾಸಗಳು, ಕೆಟ್ಟ ಅಭ್ಯಾಸಗಳು ಇರುತ್ತಲ್ಲ, ಸ್ಮೋಕಿಂಗ್ ಅನ್ಬೋದು, ನೀವು ಸೇದೋದು, ಸಿಗರೆಟ್ ಸೇದೋದು, ಪಾನ್ ತಿನ್ನೋದು ಅಥವಾ ಆಲ್ಕೋಹಾಲ್ ತಗೊಳ್ಳೋದು, ಯೋಗ ಅಭ್ಯಾಸದಿಂದ ಅದು ಕೂಡ ನಿಮ್ಗೆ ತಲುಪು ಕಡಿಮೆ ಆಗುತ್ತೆ. ಸೊ ಅಂತದ್ದು ಕೂಡ ನಾವು ಮಾನಸಿಕ ವತಿಯಿಂದ ನನಗೆ ಸ್ಟ್ರೆಸ್ ಆಗಿದೆ, ನನಗೆ ಮಾನಸಿಕ ಕಷ್ಟ ಇದೆ, ಅದಕ್ಕೆ ನಾನು ಕುಡಿತೀನಿ ಅನ್ನೋಂಥದ್ದು, ಅದನ್ನು ಯೋಗ ಮಾಡೋದ್ರಿಂದ ಇದು ಸಹಿತ ನೀವು ಕಂಟ್ರೋಲ್ ಮಾಡೋದು. ಅಷ್ಟು ಪವರ್ ಇದೆ, ಅಷ್ಟು ಪವರ್ ಇದೆ ಯೋಗಲ್ಲಿ.
0: ಮೇಡಮ್, ಯೋಗ ಅನ್ನುವಂಥದ್ದು ದೈಹಿಕ ಆರೋಗ್ಯದ ಜೊತೆ ಜೊತೆಗೆ ಮಾನಸಿಕವಾಗಿಯೂ ಸಾಕಷ್ಟು ಪ್ರಯೋಜನಗಳನ್ನು ನೀಡುತ್ತೆ ಅಂತ ತಾವು ತಿಳಿಸ್ತಾ ಇದ್ದೀರಿ. ಹಾಗಿದ್ರೆ ಈ ಯೋಗವನ್ನು ಆರಂಭ ಮಾಡಬೇಕು ಅನ್ನೋದಾದ್ರೆ ಸೂಕ್ತವಾದ ವಯಸ್ಸು ಅಂದರೆ ಯಾವುದು?
1: ಬೇರೆ ಬೇರೆ ಸ್ಕೂಲ್ ಆಫ್ ಥಾಟ್ ಇದೆ ಇದರಲ್ಲಿ. 8 ವರ್ಷ ಅನ್ಬೋದು ನಾನು ಕರೆಕ್ಟಾಗಿ ನೀವು ನಿಮ್ಮ ಕೇಳೋರಿಗೆಲ್ಲ ಹೇಳಬೇಕಂದ್ರೆ 8 ವರ್ಷ ಅಂದರೆ ರೈಟ್ ಏಜ್ ಅನ್ಬೋದು. ಯಾಕಂದರೆ 8 ವರ್ಷ ನಿಮಗೆ ರೆಸ್ಪಿರೇಟ್ರಿ ನಿಮ್ಮ ಸಿಸ್ಟಮನ್ನು ಡೆವಲಪ್ಮೆಂಟ್ ಆಗುತ್ತೆ, ತಿಳುವಳಿಕೆ ಶಕ್ತಿ ಇರುತ್ತೆ. ನೀವು ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ ಅದನ್ನು ನಡೆಸೋ ಅಂಥದ್ದು ಅವ್ರಿಗೆ ತಾಕತ್ ಇರುತ್ತೆ, ಅದನ್ನು ತಿಳ್ಕೊಂಡು ಮಾಡುವಂಥದ ಇದು ಇರುತ್ತೆ. ಬಟ್ ಇದಕ್ಕಿಂತ ಮುಂಚೆ ನೀವು ಹೇಳಬೇಕಂದ್ರೆ ಬಾಲಾಸನ ಅಂತ ಸುಮಾರಿದೆ ಯೋಗ ಅಲ್ಲಿ. ಬಾಲ ಅಂದರೆ ಏನು, 8 ವರ್ಷಕ್ಕಿಂತ ಇನ್ನೂ ಚಿಕ್ಕವರು 8 ಅಂದ್ರೂ ಅದಕ್ಕಿಂತ ಕೆಳಗಿರೋರು ಮಕ್ಕಳೆಲ್ಲ ಬಾಲನೇ. ಅವ್ರು ಮಾಡ್ತಾ ಇರೋದೆಲ್ಲ ಆಟಗಳೆಲ್ಲ ಯೋಗನೇ ಇರುತ್ತೆ. ನೀವು ನೋಡಿದರೆ ರೈಟ್ ಫ್ರಮ್ ಬರ್ತ್ ಮಲ್ಕೊಂಡು 2 ಕಾಲು ಮಗು ಹಿಡಿತಾವೆ, 2 ಬಟ್ಟೆಗಳನ್ನ ಹಿಡಿತಾವೆ. ಈಗ ಮಾಡೋಕ್ಕಾಗತ್ತಾ ನಮಗೆ? ಯೋಗ ಮಾಡಿದ್ರೆ ಮಾಡೋರಿಗಷ್ಟೇ ಬರುತ್ತೆ, ಇಲ್ಲಾಂದ್ರೆ ನಮ್ಗೆ ಭಾಳ ಕಷ್ಟ. ಅದು ಬಾಲಾಸನ ಅಂತ. ಸೊ ಅದು ಯೋಗ ನಡೀತಾ ಇರುತ್ತೆ, ದೇವ್ರು ಕೊಟ್ಟಿದ್ದು ಅದು ಒಂದು ಸೃಷ್ಟಿ, ಅದನ್ನೇ ನಾವು ಫಾಲೋ ಮಾಡ್ಕೋತ ಹೋಗ್ಬೇಕು. ಸೊ 8 ವರ್ಷ ಇಸ್ ಗುಡ್, ಬಟ್ ನಾನು ಕೇಳಿದ್ರೆ ನಾನು 10 ಇಯರ್ಸ್ ಅಂತೀನಿ. 10 ವರ್ಷದಿಂದ ಸ್ಟಾರ್ಟ್ ಮಾಡಿದ್ರೆ ಬಹಳ ಒಳ್ಳೆ, ಸುಮಾರು ಸ್ಮಾಲ್ ಎಕ್ಸಸೈಸಸ್ ಸ್ಟ್ರೆಚಸ್ ಇರುತ್ತೆ, ಅದನ್ನ ಸ್ಟಾರ್ಟ್ ಮಾಡ್ಕೋತ ಹೋಗ್ತೀನಿ.
0: ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವಣುಧ್ವನಿ 90.4 FM. ಅಂತಾರಾಷ್ಟ್ರೀಯ ಯೋಗ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಆರೋಗ್ಯಕರ ಜೀವನಕ್ಕೆ ಯೋಗದ ಮಹತ್ವದ ಕುರಿತು ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ ಡಾಕ್ಟರ್ ಶೀತಲ್ ಸಾಣಿಕೊಪ್ಪ ಅವರು. ಇವರು ಯೋಗ ತರಬೇತಿದಾರರು. ಮೇಡಮ್, ಈಗ ಸೂಕ್ತವಾದ ವಯಸ್ಸನ್ನ ತಿಳಿಸಿದ್ರಿ, ಇನ್ನು ಪ್ರತಿದಿನ ಎಷ್ಟು ಸಮಯ ಯೋಗಾಭ್ಯಾಸ ಮಾಡುವುದು ಒಳ್ಳೆಯದು ಅಂತ? ಉತ್ತಮ,
2: ಅದೊಂದು ದೊಡ್ಡ ಪ್ರಶ್ನೆ ಅಂತ ಯಾಕಂತೀನಿ ಅಂದ್ರೆ, ಯಾರು ಕೇಳಿದ್ರು ನನಗೆ ಸಮಯ ಇಲ್ಲ, ನನಗೆ ಟೈಮ್ ಇಲ್ಲ ಅಂತ. ಸೊ ಇದು ಟೈಮ್ ಇಲ್ಲ ಅನ್ನೋದು ಮತ್ತೆ ನಮ್ಮ ತಲೆ ಇರೋದು. ಅದು ನಾನು ಹೇಳ್ಬೇಕಂದ್ರೆ ನಿಮ್ಗೆ, ನಿಮ್ಮ ಕೇಳೋರಿಗೆ ಹೇಳ್ತೀನಿ, ಆಡಿಯನ್ಸ್ಗೆ 15-20 minutes, 15-20 minutes ನೀವು ಸ್ಟ್ರೆಚಸ್ ಯೋಗ ಮಾಡಿದರೆ ವಾಸಿ, ದಟ್ ಈಸ್ ವೆರ್ ಯು ಬಿಗಿನ್. ಅದೇ ನಿಮ್ದು ಅಷ್ಟು ಕೊಡ್ಬೋದು, ದಿನಾಲು ಅಷ್ಟು ಕೊಟ್ಟರು ಸಾಕು, ಅಷ್ಟು ಕೊಟ್ಟು ಕೂಡ ನೀವು ಯೋಗಾನ ಅಭ್ಯಾಸ ಮಾಡ್ಬೋದು. ಬಟ್ ಆ್ಯಕ್ಚುಲಾಗಿ ನೋಡ್ಬೇಕಂದ್ರೆ 30-60 minutes ಅಂದರೆ ಸುಮಾರು 1/2 ಗಂಟೆಯಿಂದ 1 ಗಂಟೆ ಅಷ್ಟು ಟೈಮಲ್ಲಿ ನೀವು 1/2 ಗಂಟೆ ಕೊಟ್ಟರು ಕೂಡ ಸಾಕು. ಸೊ ಕೆಲವೊಂದು ಇನಿಷಿಯಲ್ ಸ್ಟ್ರೆಚಸ್ ಇದೆ, ಸ್ಟ್ರೆಚಸ್ಸು, ಸೂರ್ಯ ನಮಸ್ಕಾರಗಳು ಬಹಳ ಉಪಯೋಗಕಾರ. ಕಲ್ತ್ಕೊಂಡು ಸೂರ್ಯ ನಮಸ್ಕಾರ ಮಾಡಿದ್ರೆ ದಿನಾರು, ಮತ್ತು ನಾನು ಆಲ್ 7 days ಮಾಡಂತನೂ ಹೇಳಲ್ಲ, 5-6 days ನೀವು ಯೋಗ ಮಾಡಿದ್ರು ಸರಿ. ಸೊ ಟೈಮ್ ತಿಳ್ಕೊಂಡು ಮಾಡಬೇಕು. ಆಮೇಲೆ ಇದಕ್ಕೆ 1 ಗಂಟೆ ಬೇಕು, 2 ಗಂಟೆ ಬೇಕು, ಇದೆಲ್ಲ ಕೂಡಬೇಕು, ಪ್ರಯಾಣ ಮಾಡೋದು ಅದೆಲ್ಲ ಸುಳ್ಳು ಮಾತಂತೀನಿ ನಾನು. ಸೊ 1/2 ಗಂಟೆಯಲ್ಲಿ ಮಾಡ್ಬೋದು ನಿಮಗೆ ಸಮಯ ಇಲ್ಲಂದ್ರೆ. ಇಲ್ಲಾಂದ್ರೆ 1 ಗಂಟೆ ನೀವು ನಿಮ್ಮಷ್ಟಕ್ಕೆ ನೀವು ಕಾಳಜಿ ತಗೋಬೇಕಂದ್ರೆ, ನಿಮ್ಮ ಆರೋಗ್ಯ ನೀವು ನೋಡ್ಕೋಬೇಕು, ನಿಮ್ಮ ಮಾನಸಿಕ ಸ್ಥಿತಿ ನೀವು ನೋಡ್ಕೋಬೇಕು. ಸೆಲ್ಫ್ ಕೇರ್ ಅಂತಾರಲ್ಲ, ಅದು ಎಲ್ರಿಗೂ ಮುಖ್ಯ, ಯಾವ ಮನುಷ್ಯನಿದ್ರಿಗೂ ಮುಖ್ಯ. ಸೊ ನೀವು 1 ಗಂಟೆ 24 ತಾಸು ನಿಮಗೋಸ್ಕರ ತೆಗೆದ್ರೆ ಬಹಳ ಖುಷಿ ನೀವು ಅದು ಮಾಡ್ಬೇಕು, ನಿಮ್ಗೋಸ್ಕರ ನೀವು ಮಾಡಿ ಅಂತ ನಾನು ಹೇಳ್ತೀನಿ.
1: ಮೇಡಮ್, ಈಗ ಕೆಲಸಕ್ಕೆ ಹೋಗೋರಾಗಿರ್ಬೋದು, ಉದ್ಯೋಗಿಗಳು, ಜೊತೆಗೆ ಗೃಹಿಣಿಯರು ಯೋಗವನ್ನ ತಮ್ಮ ದಿನಚರಿಯಲ್ಲಿ ಹೇಗೆ ಅಳವಡಿಸಿಕೊಳ್ಬೇಕು ಅಂತ, ತಮ್ಮ ದಿನನಿತ್ಯದ ಕಾರ್ಯಗಳಲ್ಲಿ?
2: ಈಗ ಅದೇ ಹೇಳಿದ್ನಲ್ಲ, ನೀವು ಬೇಗ ಹೇಳೋರಾದ್ರೆ ಬಹಳ ಒಳ್ಳೇದು, ಬೆಳಗ್ಗೆ ಯೋಗ ಮಾಡೋದಂತೂ ಬೆಸ್ಟ್. ಬಟ್ ಆಮೇಲೆ ಯೋಗ ಮಾಡಕ್ ಬರಲ್ಲ ಅನ್ನೋದು ಮಾತ್ಸುಳ್ಳು, ಯಾಕಂದ್ರೆ ಈವ್ನಿಂಗ್ ಸಾಯಂಕಾಲ ಯೋಗ ಮಾಡಿದ್ರು ನೋ ಪ್ರಾಬ್ಲಮ್. ನಿಮ್ಮ ಟೈಮಿಂಗ್ ನೋಡಿಕೊಂಡು ನೀವು ಅದನ್ನ ಅಡ್ಜಸ್ಟ್ ಮಾಡ್ಕೋಬೇಕು, 30 minutes ಇಲ್ಲಂದ್ರೆ 1 ಗಂಟೆ. ಮತ್ತೆ ಯಾವ್ದಾದ್ರು ಕ್ಲಾಸಸ್ ಜಾಯ್ನ್ ಆದ್ರೆ ಇನಿಷಿಯಲಿ, ಯಾಕಂದ್ರೆ ಬಿಗ್ನರ್ಸ್ಗೆ ಏನಾಗುತ್ತೆ, ಒಮ್ಮೊಮ್ಮೆ ತಪ್ಪು ಮಾಡಿಬಿಟ್ರೆ ಅಥವಾ ಮತ್ತೆ ಉಲ್ಟಾ ಜಾಸ್ತಿ ಏನು ಬೇರೆ ಎಫೆಕ್ಟ್ ಆಗಬಾರ್ದು ಮೈಯಲ್ಲಿ ಅಥವಾ ನಿಮ್ಮ ದೇಹದಲ್ಲಿ. ಅದಕ್ಕೆ ಯಾವ್ದಾದ್ರು ಕ್ಲಾಸಸ್ ಜಾಯ್ನ್ ಆಗಿ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಯಾವ ಟೈಮಿಂಗ್ ಸೂಟ್ ಆಗುತ್ತೋ ಆ ಟೈಮಿಂಗ್, ನೀವು ಯಾರು ಯೋಗ ತಜ್ಞ ಯಾರು ನಿಮ್ಮ ಹತ್ರ ಇರ್ತಾರೆ, ಬೇಕಾದ್ರೆ ಆನ್ಲೈನ್ ಸುಮಾರಿದೆ ಈಗ, ನೀವು ಅಪ್ರೋಚ್ ಮಾಡಿಕೊಂಡು ನಿಮ್ಗೆ ಯಾರು ಸರಿ ಹೋಗುತ್ತೋ ಅವ್ರಿಗೆ ಜಾಯ್ನ್ ಮಾಡಿಕೊಂಡು ನೀವು ಅದನ್ನ ಇನ್ಕಾರ್ಪೊರೇಟ್ ಮಾಡ್ಕೋಬಹುದು. ನೀವು ಮನಸ್ಸಿದ್ರೆ ಮಾರ್ಗ ಅಂತಾರಲ್ಲ ಆ ತರ ಅದು.
1: ಖಂಡಿತ ಮೇಡಮ್. ಮೇಡಮ್, ಇನ್ನು ಮಹಿಳೆಯರಿಗೆ ಈ ಯೋಗದಿಂದ ಏನೆಲ್ಲ ಪ್ರಯೋಜನಗಳು ಸಿಗುತ್ತೆ ಅಂತ?
2: ಓಹ್, ನೀವು ಅದ್ ನನ್ನ ಫೇವ್ರೆಟ್ ಕ್ವಶನ್ ಕೇಳಿದ್ರಿ. ಯಾಕಂದ್ರೆ ನಾನು ಸುಮಾರು 26 ವರ್ಷ ಆಯಿತು ಯೋಗ ಮಾಡ್ತಾ ಇದ್ದೆ. ನಾನು ಚಿಕ್ಕ ವಯಸ್ಸಲ್ಲಿ ಶುರು ಮಾಡಿಕೊಂಡೆ. ಇಂಟರ್ನ್ಶಿಪ್ ಇದ್ದಾಗ ನಮ್ಮ ಮನೆ ಪಕ್ಕ ಒಬ್ರು ಶ್ರೀಕಾಂತ್ ಸರ್ ಅಂತ ಇದ್ರು, ಈಗ ದೊಡ್ಡ ಯೋಗ ಮಾಡ್ಕೊಂಡಿದ್ದಾರೆ ಅವರು. ಅವರಿಂದ ಶುರು ಮಾಡಿಕೊಂಡೆ. ಆಮೇಲೆ ಯುಕೆಗೆ ಹೋದೆ ನನ್ನ ಹಸ್ಬೆಂಡ್ ಜೋಡಿ, ಅಲ್ಲೇ ಪುಸ್ತಕಗಳು ತೊಗೊಂಡು ಹೋಗಿದ್ದೆ, ಅಲ್ಲೆಲ್ಲ ಆ ಪುಸ್ತಕಗಳು ನೋಡಿ ಮಾಡ್ತಿದ್ದೆ. ನನಗೆ ಯೋಗ ಅಂದ್ರೆ ಅವಾಗಲಿಂದ ಪ್ಯಾಷನ್, ಅವಾಗಲಿಂದ ಭಾಳ ಆಸೆ. ಅದಾದ್ಮೇಲೆ ವಾಪಸ್ ಬಂದೆ, ಮಕ್ಕಳಾದ್ಮೇಲೆ ಕೂಡ ನಾನು 1/2 ಗಂಟೆ ಮಾಡ್ತಾ ಇದ್ದೆ ಬೆಳಗ್ಗೆ. ಯಾಕಂದ್ರೆ ಅದು ನಮ್ಮ ಆಸ್ಥಾ ಚಾನಲ್, ನಮ್ಮ ರಾಮ್ ಇವ್ರು ಸರ್ ಇದ್ದಾರಲ್ಲ ರಾಮದೇವ್ ಬಾಬಾಜಿ, ರಾಮದೇವ್ನು ನೋಡಿಕೊಂಡು ಅವರು ಬೆಳಗ್ಗೆ ಮಾಡ್ತಿದ್ದೆ. ಆಮೇಲೆ ನಾನು ಬೆಳಗಾಂ ಕ್ಲಬ್ಬಲ್ಲಿ ಜಾಯ್ನ್ ಆದೆ, ಅಲ್ಲಿ ರಾಮ್ಜಿ ಸರ್ ಅಂತ ನಮ್ಮ ರಾಮಕೃಷ್ಣ ಆಶ್ರಮ ಇದೆಯಲ್ಲ, ಅಲ್ಲಿಂದ ಬಂದು ಅವರು ನನ್ನ ಆಸಕ್ತಿ ನೋಡಿಕೊಂಡು ನಾನು ಆಸನ ಯಾವ ಥರ ಹೇಳ್ತೀನಿ, ಯಾವ ಥರ ಕ್ವಶನ್ ಕೇಳ್ತೀನಿ, ಆ ಥರ ನೋಡಿಕೊಂಡು ಅವರು ನೀವು ಎಕ್ಸಾಮ್ ಯಾಕೆ ಕೊಡಬಾರ್ದು ಅಂತಂದರು. ಸೊ ಎಕ್ಸಾಮ್ಗಳಿಗೆ ಕೊಟ್ಟೆ, ಥೇರಿ ಪ್ರಾಕ್ಟಿಕಲ್ಲಿ 3 levels ಮುಗೀತು. ಅಲ್ಲಿ ನಾಸಿಕ್ ಯೋಗ ಗುರುಕುಲ್ ಹೋಗಿ ಅಲ್ಲಿ ಮಾಡಿಕೊಂಡೆ. ಮಾಡಿಕೊಂಡು ಅಲ್ಲಿ ನನಗೆ ಸ್ಪೆಷಲೈಸೇಷನ್ ಮಾಡಬೇಕು ಅಂತ ಒಂದು ಗೊತ್ತಾಯ್ತು. ನಿಶ್ ಅಂತಾರೆ, ನಂದು ನಿಶು ಯೋಗ ಫಾರ್ ವುಮೆನ್ ಫಾರ್ ಪೆರಿಮೆನಪಾಸ್, ಅಂದ್ರೆ ಮುಟ್ಟಿರುತ್ತಲ್ಲ, ಮುಟ್ಟು ನಿಂದ್ರುವಾಗ 10 ವರ್ಷ ಹೆಣ್ಮಕ್ಳಿಗೆ ಬಹಳ ಕಷ್ಟ ಆಗುತ್ತೆ. ಅದು ನನಗೆ ಇಂಟ್ರೆಸ್ಟ್ ಅನಿಸ್ತು. ಸೊ ನನ್ನ ಸ್ಪೆಷಾಲಿಟಿನ ಅದು. ನಾನು ಈಗ ಆನ್ಲೈನ್ ಯೋಗ ತಗೋತೀನಿ ಫಾರ್ ವುಮೆನ್ ಓನ್ಲಿ, ಬೇರೆ ಎಲ್ಲ ಏಜ್ ಗ್ರೂಪ್ ಇದಾರೆ, ಬಿಕಾಸ್ ಐ ಮಿಕ್ಸ್ ಇಟ್ಸ್ ಒಂದೇ ತರ ಮಾಡಲ್ಲ. ಬಟ್ ಆ ಪೆರಿಮೆನಪಾಸ್ ಇದೆಲ್ಲ, ಅದಕ್ಕೆ ಅಂದೆ ನನ್ನ ಫೇವ್ರೆಟ್ ಕ್ವಶನ್. ಸೊ ಅದರಿಂದ ಬಹಳಷ್ಟು ಉಪಯೋಗ ಇದೆ ನಮಗೆ. ಶಾರೀರಿಕ ಅಷ್ಟೇ ಅಲ್ಲ, ಮಾನಸಿಕವಾಗಿ ಬಹಳ ಅಪ್ಸ್ ಅಂಡ್ ಡೌನ್ಸ್ ಆಗುತ್ತೆ. ಏನಂದ್ರೆ ಡಿಪ್ರೆಷನ್ ತರ ಬರುತ್ತೆ ಆ ಪೆರಿಮೆನಪಾಸ್ ಅಲ್ಲಿ, ಹೆಣ್ಮಕ್ಳಿಗೆ ಎಸ್ಪೆಷಲಿ, ಗೃಹಿಣಿಗಳಿಗೆ ಆಗಲಿ, ಕೆಲಸ ಮಾಡೋರಿಗಾಗಲಿ, ಸ್ಟ್ರೆಸ್, ಒತ್ತಡ, ಮಕ್ಕಳದ್ದು ಎಲ್ಲ ಎಜುಕೇಷನ್ ಅದೆಲ್ಲ ಕೂಡ ಆ ಥರ ಬರ್ತದೆ. ಸೊ ವಿ ಡೋಂಟ್ ನೋ ವಾಟ್ ಈಸ್ ಅ ಕಾಸ್ ಅಂತ ಅಂತಾರೆ. ಬಟ್ ಹಾರ್ಮೋನ್ಸ್ ಇದೆ ಅಲ್ಲ, ಈಸ್ಟ್ರೋಜಿನ್ ಮತ್ತೆ ಪ್ರೊಜೆಸ್ಟ್ರಾನ್ ಇವೆರಡು ಸೆಕ್ಸ್ ಹಾರ್ಮೋನ್ಸ್, ಇವೆರಡು ಬಹಳ ಮೇಲೆ ಕೆಳಗೆ ಆಗ್ತಾ ಇರ್ತಿವಿ. ಒಂದು 10 ವರ್ಷ ಅವರು ಮುಟ್ಟ ಬೇಗ ಮುಗಿಯುತ್ತೆ, ಒಬ್ಬರು ಲೇಟ್ ಆಗಿ ಮುಗುತ್ತೆ, ಜಾಸ್ತಿ ಕಷ್ಟ ಆಗುತ್ತೆ. ಬರೀ ಫಿಸಿಕಲ್ ಅಲ್ಲ, ಇಮೋಷನಲ್ ಕೂಡ ಬಹಳ ನಾವು ಮಾನಸಿಕವಾಗಿ ಅದನ್ನ ಸಫರ್ ಆಗ್ತೀವಿ. ಯೋಗ ಶುರು ಮಾಡ್ಕೊಳ್ಳೋದ್ರಿಂದ ಇದೆಲ್ಲ ಬ್ಯಾಲೆನ್ಸ್ ಆಗುತ್ತೆ. ಕೆಲವೊಂದು ಸ್ಪೆಸಿಫಿಕ್ ಆಸನಗಳಿದೆ, ಅವುಗಳು ಮಾಡಿದ್ರೆ ನಿಮ್ ಫಿಸಿಕಲ್ ಅಷ್ಟೇ, ನಿಮ್ ಸಿಂಪ್ಟಮ್ಸ್ ಹೊಟ್ಟೆ ನೋವು, ಬೆನ್ನು, ತೊಡೆ ನೋವು, ಅದಷ್ಟೇ ಅಲ್ಲ, ನಿಮ್ದೆಲ್ಲ ಮಾನಸಿಕವಾಗಿ ನೀವು ಆರೋಗ್ಯಕಾಯಿ.
1: ಖಂಡಿತ ಮೇಡಮ್. ಮೇಡಮ್, ಈಗ ತಾವು ಹೇಳ್ತಾ ಇದ್ರಿ ಮಕ್ಕಳಿಗಾಗಿ ಅಂತಹೇನೆ ಬಾಲ ಯೋಗ ಇದೆ ಅಂತ ತಾವು ತಿಳಿಸ್ತಾ ಇದ್ರಿ. ಇನ್ನು ಪರೀಕ್ಷಾ ಒತ್ತಡವನ್ನ ಎದುರಿಸ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಯೋಗಾಭ್ಯಾಸ ಎಷ್ಟು ಸಹಾಯಕವಾಗುತ್ತೆ, ಅವರಿಗಂತಾನೆ ಯಾವ ಒಂದು ಯೋಗಾಭ್ಯಾಸವನ್ನ ತಾವು ಶಿಫಾರಸು ಮಾಡ್ತೀರಾ?
2: ಇದು ನಂದು ಇನ್ನೊಂದು ಫೇವ್ರೆಟ್ ಟಾಪಿಕ್. ಯಾಕಂದ್ರೆ ನಾನು ಶಿಕ್ಷಕ, ಅಂದ್ರೆ ಐ ಆಮ್ ಅ ಪ್ರೊಫೆಸರ್ ವರ್ಕಿಂಗ್. ಮಕ್ಕಳು ಆಲ್ ರೈಟ್ ಫ್ರಮ್ ಮಕ್ಕಳಂದ್ರೆ ನಾನು ಮಕ್ಕಳೇ, ಅವರು 17-18 ನಿಂದ ಇಟ್ಕೊಂಡು 24-25-30 ವರೆಗೂ ಬರ್ತಾರೆ ನನ್ನ ಸ್ಟೂಡೆಂಟ್ಸ್. ಯಾಕಂದ್ರೆ ಅಂಡರ್ ಗ್ರಾಜುಯೇಟ್, ಪೋಸ್ಟ್ ಗ್ರಾಜುಯೇಟ್ ಎರಡು, ಮತ್ತೆ ಎವ್ರಿ ಇಂಟರ್ನ್ಯಾಷನಲ್ ಯೋಗಾ ಡೇ ಈ ತಿಂಗಳು ನಾವು ವರ್ಕ್ಶಾಪ್ ಮಾಡ್ತೀವಿ ಕಾಲೇಜಲ್ಲಿ. ಅದನ್ನ ಈಗ ಅದನ್ನ ತಗೊಂಡೆ ಈ ಕಡೆ ಬಂದೆ ನಾನು. ನಾವು ವರ್ಕ್ಶಾಪ್ ಅಲ್ಲಿ ಎಸ್ಪೆಷಲಿ ಕಾನ್ಸಂಟ್ರೇಷನ್, ಫೋಕಸ್ ಹೇಗೆ ಮಾಡ, ಅದರಲ್ಲಿ ಕೆಲವೊಂದು ಆಸನ ಇದೆ. ನೀವು ವೀರಭದ್ರಾಸನ ಅನ್ನಿ, ನೀವು ವೃಕ್ಷಾಸನ ಅನ್ನಿ, ಬಾಲಾಸನ ಅನ್ನಿ, ಹಸ್ತಪಾದಾಸನ ಅನ್ನಿ, ಕೆಲವೊಂದು ಆಸನಗಳಿದೆ. ಅವು ರೆಗ್ಯುಲರ್ ಆಗಿ ನಾವು ಮಕ್ಕಳಿಗೆ ಕಲಿಸ್ಬಿಟ್ರೆ, ಅವ್ರು ಪ್ರಾಕ್ಟೀಸ್ ಮಾಡಿದ್ರೆ ಆಟೋಮೆಟಿಕ್ಲಿ ಫೋಕಸ್ ಅನ್ ಮತ್ತೆ ನಿಮ್ದು ಕಾನ್ಸಂಟ್ರೇಷನ್ ಓದೋದಲ್ಲಿ ಬಂದ್ಬಿಡುತ್ತೆ, ಆಸಕ್ತಿ ಬರುತ್ತೆ. ಒಂದು. ಎರಡನೇದು ಎಂಗ್ಸೈಟಿ, ಸಿಕ್ಕಾಪಟ್ಟೆ ಎಂಗ್ಸೈಟಿ ಇರುತ್ತೆ ಪರೀಕ್ಷೆ ಇದಕ್ಕೆ ಕೆಲವೊಬ್ಬರಿಗೆ, ಅದಕ್ಕೋಸ್ಕರ ಪ್ರಾಣಾಯಾಮ ಇದೆ. ಆ ಪ್ರಾಣಾಯಾಮಗಳು ಹೇಳ್ಕೊಟ್ರೆ ಅದನ್ನು ಸರಿಪಡಿಸ್.
1: ಖಂಡಿತ ಮೇಡಮ್. ಮೇಡಮ್, ಇನ್ನು ಯೋಗಾಭ್ಯಾಸವನ್ನ ಮಾಡುವಾಗ ಯಾವ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಬೇಕು ಅಂತ?
2: ಹಾ, ಮೊದಲನಾಗಿ ಹೆಲ್ತ್ ಮತ್ತೆ ಡಿಸೀಸ್ ಅದನ್ನ ಹೇಳೋಣ. ಹೆಲ್ದಿ ಇರೋರು ಅಂದ್ರೆ ಎಲ್ಲ ಟೆಸ್ಟ್ಗಳು ಮಾಡ್ತಾರೆ, ಮಾಡ್ಕೊಂಡು ನೀವೆಲ್ಲ ಏನ್, ನಿಮಗೇನ್ ಡಯಾಬಿಟಿಸ್ ಇಲ್ಲ, ಹೈಪರ್ ಟೆನ್ಷನ್ ಇಲ್ಲ, ಯಾವ್ದು ಕಾಯಿಲೆ ಇಲ್ಲಪ್ಪ ಅಂದ್ರೆ ನೀವು ಮಾಡ್ಬೋದು. ಬಟ್ ನೀವು ಸ್ಟಾರ್ಟ್ ಮಾಡ್ಬೇಕಂದ್ರೆ ಯಾವ್ದರೆ ಒಂದು ಯೋಗ ಗುರು, ಗೈಡ್, ಇನ್ಸ್ಟ್ರಕ್ಟರ್ ಇಂದ ಶುರು ಮಾಡ್ಕೊಳ್ಳೋದು ಒಳ್ಳೇದು. ಎಲ್ಲಿ ಇಲ್ಲಿ ಓದಿ, ಅಲ್ಲಿ ಇಲ್ಲಿ ಯೂಟ್ಯೂಬ್ ನೋಡಿ ಮಾಡೋಕ್ಕಿಂತ ಇಸ್ ಬೆಟರ್ ಇನಿಷಿಯಲಿ ನೀವೇ ನೋಡ್ಕೊಂಡು ಮಾಡ್ಬೇಕು. ಯಾಕಂದ್ರೆ ಮತ್ತೆ ನೀವು ತಪ್ಪು ಮಾಡಿದ್ರೆ ಮತ್ತೆ ಅದ್ರ ಬೇರೆ ಪ್ರಯೋಜನ ಆಗ್ಬಾರ್ದು. ಒಂದು. ಆಮೇಲೆ ಸಿಸ್ಟಮಿಕ್ ಡಿಸೀಸ್ ಅಂದ್ರೆ ಕ್ರಾನಿಕ್ ಇಲ್ನೆಸ್, ಯಾರಿಗಾರು ಹೈಪರ್ ಬಿಪಿ ಅಂತ ಸುಮಾರು ಕಾಮನ್ ಆಗಿದೆ ಈಗ, ಬಿಪಿ ಅಥವಾ ಡಯಾಬಿಟಿಸ್, ರೆಸ್ಪಿರೇಟರಿ ಪ್ರಾಬ್ಲಮ್ ಏನಾದರೂ ಇದ್ರೆ ಪ್ಲೀಸ್ ನಿಮ್ ಡಾಕ್ಟರ್ ಕೇಳಿ, ಯೋಗ ಮಾಡ್ತಾ ಇದ್ದೀನಿ, ಇದು ಮಾಡ್ತಾ ಇದ್ದೀನಿ, ಏನು ಆಸನಗಳು ಮಾಡ್ತೀವಿ ಅವ್ರು ಕೇಳ್ತಾರೆ. ಕೇಳ್ಕೊಂಡು ನೀವು ಅವ್ರದ್ದು ಕನ್ಸೆಂಟ್ ತಗೊಂಡು ಮಾಡ್ತ, ಆಮೇಲೆ ದಟ್ ಈಸ್ ಟು ಸ್ಟಾರ್ಟ್. ಆಮೇಲೆ ಶುರು ಮಾಡ್ಕೊಂಡ್ಮೇಲೆ 3 ಗಂಟೆ ಊಟ ಮಾಡ್ಬಾರ್ದು, ಖಾಲಿ ಹೊಟ್ಟೆ ಇರಬೇಕು. 3 ಗಂಟೆ ಇಸ್ ಗುಡ್, ಪರ್ಫೆಕ್ಟ್ ಅಂತಾರಲ್ಲ ಹಂಗೆ. 2.5 ಗಂಟೆ ಐರೆಕ್ ಸರಿ, ಇಟ್ಸ್ ಗುಡ್. ಆಮೇಲೆ 2 ಗಂಟೆ ಇದ್ರೆ ಮ್ಯಾನೇಜಬಲ್. ಸೊ ಈ ತರ ಖಾಲಿ ಹೊಟ್ಟೆ ಇರಬೇಕು. ಆಮೇಲೆ ನಿಮಗೆ ಎಷ್ಟಾಗುತ್ತೋ ಅಷ್ಟೇ ಮಾಡ್ಬೇಕು. ಇನ್ನೊಬ್ರು ಪಕ್ಕದಲ್ಲಿ ನೋಡಿ ನೀವು ಆಸಕ್ತಿ, ಇನ್ನೊಬ್ಬರ ಜೋಡಿ ಕಾಂಪಿಟೇಷನ್ ಎಂದೂ ಮಾಡಬಾರ್ದು ಯೋಗ. ಅಲ್ಲಿ ನಿಮಗೆ ಎಷ್ಟಾಗುತ್ತೋ, ನೀವು ನಿನ್ನೆ ಹೇಗಿದ್ರಿ ಇವತ್ತು ಹೇಗಿದ್ರಿ, ನಿಮ್ಮಲ್ಲಿ ಅಷ್ಟೇ ನೋಡ್ಕೋಬೇಕು. ಒಂದು ಕುದುರೆ ಕಟ್ಟಿರ್ತಾರಲ್ಲ ಅದು ಆ ಥರ ಇರಬೇಕು ನಿಮ್ದು ಮೈಂಡ್ ಸೆಟ್. ನಿಮ್ಮಷ್ಟಕ್ಕೆ ದೇಹ, ನಿಮ್ಮ ಇಮೋಷನಲ್ ಫೀಲಿಂಗ್ ಅಷ್ಟೇ. ಇನ್ನೊಬ್ರು ಅವ್ರು ಮಾಡ್ತಾ ಇದ್ದಾರೆ, ನಾನು ಯಾಕೆ ಮಾಡ್ತಾ ಇಲ್ಲ, ಅದು ತಪ್ಪು. ಬಿಕಾಸ್ ಎಸ್ಪೆಷಲಿ ನಾನು ಸ್ಪೆಷಲೈಸ್ ಅಷ್ಟಾಂಗ ಯೋಗ. ಅಷ್ಟಾಂಗ ಯೋಗ ಅಂದರೆ ಡೂ ಅಕಾರ್ಡಿಂಗ್ ಟು ಯೋರ್ ಕೆಪಾಸಿಟಿ. ಸೊ ಅದನ್ನು ಮೇನ್ ಪ್ರಿಕಾಷನ್ ಅದು ಹೇಳ್ತೇನೆ. ಯಾಕಂದ್ರೆ ಈಗಿನ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಅವಳು ನಾನು ಶೀರ್ಷಾಸನ ಮಾಡಿದ್ಲು, ತಲೆ ತೆಳಗ ಮೇಲೆ ಕೇಳಿ ಮಾಡಿದ್ದು, ನನಗೆ ಯಾಕಾಗಲ್ಲ, ನಾನು ಟ್ರೈ ಮಾಡಿದೆ. ಮಾಡಕ್ಕೆ ಹೋಗಿ ಏನಾದ್ರೆ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಅದೆಲ್ಲ ಆದರೆ ಕಷ್ಟ. ಸೊ ಇವೆಲ್ಲ ಇನ್ನೊಂದು ರೋಗಗಳಿದೆ, ಸರ್ವೈಕಲ್ ಸ್ಪಾಂಡಿಲೈಟಿಸ್ ಆಗಲಿ, ಯಾರು ಆಪರೇಷನ್ ಆಗಿದ್ರೆ ಏನೂ ಆದರೆ ಪ್ಲೀಸ್ ನಿಮ್ಮ ಡಾಕ್ಟರ್ ಸಲಹೆ ತಗೊಂಡೇ ಯೋಗ ಮಾಡಿ.
1: ಮೇಡಮ್, ಇನ್ನು ಗರ್ಭಿಣಿಯರು ಯೋಗ ಮಾಡಬಹುದಾ, ಅವರು ಮಾಡಬಹುದು ಅನ್ನೋದಾದ್ರೆ ಯಾವ ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕು ಅಂತ?
2: ಓ ಎಸ್, ಅದೇ ಹೇಳಿದ್ನಲ್ಲ, ಗರ್ಭಿಣಿಯವರು ಕೂಡ ಯೋಗ ಗೈಡ್ ಇದ್ರೇನೆ ಮಾಡೋದು ಬೆಟ್ರು. ಆಮೇಲೆ ಗರ್ಭಿಣಿಯೊಳಗೆ ಕೆಲವೊಂದು ಯೋಗ ಇರುತ್ತೆ, ಎಲ್ಲ ಹೇಳೋಕ್ಕಾಗಲ್ಲ ಈಗ, ಬಟ್ ಕೆಲವೊಂದು ಇದಾವೆ ಓನ್ಲಿ ಫಾರ್ ಗರ್ಭಿಣಿ. ಅದು ಮಾಡೋದ್ರಿಂದ ನಿಮ್ದು ಡಿಲಿವರಿ ಈಸಿ ಆಗಿ, ನೀವು ಯಾವತ್ತೂ ಆಕ್ಟಿವ್ ಆಗಿರ್ಬೇಕು ಪ್ರೆಗ್ನೆನ್ಸಿಯಲ್ಲಿ, ಅಂದ್ರೆ ನಾರ್ಮಲ್ ಡಿಲಿವರಿ ಆಗುತ್ತೆ. ಸಿಸರಿನ್ ಎಲ್ಲ ಮಾಡೋದು ಮತ್ತೆ ಇದಾಗುತ್ತೆ. ಸೊ ಈಗಿನೆಲ್ಲ ಜನ ದೇ ಡೋಂಟ್ ವಾಂಟ್ ಟು ಗೋ ತ್ರೂ ಪೇನ್, ಅದು ಸಿಕ್ಕಾಪಟ್ಟೆ ಪೇನ್ ಆಗುತ್ತಪ್ಪ, ನಾನು ಸಿಸರಿನ್ ಹೋಗ್ತೀನಿ, ಲಾಸ್ಟ್ ಮೂಮೆಂಟ್ ಕೂಡ ಆಪರೇಷನ್ ಟೇಬಲ್ ಮೇಲೆ ನಾನು ನಾರ್ಮಲ್ ಆಗಲ್ಲ, ಕನ್ಸೆಂಟ್ ಕೊಟ್ಬಿಡ್ತಾರೆ ನಾನು ಸಿಸರಿನ್ ಮಾಡಿ ಅಂತ, ಅದೆಲ್ಲ ತಡಿಬಹುದು. ನೀವು ಪ್ರಾಕ್ಟೀಸ್ ಯೋಗ ಮಾಡಿದ್ರೆ ನಿಮ್ಗೆ ಅದು ಸರಳ. ಈಗ ನನ್ನ ಡೆಲಿವರಿ ನಾನು 12 ಅವರ್ಸ್ ಚುಕ್ಚೂರು ಪೇನ್ ಇತ್ತು ಫಾರ್ ಬೋತ್ ಆಫ್ ದಮ್. ಐ ಗಾಟ್ 2 boys, 24 ವರ್ಷ ಒಬ್ಬನು, ಒಬ್ಬನು 21 ಇಯರ್ಸ್ ಅವನಿದ್ದಾನೆ. 2 ನಾರ್ಮಲ್ ಆಗಿದೆ, ಮತ್ತು ಮೇನ್ ಪೇನ್ ಲೇಬರ್ ಪೇನ್ ನನಗೆ 45 minutes to 1 hour ಅಷ್ಟೇ. ಸೊ ಅಷ್ಟು ತಡಿಬಹುದು ಆದರೆ ಯೋಗ ಪ್ರಾಕ್ಟೀಸ್ ಮಾಡಿದ್ರೆ ನನಗೆ ಅನಿಸುತ್ತೆ ಅದು. ಆಮೇಲೆ UKಯಲ್ಲಿ ಸಮಥಿಂಗ್ ಕಾಲ್ಡ್ ಅಸ್ ಆಂಟಿನೇಟಲ್ ಕೇರ್, ನಾನು ಇಲ್ಲಿದ್ದಾಗ ಪುಸ್ತಕಗಳಿಗಿರುತ್ತೆ, ಇಲ್ಲಿ ಅಷ್ಟು ಕಾಮನ್ ಇಲ್ಲ ಅದು. ಅಲ್ಲಿ ನೀವು ನೀರೊಳಗೆ ಕೂಡ ಹೆಂಗೆ ಡೆಲಿವರಿ ಮಾಡ್ಬೋದು ಅಂತ ತೋರಿಸ್ತಾರೆ. ಅದೇನಲ್ಲ, ಇಟ್ಸ್ ಆಲ್ ಯೋಗ ಪೋಸಸ್. ಆಮೇಲೆ ಯೋಗ ಹೇಗೆ ಮಾಡಬೇಕು, ಯಾವ ಥರ ಎಕ್ಸಸೈಸ್ ಮಾಡಬೇಕು ನಿಮ್ಮ ಡೆಲಿವರಿ ನೀಟ್ ಆಗಬೇಕಂದ್ರೆ, ಅದೆಲ್ಲ ಅವ್ರು ಹೇಳ್ಕೊಡ್ತಾರೆ ನರ್ಸ್ಗಳು. ಅದು ನಮ್ಮ ದೇಶದಲ್ಲಿ ಬಂದರೆ ಭಾಳ ಚಲೋ. ಬಟ್ ನಾವು ಯೋಗ ಡೆಫಿನೆಟ್ಲಿ ಪ್ರಾಕ್ಟೀಸ್ ಮಾಡ್ಬೋದು ಇವನ್ ಪ್ರೆಗ್ನೆನ್ಸಿಯಲ್ಲಿ ಕೂಡ ವಿತ್ ಗೈಡೆನ್ಸ್ ಆಫ್ ಅ ಯೋಗ ಟ್ರೈನರ್.
1: ಖಂಡಿತ ಮೇಡಮ್. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
3: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
3: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು KLE ವೇಣುಧ್ವನಿ 90.4 FM. ಅಂತಾರಾಷ್ಟ್ರೀಯ ಯೋಗ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಆರೋಗ್ಯಕರ ಜೀವನಕ್ಕೆ ಯೋಗದ ಮಹತ್ವದ ಕುರಿತು ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ ಡಾಕ್ಟರ್ ಶೀತಲ್ ಸಾಣಿಕೊಪ್ಪ ಅವರು. ಇವರು ಯೋಗ ತರಬೇತಿದಾರರು. ಮೇಡಮ್, ಇನ್ನು ಇಂದಿನ ಯುವ ಜನರಲ್ಲಿ ಈ ಯೋಗದ ಬಗ್ಗೆ ಆಸಕ್ತಿ ಹೆಚ್ಚು ಮಾಡಬೇಕಂದ್ರೆ ಏನ್ ಮಾಡಬೇಕು?
2: ಅದು ಸರಿಯಾದ ಪ್ರಶ್ನೆ ಕೇಳಿದ್ರೆ ನೀವು. ಯಾಕಂದ್ರೆ ನಾವು ವಯಸ್ಸಾದಂಗೆಲ್ಲ ಯೋಗ ಮಾಡಬೇಕು, ಅದು ಮಾಡಬೇಕು ಅಂತ ನಮ್ಮ ಹತ್ರ ಗೊತ್ತೇ ಇರುತ್ತೆ ನಮಗೆ. ಯಾಕಂದ್ರೆ ನಾವು ಸ್ವಲ್ಪ ಓಲ್ಡ್ ಪೀಪಲ್ ಅನ್ಬೋದಲ್ಲ ವಯಸ್ಸಾದವರು. ಆದರೆ ಚಿಕ್ಕವರು ಈಗ ಯೋಗದ ಮಹತ್ವ ಗೊತ್ತಿರಲ್ಲ ಅವರಿಗೆ. ಆಮೇಲೆ ಅವರಿಗೆ ಸುಮ್ಮನೆ ಏನಪ್ಪ ಇದು ಸ್ಟ್ರೆಚಸ್ ಎಷ್ಟು ಉಪಯೋಗ ಆಗುತ್ತೆ ಅಂತ ಅವ್ರ ಮನಸ್ಸಲ್ಲಿರುತ್ತೆ, ಅವ್ರ ತಲೆಯಲ್ಲಿರುತ್ತೆ. ಅದನ್ನು ನಾವು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ಬೇಕು. ಒಂದು ಸ್ವಲ್ಪ ಇಂಟ್ರೆಸ್ಟ್ ಆಸಕ್ತಿ ಹೋರಿಸ್ಬೇಕಂದ್ರೆ ಅವರಿಗೆ ಅವರಿಗೆ ಅದ್ರ ರಿಸಲ್ಟ್ಸನ್ನು ತೋರಿಸ್ಬೇಕು. ಯಾಕಂದರೆ ಈಗ ಇನ್ನೊಂದೇನು ಗೊತ್ತಾ, ಅವರು ಓದಿ ಅವ್ರು ಯೂಟ್ಯೂಬಲ್ಲಿ ನೋಡಿ ಅವ್ರು ಡಿಜಿಟಲ್ ಅಂತಾರಲ್ಲ, ಎಲ್ಲರೂ ಡಿಜಿಟಲ್ ಅದಾರೆ ಈಗಿನ ಜನ್ರೇಷನ್. ಸೊ ಅಲ್ಲಿ ನಾವು ಎವಿಡೆನ್ಸ್ ಬೇಸ್ಡ್ ಅಂತಾರಲ್ಲ ಅದು ಮಾಡೋದ್ರಾಗ ಸುಮಾರು ಸ್ಟಡಿಗಳಿದೆ. ಆಯುರ್ವೇದ ಅವ್ರು ಮಾಡ್ತಿದ್ದಾರೆ, ನ್ಯಾಚುರೋಪತಿ, ಯುನಾನಿ ಎಲ್ಲರೂ ಮಾಡ್ತಾ ಇದ್ದಾರೆ. ಕ್ರಾನಿಕ್ ಡಿಸೀಸಸ್ ಪ್ರಿಕಾಷನ್ ಮಾಡ್ಬೋದು. ಪ್ರಿಕಾಷನ್ ಅಂದರೆ ಈ ಯೋಗ ತೊಗೊಂಡು ಮಾಡಿದರೆ ನೀವು ಪ್ರಿವೆಂಟ್ ಮಾಡ್ಬೋದು ಕೆಲವೊಂದು ಡಿಸೀಸ್, ಕ್ರಾನಿಕ್ ಡಿಸೀಸ್ಗಳನ್ನು ಪ್ರಿವೆಂಟ್ ಮಾಡ್ಬೋದು. ಆಮೇಲೆ ಕೆಲವೊಂದು ಡಿಸೀಸ್ ಕ್ಯೂರ್ ಕೂಡ ಆಗುತ್ತೆ. ಸೊ ಅದನ್ನು ಹೇಳಿಬಿಟ್ಟು ಒಂದು. ಆಮೇಲೆ ಜನ್ರೇಷನ್ ಈಗ ನಿಮಗೆ ಆ ಜನ್ರೇಷನ್ಗೆ ಏನು ಫೋಕಸ್ ಬೇಕು, ಟೀನೇಜರ್ಸ್ ಇದ್ರೆ ಅವ್ರದ್ದು ಏನು ಉಪಯೋಗಪ್ಪ, ಆ ಫೋಕಸ್ ಅನ್ನು ಅವ್ರಿಗೆ ತೋರಿಸ್ಕೊಡ್ಬೇಕು. ಆಮೇಲೆ ನಾವು ವರ್ಕ್ಶಾಪ್ ಅನ್ನು ಮಾಡಿ ಸ್ವಲ್ಪ ಗೇಮಿಫಿಕೇಶನ್ ಅಂತಾರಲ್ಲ, ಸ್ವಲ್ಪ ಗೇಮ್ ಥರ ಅವ್ರಿಗೆ ಯೋಗ ಹೇಳ್ಕೊಟ್ರೆ ಅವರು ಆಸಕ್ತಿ ವಹಿಸ್ತಾರೆ.
1: ಮೇಡಮ್, ಇತ್ತೀಚಿನ ದಿನಗಳಲ್ಲಿ ಕಂಪ್ಯೂಟರ್ ಬಳಕೆ ಆಗಿರ್ಬೋದು, ಮೊಬೈಲ್ ಬಳಕೆ ಹೆಚ್ಚಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಇದು ಯೋಗ ಅನ್ನುವುದು ಅವರಿಗೆ ಯಾವ ರೀತಿ ಪ್ರಯೋಜನ ಆಗುತ್ತೆ ಅಂತ?
2: ಅದೇ ಕಂಪ್ಯೂಟರ್ ಮತ್ತೆ ಲ್ಯಾಪ್ಟಾಪ್ ಮತ್ತೆ ಮೊಬೈಲ್, ಮೋಸ್ಟ್ ಇಂಪಾರ್ಟೆಂಟ್ ಈಗ ಮೊಬೈಲ್ ಅನ್ಬೋದು. ಯಾಕಂದ್ರೆ ಎಲ್ಲರೂ ಕೆಳಗೆ ನೋಡ್ಬಿಟ್ಟು ಯಾರು ಇಬ್ಬರು ಕೂತಿದ್ರೆ ಮುಂಚೆ ಎಲ್ಲ ನಾವು ಹೆಂಗೆ ಮಾತಾಡ್ತಿದ್ವಿ, ಯಾರಾದ್ರೂ ಪಕ್ಕದಲ್ಲಿ ಮೊಬೈಲ್ ಹಿಂದಿರಲೇ ಇಲ್ಲ. ಪಕ್ಕದವ್ರು ಏನು ಮಾಡ್ತಾರೆ, ಎಲ್ಲಿದ್ದೀರಿ, ನಿಮ್ಮ ಹೆಸರೇನು, ಎಲ್ಲಿರ್ತೀರಿ, ಯಾಕೆ ಹೋಗ್ತೀರಿ ಅಂತ ಕೇಳ್ತಾರೆ. ಈಗ ಯಾರು ಅದನ್ನು ಯೋಚನೆಯನ್ನು ಮಾಡಲ್ಲ. ಎಲ್ಲರೂ ಇವನ್ ದೊಡ್ಡವರಾಗಿರ್ಬೋದು ಸಣ್ಣವರು, ಎಲ್ಲರೂ ನೀವು ಮೊಬೈಲಲ್ಲೇ. ಅದು ಯಾಕೆ ಕುತ್ತಿಗೆಯನ್ನು ಕೆಳಗೆ ಮಾಡಿ ಮಾಡಿ ಮಾಡಿ ಸುಮಾರು ಕಾಯಿಲೆಗಳು ಬರ್ತಾ ಇದೆ. ಸೊ ಅದಕ್ಕೋಸ್ಕರ ನೀವು ಯೋಗ ಕೆಲವೊಂದು ಸ್ಟ್ರೆಚಸ್ ಇದೆ ಸ್ಪೆಸಿಫಿಕ್ಲಿ ಫಾರ್ ದಟ್. ಮತ್ತು ನಾನು ಅದ್ರ ಬಗ್ಗೆ ಜಾಸ್ತಿ ಹೇಳ್ಬೋದು, ಯಾಕಂದ್ರೆ ನಂದು ಡೆಂಟಿಸ್ಟ್ರಿ ಪ್ರೊಫೆಷನ್. ಅಲ್ಲಿ ನಾವು ಕೆಳಗೆ ನೋಡಿಕೊಂಡು ನಾವು ಆಪರೇಟಿಂಗ್ ಸ್ಟೂಲ್ ಇರುತ್ತೆ, ಪೇಷಂಟ್ ನಮ್ಮ ಚೇರ್ ಮೇಲೆ ಇರುತ್ತೆ. ಅದು ಮಾಡಿ ಮಾಡಿ ಅರ್ಗೋನಾಮಿಕ್ಸ್ ಅಂದರೆ ನಮ್ಮದು ಪೋಶ್ಚರ್ ರಿಲೇಟೆಡ್ ಡಿಸೀಸಸ್ ಬಹಳ ಇದಾವೆ. ಸೊ ಅದಕ್ಕೋಸ್ಕರ ಅಭ್ಯಾಸ ಕೂಡ ಮಾಡಿದ್ದೀನಿ. ಅದರಲ್ಲಿ ಲಾಟ್ ಆಫ್ ಪೋಶ್ಚರ್ ಚೇಂಜಿಂಗ್ ಪೋಸಸ್ ಅದಾವೆ, ಕೆಲವೊಂದು ಇದಾವೆ. ಇಫ್ ಯು ಪ್ರಾಕ್ಟಿಸ್ ದೋಸ್ ಸ್ಟ್ರೆಚಸ್ ಎವ್ರಿ ಡೇ, ನಿಮ್ಮ ಅದು ಕೂಡ ನೀವು ಮಾಡ್ಬೋದು. ಆಮೇಲೆ ನನ್ನ ವರ್ಕಿಂಗ್ ಇದೆ, ನನ್ನ ವರ್ಕೇ ಅದು, ನಾನು ಇದು ಹೆಂಗೆ ಹೇಳಿದ್ರೆ ಹೆಂಗೆ ಅಂದರೆ ದ ಸಮಥಿಂಗ್ ಕಾಲ್ಡ್ ಆಸ್ ವರ್ಕ್ ಯೋಗ. ಅಂದರೆ ನೀವು ಕೂತಲ್ಲೇ 20-20-20 ರೂಲು, ಒಂದು ಎವ್ರಿ 20 ಮಿನಿಟ್ಸ್ ನೀವು ದೃಷ್ಟಿಯನ್ನು ಹೊರಗೆ ನೋಡಿ 20 meters ದೂರ 20 seconds. ಅದೇ ನಿಮ್ಮ ಕಣ್ಣಿಗೆ ಕೂಡ ಅದು ಎಕ್ಸಸೈಸ್. ಹಾಗೆ ಅದೇ ಥರ ಚೇರ್ ಮೇಲೆ ಕೂತ್ಕೊಂಡು ಸುಮಾರು ಎಕ್ಸಸೈಸ್ ಇದಾವೆ. ಅವನ ಸ್ಟ್ರೆಚಸ್ ಸಿಂಪಲ್ ಆಗಿ ಕಲ್ತ್ಕೊಂಡು ಬಿಟ್ರೆ ಅದೆಲ್ಲ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಿ.
1: ಮೇಡಮ್, ಮಕ್ಕಳಿಗೆ ತಿಳಿಸಿದ್ರಿ, ಮಹಿಳೆಯರಿಗೆ ತಿಳಿಸಿದ್ರಿ, ಇನ್ನು ಹಿರಿಯ ನಾಗರಿಕರಿಗಾಗಿ ಯಾವೆಲ್ಲ ಯೋಗಾಸನಗಳು ಉಪಯುಕ್ತ ಆಗುತ್ತೆ ಅಂತ?
2: ನಾನು ಇದು ಅನುಭವ ಹೇಳಬೇಕಂದ್ರೆ, ನಾಸಿಕಲ್ಲಿ ನಾವು ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಕೊಡೋಕ್ಕಿಂತ ಮುಂಚೆ ನಮಗೆ ಸುಮಾರು ಟ್ರೈನಿಂಗ್ ಕೊಡ್ತಾರೆ. ಅದರಲ್ಲಿ ಸಂಚಾಲನ ಅಂತಾರವರು, ಹಸ್ತ ಸಂಚಾಲನ, ಪದ ಸಂಚಾಲನ, ಜಾನು ಸಂಚಾಲನ. ಹಸ್ತ ಅಂದ್ರೆ ಕೈ, ಪದ ಅಂದ್ರೆ ಕಾಲು, ಜಾನು ಅಂದ್ರೆ ಮೊಣಕಾಲು. ಇವ ಮೇನ್ ನಮ್ಗೆ ಪ್ರಾಬ್ಲಮ್ಸ್ ಇರೋದು ವಯಸ್ಸಾದ್ಮೇಲೆ. ಅವು ಸಿಂಪಲ್ ಆಗಿರುತ್ತೆ. ಕೈ 1 inch ಮೇಲೆ ಎತ್ತಿ ರೌಂಡ್ ಆಗಿ ತಗೊಂಡು ಹೋಗಿ ಮ್ಯಾಲಿಟ್ಟು ನೋಡೋಕೆ, ಅರೆ ಇದು ಹೆಂಗ್ ಮಾಡ್ಬೋ, ಈಸಿ ಅಲ್ಲ ಅಪ್ಪ ಅನಿಸ್ತದೆ. ಬಟ್ ಮಾಡಕ್ ಹೋದ್ರೆ ನಮ್ಮ ಕೈ ವಜನ ನಮ್ಗೆ ಗೊತ್ತಿರಲ್ಲ, ಅಷ್ಟು ವಜನವಾಗ ಅನಿಸುತ್ತೆ ನಿಮ್ ಕೈ. ವಯಸ್ಸಾದವ್ರಿಗೆ ಅವನ್ನ ಅಷ್ಟೇ ಮಾಡ್ಕೊಂಡ್ಬಿಟ್ರೆ ಥೆರಪಟಿಕ್ ಅದೇ ಅವೆಲ್ಲ, ದೇರ್ ಆಲ್ ಟ್ರೀಟ್ಮೆಂಟ್ ಬೇಸ್ಡ್. ಯು ಎಲ್ಲ ವಯಸ್ಸಾದವರಿಗೂ ಸಿಂಪಲ್ ಆಗಿ ಮಾಡ್ಕೊಂಡು ಹೋದ್ರೆ ಅಲ್ಲಿ ಅವ್ರ ಯೋಗ ಸ್ಟ್ರೆಚಸ್ ಮಾಡಿ ಆರೋಗ್ಯವಾಗಿರ್ಬೋದು.
1: ಮೇಡಮ್, ಇನ್ನು ಯೋಗ ಅನ್ನುವುದು ಜೀವನ ಶೈಲಿ ಸಂಬಂಧಿತ ಕಾಯಿಲೆಗಳನ್ನ ತಡೆಗಟ್ಟುವಲ್ಲಿ ಹೇಗೆ ಸಹಾಯ ಮಾಡುತ್ತೆ ಅಂತ.
2: ಹಾ, ನಾ ಮುಂಚೆ ಕೂಡ ಅದನ್ನ ಹೇಳಿದ್ದೀನಿ ನಿಮಗೆ, ಕ್ರಾನಿಕ್ ಡಿಸೀಸಸ್ ಅಂತೀರ. ಸೊ ಇವು ಡಯಾಬಿಟಿಸ್ ಅಂತೂ ಇಲ್ಲಿ ಎಲ್ಲರೂ ಒಂದು ಕ್ಲೇಮ್ ಮಾಡ್ತಾರೆ, ರಿವರ್ಸಲ್ ಆಫ್ ಡಯಾಬಿಟಿಸ್ ವಿತ್ ಯೋಗ ಅಂತ. ಅಂದ್ರೆ ನೀವು ಡಯಾಬಿಟಿಸ್ ಅನ್ನ ರಿವರ್ಸ್ ಮಾಡ್ಬೋದು, ಇದ್ದಿದ್ದ ಡಯಾಬಿಟಿಸ್ ಅನ್ನ, ಅಷ್ಟು ಶಕ್ತಿ ಇದೆ ಯೋಗ ಅಲ್ಲಿ. ಅಫ್ಕೋರ್ಸ್ ಇನ್ಕ್ಲೂಡಿಂಗ್ ಡಯಟ್ ಮತ್ತೆ ನಿಮ್ ಇನ್ಸುಲಿನ್ ಮೆಡಿಕೇಶನ್ ಎಲ್ಲ ತಗೊಂಡ್ಬಿಟ್ಟು ಮಾಡ್ಬೋದು ಇಲ್ಲಂತಲ್ಲ, ಬಟ್ ಯೋಗ ಬಹಳ ದೊಡ್ಡ ರೋಲ್ ಟು ರಿವರ್ಸ್ ಡಯಾಬಿಟಿಸ್. ಆಮೇಲೆ ಹೈಪರ್ ಟೆನ್ಷನ್, ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸಸ್ ಆಗಲಿ, ಕೆಲವೊಂದು ಆಸನಗಳಿದೆ ವೆರ್ ಯು ಹ್ಯಾವ್ ಟು ಡೂ ದೋಸ್ ಟು ರಿಡ್ಯೂಸ್ ರೆಸ್ಪಿರೇಟರಿ ಡಿಸೀಸಸ್. ಆಮೇಲೆ ಸುಮಾರು ಎವಿಡೆನ್ಸ್ ಇದೆ, ಸ್ಟಡೀಸ್ ಮಾಡಿದ್ದಾರೆ, ಪೇಪರ್ಸ್ ಬರೆದಿದ್ದಾರೆ, ಜರ್ನಲ್ಗಳಲ್ಲಿ ಪ್ರಿಂಟ್ ಮಾಡಿದ್ದಾರೆ. ನೀವು ಹ್ಯಾಗ ನೀವು ಕ್ರಾನಿಕ್ ಡಿಸೀಸಸ್ ಅನ್ನ ನಾಟ್ ಓನ್ಲಿ ಯು ಕ್ಯಾನ್ ಪ್ರಿವೆಂಟ್, ಯು ಕ್ಯಾನ್ ಆಲ್ಸೋ ಕ್ಯೂರ್ ದಮ್ ಅಂತ ಥ್ರೂ ಯೋಗ.
1: ಖಂಡಿತ ಮೇಡಮ್. ಮೇಡಮ್, ಇನ್ನು ಯೋಗವನ್ನ ಪ್ರತಿದಿನ ಮಾಡುವುದರಿಂದ ನಮ್ಮ ವ್ಯಕ್ತಿತ್ವದಲ್ಲಿ ಯಾವ ರೀತಿ ಬದಲಾವಣೆ ಆಗ್ತಾ ಹೋಗುತ್ತೆ?
2: ಕೆಲವೊಂದು ಪ್ರಶ್ನೆಗಳು ಕೇಳಿದಿರಲ್ಲ ಮುಂಚೆ, ಇದನ್ನೆಲ್ಲ ನೀವು ಸಮರಿ ಹೇಳ್ಬೇಕಂದ್ರೆ, ಶಾರೀರಿಕ ಅಷ್ಟೇ ಅಲ್ಲ, ಮಾನಸಿಕ ಕೂಡ, ಸ್ಪಿರಿಚುಯಾಲಿಟಿ, ಇಮೋಷನಲಿ ನೀವು ಒಂಥರ ಬೇರೆ ಪರ್ಸನ್ ಆಗ್ತಾರೆ. ಯಾಕಂದ್ರೆ ಹೇಳಿದ್ನಲ್ಲ ಮುಂಚೆ, ಸಿಟ್ಟು ಕೂಡ ಕಡಿಮೆ ಬರುತ್ತೆ. ಸಿಟ್ಟು ಕಡಿಮೆ ಬಂದ್ರೆ ನಿಮ್ಮ ರಿಲೇಶನ್ ಚೆನ್ನಾಗಾಗತ್ತೆ, ಮನೆಯಲ್ಲಿರಲಿ, ಗಂಡ ಹೆಂಡತಿ ಇರಲಿ, ಅಥವಾ ಚಿಕ್ಕ ಮಕ್ಕಳು ಟೀನೇಜರ್ ಇರಲಿ, ಅವ್ರಿಗೆ ನಮಗೆ ಬಹಳ ವ್ಯತ್ಯಾಸ ಇದೆ. ಈಗ ಜನರೇಷನ್ ಗ್ಯಾಪ್ ಅಂತಾರಲ್ಲ, ಅವ್ರು ನಮ್ಮ ಮೇಲೆ ಸೆಟ್ ಮಾಡೋದು, ನಾವು ಅವ್ರ ಮೇಲೆ ಸೆಟ್ ಮಾಡೋದು, ಅದೆಲ್ಲ ಸ್ವಲ್ಪ ನಿಮ್ಮ ಅನುಭವ ಆಗುತ್ತೆ, ಅದು ಹೆಂಗೆ ತಡಿಬೋದು, ಹೆಂಗೆ ಚೇಂಜ್ ಮಾಡ್ಬೋದು ಅಂತ. ಆಮೇಲೆ ನಿಮ್ಮ ಆಫೀಸ್ ನೀವು ವರ್ಕ್ ಹೋಗ್ತೀರಿ, ಯಾರು ಬೇರೆಯವ್ರು ಬೆಟ್ಟಾಗ್ತೀರಿ, ಅವಾಗ ಕೂಡ ನೀವು ನೋಡ್ಬೋದು ನಿಮ್ಮಲ್ಲೇ ನಿಮ್ಮ ವ್ಯಕ್ತಿತ್ವ ಚೇಂಜ್ ಆಗುತ್ತೆ. ನಿಮ್ಮ ಮಾನಸಿಕ ಪರಿಸ್ಥಿತಿ ಏನು ರಾವ್ ಆಗಿರುತ್ತಲ್ಲ, ಅದೆಲ್ಲ ಕಾಮ್ ಆಗಿರುತ್ತೆ ಯೋಗ ಮಾಡೋದು. ಸತತ್ ನಿರಂತರ ದಿವಸ ಯೋಗ ಅಭ್ಯಾಸ ಮಾಡೋದ್ರಿಂದ ಇವೆಲ್ಲ ನಿಮಗೆ ಮಾನಸಿಕ ಚೇಂಜಸ್ ಆಟೋಮ್ಯಾಟಿಕ್ಲಿ ಬರುತ್ತೆ. ದಾಟ್ಸ್ ಅನ್ ಎಕ್ಸ್ಪೀರಿಯನ್ಸ್ ಅಗೇನ್, ನೀವು ಅನುಭವ. ಅದು ಶಬ್ದಕ್ಕೆ ಹೇಳೋದು ಬಹಳ ಕಷ್ಟ, ನೀವು ಮಾಡ್ಕೊಂತಿದ್ರೆ ನೀವು ಅನುಭವಿಸ್ತೀರಿ ಅದು.
1: ಖಂಡಿತ ಮೇಡಮ್. ಮೇಡಮ್, ಇನ್ನು ಆಹಾರ ಪದ್ಧತಿಯು ಕೂಡ ಮುಖ್ಯವಾಗುತ್ತೆ ಯೋಗಾಭ್ಯಾಸದಲ್ಲಿ ಅಂತ ತಾವು ಹೇಳಿದ್ರೆ, ಹಾಗೆ ಆಹಾರ ಪದ್ಧತಿ ಮತ್ತು ಯೋಗದ ನಡುವೆ ಯಾವ ರೀತಿ ಸಂಬಂಧ ಇದೆ? ಈಗ ಯೋಗಾಭ್ಯಾಸದ ನಂತರ ಯಾವ ಒಂದು ರೀತಿಯ ಆಹಾರವನ್ನ ಸೇವಿಸುವುದು ಉತ್ತಮ ಅಂತ ತಾವು ಹೇಳ್ತೀರಾ?
2: ಈಗ ಆಹಾರ ಅಂದ್ರೆ ಮಾಂಸಾಹಾರಿ ಶಾಖಾಹಾರಿ, ಇದು ಬರುತ್ತೆ ಎಲ್ರ ಮನಸ್ಸಲ್ಲಿ. ಏ, ಯೋಗ ಮಾಡೋರೆಲ್ಲ ಇರ್ಲೇಬೇಕಲ್ಲ. ಇಲ್ಲ, ನೀವು ಮಾಸ್ ತಗೊಂಡ್ರು ಕೂಡ ನೀವು ನಿರಂತರ ಯೋಗಾಭ್ಯಾಸ ಮಾಡೋದ್ರಿಂದ ನಿಮ್ ಜಂಕ್ ಫುಡ್ ಆಗಲಿ, ನೀವು ಮಾಂಸಾಹಾರಿ ಆಗಲಿ, ನಿಮಗೆ ತಿನ್ಬೇಕನ್ಸಲ್ಲ. ದಟ್ ಇಸ್ ಅ ಚೇಂಜ್. ನೀವು ಮನಸ್ಸು ಮಾಡಿ ನಾನು ಕಂಟ್ರೋಲ್ ಮಾಡ್ತೀನಿಪ್ಪ, ನಾನು ಡಯಟ್ ಮಾಡ್ತೀನಿ ಅನ್ನೋದೇ ಬೇಕಾಗಿಲ್ಲ. ಇದನ್ನು ಪ್ರಯೋಗ ಮಾಡಿ ನೋಡಿ, ಒಂದು 3 months, ಒಂದು 3 ತಿಂಗಳು ನೀವು ಸತತ ನೀವು ನಿರಂತರವಾಗಿ ಯೋಗಾಭ್ಯಾಸ ಮಾಡಿದರೆ ನಿಮಗೆ ಅದು ತಿನ್ಬೇಕನ್ಸಲ್ಲ, ನಿಮಗೆ ಚಿಪ್ಸ್ ತಿನ್ಬೇಕನ್ಸಲ್ಲ, ಬರ್ಗರ್ ತಿನ್ಬೇಕನ್ಸಲ್ಲ, ಸಾಫ್ಟ್ ಡ್ರಿಂಕ್ ಕುಡಿಬೇಕನ್ಸಲ್ಲ, ತಾನಿಂದ ತಾನೇ ಚೇಂಜ್ ಆಗುತ್ತೆ. ನಿಮ್ಗೆ ಅನಿಸ್ಲೇ ಇಲ್ಲ ಅದು ನೀವು ಯಾಕೆ ಕುಡಿತೀರಿ, ಅದು ಅಷ್ಟು ಶಕ್ತಿ ಇದೆ ಯೋಗ ಅಲ್ಲಿ. ಆದರೆ ನೀವು ಮನಸ್ಸು ಕೊಟ್ಟು ಮಾಡಬೇಕು ಯೋಗನ.
1: ಮೇಡಮ್, ಈಗ ಯೋಗದ ಬಗ್ಗೆ ಜನರಲ್ಲಿ ಇರುವಂತಹ ತಪ್ಪು ಕಲ್ಪನೆಗಳ ಬಗ್ಗೆ ಮಾತಾಡೋದಾದ್ರೆ ಎಲ್ಲ ತಪ್ಪು ಕಲ್ಪನೆಗಳಿವೆ?
2: ಹಾ, ಬಹಳಷ್ಟಿವೆ. ಅದು ಫಸ್ಟ್ ಟೈಮಿಂಗ್, ಯೋಗ ಬಹಳ ಟೈಮ್ ಬೇಕಪ್ಪ, ನನಗೆ ಅಷ್ಟು ಟೈಮ್ ಇಲ್ಲ, ಅದು ಒಂದು ತಪ್ಪು ಕಲ್ಪನೆ. ನಾ ಹೇಳಿದ್ನಲ್ಲ 15-20 minutes ಬೇಗ ಅಂದ್ರೆ, ಇಲ್ಲ ಅರ್ಧ ಗಂಟೆ, ಇಲ್ಲ 1 ಗಂಟೆ ಕೊಟ್ಟು ಬಹಳ ವಾಸಿ, ಅದು ಒಂದು. ಎರಡನೇದು, ನಾನು ಫ್ಲೆಕ್ಸಿಬಲ್ ಇಲ್ಲ, ನನ್ನ ಮೈ ಅಷ್ಟು ಹೊಳ್ಳಲ್ಲ, ಬೆಂಡ್ ಮಾಡಲ್ಲ, ನನಗೆ ಬೆಂಡ್ ಮಾಡಕ್ ಬರಲ್ಲ, ಇದು ಒಂದು ಬಹಳ ದೊಡ್ಡ ಕಲ್ಪನೆ. ಫ್ಲೆಕ್ಸಿಬಿಲಿಟಿ ಹುಟ್ಟಿನಿಂದ ಬರಲ್ಲ, ನಾವು ಮಾಡ್ಕೋಬೇಕು ಒಂದು. ಎರಡನೇದು, ಫ್ಲೆಕ್ಸಿಬಲ್ ನಾ ಅದೇ ಹೇಳಿದ್ನಲ್ಲ, ಯು ಹ್ಯಾವ್ ಟು ಕಾಂಪೀಟ್ ವಿತ್ ಯುವರ್ ಸೆಲ್ಫ್. ನಿಮ್ಮ ಅಷ್ಟಕ್ಕೆ ನೀವು ಯೋಚನೆ ಮಾಡ್ಬೇಕು, ಇವತ್ತು ನಾ ಇಷ್ಟು ಬೆಂಡ್ ಮಾಡಿದ್ದೀನಿ, ನಾಳೆ ಒಂಚೂರು ಜಾಸ್ತಿ ಮಾಡ್ತೀನಿ, ಒಂದು ವಾರ ಬಿಟ್ಟು ಇನ್ನೂ ಜಾಸ್ತಿ ಮಾಡ್ತೀನಿ, ಒಂದು ತಿಂಗಳು ಬಿಟ್ಟು ಬೇಕಾದ್ರೆ ಅಲ್ಲೇ ಇರ್ತೀನಿ, ನೋ ಪ್ರಾಬ್ಲಮ್. ದಟ್ ಈಸ್ ಆಲ್ಸೋ ಸ್ಥಿರಂ ಸುಖಂ ಆಸನಂ. ಸ್ಥಿರ ಅಂದ್ರೆ ಯು ಹ್ಯಾವ್ ಟು ಬಿ ಸ್ಟೇಬಲ್ ಇನ್ ಯುವರ್ ಆಸನ. ಏನ್ ಪೊಸಿಷನ್ ಇರ್ತೀರಿ ಅದನ್ನ ಒಂದು 10-15 seconds ನೀವು ಹಿಡಿದ್ರೆ ಅದೇ ನಿಮ್ಮ ಆಸನ, ಅದು ನಿಮ್ಮ ಶರೀರಕ್ಕೆ ಬೇಕಾಗಿರೋ ಆಸನ. ಇಷ್ಟೇ ಬೆಂಡ್ ಮಾಡ್ಬೇಕು ಅನ್ನೋದು ಅಂತ ತಪ್ಪಲ್ಲ. ಸೊ ನೀವು ಯೋಗ ಶುರು ಮಾಡ್ಕೊಳ್ಳಿ. ಯೋಗ ಅಲ್ಲಿ ಬರೀ ಆಸನಗಳಿರಲ್ಲ, ಯೋಗಗಳಲ್ಲಿ 8 limbs ಅವರ ಅಂಗಗಳಿವೆ. ಟು ಬಿಗಿನ್ ವಿತ್ ನಿಯಮ ಅಂತಾರೆ, ಯಮ ಅಂತಾರೆ, ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಮೂರನೇದು ಆಸನ, ನಾಲ್ಕನೇದು ಪ್ರಾಣಾಯಾಮ, 5th ಪ್ರತ್ಯಾಹಾರ, 6th ಧಾರಣ, ಆಮೇಲೆ ಧ್ಯಾನ, ಆಮೇಲೆ ಸಮಾಧಿ. ಇಷ್ಟು ಅಂಗಗಳಿವೆ. ನಾವು ಎಲ್ಲಿದ್ದೀವಿ? ಬರೀ ಆಸನಗಳಲ್ಲಿ ಸ್ಟಕ್ ಆಗಿದ್ದೀವಿ ನಾವು. ಆಸನ ಮತ್ತೆ ಪ್ರಾಣಾಯಾಮ ಜಸ್ಟ್ ಒಂದು ಸ್ಮಾಲ್ ಜೆಸ್ಚರ್ ಅದು ಯೋಗದ್ದು. ಸೊ ಸಿಂಪಲ್ ಸ್ಟ್ರೆಚಸ್ ಅಲ್ಲಿ ಆಸನಗಳಿವೆ, ಅದನ್ನ ಸಿಂಪಲ್ ಸ್ಟ್ರೆಚಸ್ ಮಾಡಿದ್ರೆ ಕೂಡ ಸರಿ ಹೋಗುದು. ನೀವು ತೆಲೆ ತೆಳಗ್ ಮ್ಯಾಲ ಮಾಳ ಕಾಲ್ ಮಾಡಿದ್ರೆ, ನೀವು ಶಿರ್ಸಾಸನ ಮಾಡಿದ್ರೆ ಯೋಗ ಮಾಡೋದಂತ ತಪ್ಪು ಕಲ್ಪನೆ. ಸೊ ಅದು ಮೆಂಟಲ್ ಬ್ಲಾಕ್ ಅಂತಾರಲ್ಲ, ಆ ಮೆಂಟಲ್ ಬ್ಲಾಕ್ ಅನ್ನ ತೆಗೆದೋಗುದು, ನಾನು ಮಾಡ್ತೀನಿಪ್ಪ, ನಾನು ಸ್ಟ್ರೆಚಸ್ ಮಾಡ್ತೀನಿ, ನಾನು ಯೋಗ ಮಾಡ್ತೀನಿ ಅನ್ನೋಂಥದ್ದು ಒಂದು. ಮೂರನೇ ತಪ್ಪು ಕಲ್ಪನೆ ಗೊತ್ತಾ, ಕ್ಲಾಸಿಗೆ ಹೋಗ್ತಾರೆ, ನಾನು ಯೋಗ ಮಾಡಿ ಬಂದೆ ಇವತ್ತು, ಎಲ್ರಿಗೂ ಹೇಳಕ್ಕೆ ಜನರಿಗೆ ಹೋಗಿ ಮಾಡಿದ್ದೀನಿ, ನಾನು ಮಾಡ್ತೀನಿ ಅಂತ. ಅಲ್ಲಿ ಮಾಡೋದೇನು ಸುಮ್ಮನೆ ಹಂಗೆ ಹಾಫ್ ಹಾರ್ಟೆಡ್ಲಿ ಮಾಡೋದು, ಅರ್ಧಂಬರ್ಧ ಮಾಡೋದು ಬರೋದು ಹಂಗಲ್ಲ. ನೀವು ಮನ್ಸು ಕೊಟ್ಟು ಮಾಡಿ, 15 ನಿಮಿಷ ಮಾಡಿ, ಮನ್ಸು ಕೊಟ್ಟು. ನಿಮಗೋಸ್ಕರ ಮಾಡ್ತಾ ಇದ್ದೀನಿ, ನೀವು ಜನರಿಗೋಸ್ಕರ ಇಲ್ಲ. ಅದೊಂದು ಟ್ಯಾಗ್ ಲೈನ್ ಇದೆ, ನಾನು ಯೋಗ ಮಾಡಿದ್ದೀನಿ, ಬಟ್ ಚೇಂಜಸ್ ನೋಡಿದ್ರೆ ಏನಿಲ್ಲ, ಮಾನಸಿಕನೂ ಇಲ್ಲ, ಶಾರೀರಿಕನೂ ಇಲ್ಲ. ಆ ಥರ ಆಗಬಾರ್ದು, ನಿಮ್ಮ ಮನ್ಸು ಕೊಟ್ಟು ಮಾಡ್ಬೇಕಂತ ನಾನು ಹೇಳೋದು.
1: ಖಂಡಿತ ಮೇಡಮ್. ಮೇಡಮ್, ಇನ್ನು ಕೊನೆಯದಾಗಿ, ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನದ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಕೇಳಿ ವೇಣುಧ್ವನಿಯ ಮೂಲಕ ಕೇಳುಗರಿಗೆ ಯಾವ ಒಂದು ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ?
2: ಅಂತಾರಾಷ್ಟ್ರೀಯ ಯೋಗ ದಿವಸದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೆ. ಮೊಟ್ಟ ಮೊದಲಾಗಿ ಇವತ್ತಿನ ಮೆಸೇಜ್ ಅಥವಾ ಸಂದೇಶ ಅಂದ್ರೆ ನೀವು ಅನ್ಕೊಂಡಿರ್ಬೋದು, ನಾನು ಒಂದೇ ಹೇಳೋದು, ಯೋಗಾಭ್ಯಾಸ ಶುರು ಮಾಡ್ಕೊಳ್ಳಿ. ನೀವು ಯಾವುದೇ ಏಜ್ ಗ್ರೂಪ್ ಇರ್ಬೋದು, ಯಾವುದು ವಯಸ್ಸಿರ್ಬೋದು, ಇಟ್ ಇಸ್ ನೆವರ್ ಟು ಲೇಟ್ ಟು ಸ್ಟಾರ್ಟ್ ಒಂದು. ಆಮೇಲೆ ಎರಡನೇದು, ಎಷ್ಟು ಚಿಕ್ಕ ವಯಸ್ಸನ್ನ ಶುರು ಮಾಡ್ತೀರಿ ಅಷ್ಟು ಬೆಸ್ಟ್ ಯೋಗ. ಮತ್ತೆ ಯೋಗ ಅಂದ್ರೆ ಬಹಳ ಟೈಮ್ ಕೊಡೋದು ಬೇಕಾಗಿಲ್ಲ, ಅರ್ಧ ಗಂಟೆಯಿಂದ ಒಂದ್ ಗಂಟೆ ಇಸ್ ಬೆಸ್ಟ್. ಆಮೇಲೆ ಸ್ಟಾರ್ಟ್ ಮಾಡೋದು ಒಂದು ಟ್ರೈನರ್ ಇಂದ ಸ್ಟಾರ್ಟ್ ಮಾಡಿ. ನಿಮ್ಮ ಅಕ್ಕಪಕ್ಕ ಇದ್ರೆ ನೀವು ಹೋಗಿ ಅಲ್ಲಿ ಕೇಳ್ಕೊಳ್ಳಿ ನೋಡ್ರಿ, ಟ್ರೈನ್ಡ್ ಇರ್ಬೇಕು, ಸರ್ಟಿಫೈಡ್ ಇರ್ಬೇಕು. ಈಗೇನಾಗಿದೆ, ಯಾರಾದ್ರೂ ಒಂದು ಮೂರು ಆಸನ ಕಲ್ಕೊಂಬರ್ತಾರೆ ಅವ್ರು ಶುರು ಮಾಡ್ಕೊಂತಾರೆ. ಡೋಂಟ್ ಡೂ ದಾಟ್. ಸರ್ಟಿಫೈಡ್ ಇರ್ಬೇಕು, ಸರ್ಟಿಫೈಡ್ ಯೋಗ ಟ್ರೈನರ್ ಇಂದ ಶುರು ಮಾಡ್ಕೊಳ್ಳಿ, ಬಿಕಾಸ್ ನೀವು ತಪ್ಪು ಮಾಡಬಾರ್ದು ಯೋಗ ಅಲ್ಲಿ. ಆಮೇಲೆ ಆನ್ಲೈನ್ ಕೂಡ ಸುಮಾರು ಕ್ಲಾಸಸ್ ಶುರು ಆಗಿದೆ ಈಗ. ಅವರು ಅಥೆಂಟಿಸಿಟಿ ನೋಡ್ಕೊಳ್ಳಿ, ಅದು ಸರ್ಟಿಫೈಡ್ ಇದೇನು ಇಲ್ಲೋ, ಯಾವ ಸೈಟ್ ಇದೆ, ಯಾರು ತಗೋತಾ ಇದ್ದಾರೆ, ಪರಿಚಯ ಇದೇನೋ ಇಲ್ಲೋ, ಅವ್ರು ಮಾಡ್ಕೊಂಡಿದಾರೋ ಇಲ್ಲೋ ನೀಟಾಗಿ ಸರ್ಟಿಫಿಕೇಶನ್, ಯಾವ ಗುರುಕುಲಿಂದ ಮಾಡ್ಕೊಂಡಿದ್ದಾರೆ ಸ್ವಲ್ಪ ತಿಳ್ಕೊಳ್ಳಿ. ಆ್ಯಂಡ್ ಯು ಆರ್ ಮೋಸ್ಟ್ ವೆಲ್ಕಮ್ ಟು ಜಾಯ್ನ್ ಮೈ ಆನ್ಲೈನ್ ಕ್ಲಾಸಸ್ ವಿಚ್ ಆರ್ ದೇರ್ ರೆಗ್ಯುಲರ್ಲಿ. ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಥ್ರೂ ಎನ್ನುದನಿ.
1: ಮೇಡಮ್, ಆರೋಗ್ಯಕರ ಜೀವನ ಶೈಲಿಗೆ ಯೋಗ ಅನ್ನುವಂಥದ್ದು ಎಷ್ಟು ಮಹತ್ವದ್ದಾಗಿದೆ ಅನ್ನೋದನ್ನ ಬಹಳಷ್ಟು ಸರಳವಾಗಿ ಸುಂದರವಾಗಿ ತಿಳಿಸ್ಕೊಟ್ರಿ, ಧನ್ಯವಾದಗಳು.
2: ಬಹಳಷ್ಟು ಧನ್ಯವಾದ ನನ್ನ ಕರೆದಿದ್ದಕ್ಕೆ. ಥ್ಯಾಂಕ್ ಯು. ನಾನು ಇಷ್ಟೆಲ್ಲ ಜನರಿಗೆ ಒಂದು ಕೆಲವೊಂದು ಚೆನ್ನಾಗಿ ಉಪಯೋಗ ಆದರೆ ನಾನು ಬಹಳ ಇವತ್ತಿನ ದಿವಸ ನನ್ನ ಮಹತ್ವದಾಗಿದೆ ಅಂತ ತಿಳ್ಕೊತೀನಿ.
1: ಖಂಡಿತ. ಸ್ನೇಹಿತರೆ, ಇದಾಗಿತ್ತು ಅಂತಾರಾಷ್ಟ್ರೀಯ ಯೋಗಾ ದಿನಾಚರಣೆಯ ಅಂಗವಾಗಿ ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಡಾಕ್ಟರ್ ಶೀತಲ್ ಸಾಣಿಕೊಪ್ಪ, ಯೋಗ ತರಬೇತಿದಾರರು ಹಾಗೂ ಬೆಳಗಾವಿಯ ಮರಾಠ ಮಂಡಳದ ದಂತ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೇಳಿ ವೇಣು ಧ್ವನಿ 90.4 FM. ನಮಸ್ಕಾರ.
4: KLE's Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free delivery, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.

0: யாரோயோனா யாரோயோனா யாரோயோனா
1: ಶುಭೋದಯ ಶುಭೋದಯ ಪ್ರೀತಿಯ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ನಮಸ್ಕಾರ ಕೇಳ್ತಾ ಇದ್ರ ವೇನು ಧ್ವನಿ 90.4 FM ಕೆ ಎಲ್ ಈಗನ ಸುಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ ಇದು ನಿಮ್ಮೊಂದಿಗೆ ನಾವು ವಾರದ ಕೊನೆ ದಿನ ಸ್ಪೆಷಲ್ ಕಾರ್ಯಕ್ರಮ ಆತ್ಮೀಯ ಸ್ನೇಹಿತರೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳು ಬಂದಿದ್ದಾರೆ ಎಸ್ ವಿಶೇಷ ಅತಿಥಿಗಳು ಆ ಅತಿಥಿಗೆ ಸ್ವಾಗತಿಸುವ ಮುನ್ನ ಅವರ ಮ್ಯೂಸಿಕ್ ಬಹಳ ದಿನದ ನಂತರ ನೀವು ಕೇಳಲಿದ್ದೀರಾ ಸೊ ಬರ್ತಾ ಇದ್ದಾರೆ ನಿಮ್ಮೆಲ್ಲರ ಪ್ರೀತಿಯ ಆರಾಮ್ ರಾಜು

0: ಏ ಮಂಜು ಹೆಂಗಿದ್ದೀರೋಪ್ಪ, ಎಲ್ಲಿದ್ದೀವಪ್ಪ ಮಂಜು ದಿನ? ಯಪ್ಪ ಸ್ನೇಹಿತರೆ ನಮಸ್ಕಾರ, ನನಗೆ ಮರ್ತೇನ್ರಿಪ್ಪ ನೀವು ಎಲ್ಲರೂ. ಇವತ್ತಿನ ದಿನ ಬರೋಕೆ ಒಂದು ಕಾರಣ ಐತಿ, ಮಳಿನ ಬರ್ತಾ ಇಲ್ಲ, ರೈತರಿಗೆಲ್ಲರಿಗೂ ಸಮಸ್ಯೆ ಆಗೈತಿ. ನಾವೆಲ್ಲರೂ ಇಲ್ಲಿ ಕೂತ್ಕೊಂಡು ಏನು ಮಾಡಾಕತ್ತೀವಿ ಅಂತ ವಿಚಾರ ಮಾಡಾಕತ್ತಿದ್ದು, ಮಂಜುನ ಕಾರ್ಯಕ್ರಮನಾಗ ಸ್ವಲ್ಪ ಬಂದು ಹೋಗೋಣ ಅಂತ. ಸ್ನೇಹಿತರೆ ನಮಸ್ಕಾರ, ನನ್ನ ಹೆಸರು ಆರಾಮ್ ರಾಜುರಿಪ್ಪ. ಮಂಜು ಹೆಂಗಿದ್ದೀರೋ ನಿನ್ನ?
1: ನಾನು ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ? ಮಳೆ ಇಲ್ಲ, ಆ ಒಂದು ದುಃಖದಲ್ಲಿ ನಾನು ಇದನ್ನು ಏನು ಹೇಳೋದು ಬಿಡೋ.
0: ಏ ಮಂಚು, ದುಃಖದಲ್ಲಿ ಇರೋದಂತ ಇರೋದಿಲ್ಲ ಮಂಚು. ಇದರಿಂದ ನಾವೆಲ್ಲರೂ ಒಗ್ಗಟ್ಟಾಗೋ ಒಂದು ಅವಕಾಶ ಅಂತ ನೋಡೋಣ. ಎಲ್ಲರೂ ಒಗ್ಗಟ್ಟಾಗಿ ಒಂದು ಪ್ರಾರ್ಥನೆ ಮಾಡಿದರೆ 100% ಇದು ಏನ ಮಳೆ ಬಂದ ಬರ್ತದೆ ಮಂಚು. ನೋಡ್ರಿ ಸ್ನೇಹಿತರೆ, ಮಳೆ ಬರ್ತಾ ಇಲ್ಲ ಹೌದು. ಈಗ ಎಲ್ಲರದು ಒಂದು ವಿಚಾರ ಇರ್ತದೆ, ಆದರೆ ನೀರಂತ ಬಂದಾಗ ನಾವು ಎಲ್ಲರೂ ಒಂದು ಆಗಲೇಬೇಕು. ಈಗ ಉಳಿದಿರೋ ಎಷ್ಟು ನೀರೈತೆ ಅದನ್ನು ಚೆನ್ನಾಗಿ ಕಾಪಾಡ್ಕೊಳ್ರಿ ಮಂಚು. ಹೇಳೋ ಮರ ಏನದ ಶೇವ್ ವಾಟ್ರ?
1: ಹೌದು, ನೀರನ್ನು ಉಳಿಸಲೇಬೇಕು. ಸೊ ನೀರನ್ನು ಉಳಿಸಲೇಬೇಕು ಇವತ್ತಿನ ಕಾರ್ಯಕ್ರಮದ ಇದೇ ವಿಷಯ. ಆತ್ಮೀಯ ಸ್ನೇಹಿತರೆ, ಮಳೆರಾಯ ಇವತ್ತು ಬರ್ತಾನೆ, ಬಂದೇ ಬರ್ತಾನೆ 100%. ನಾನು ಕೇಳಿದ್ದೇನೆ ನೆಕ್ಸ್ಟ್ ವಾರ ಮಟ್ಟ 100% ಮಳೆ ಬಂದೇ ಬರುತ್ತೆ. ಆದರೆ ಆರಾಮರಾಜು, ನಾವೆಲ್ಲರೂ ಕೂಡಿ ಇರೋ ನೀರನ್ನು ಬಹಳ ಜಾಗೃತರಾಗಿ ಬಹಳ ಬಹಳ ಬಹಳ ಬಹಳ ವಿಚಾರ ಮಾಡಿ ಬಳಸಬೇಕು. ಸೊ ಸ್ನೇಹಿತರೆ, ಇದೇ ಕಾರ್ಯಕ್ರಮದ ವಿಶೇಷತೆ. ಬನ್ನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರರಂಗದ ಸುಮಧುರವಾದ ಗೀತೆಯನ್ನು ರಿಕ್ವೆಸ್ಟ್ ಮಾಡಿ, ಮಳೆ ರಾಯನ್ನ ಸ್ವಾಗತಿಸುತ್ತಾ ಗೀತೆಯನ್ನು ರಿಕ್ವೆಸ್ಟ್ ಮಾಡಿ.
0: ಏಪ್ಪ ಮಂಜು, ಹಂಗಿರ್ಬೇಕು ನೋಡ, ಅಂದ್ರೆ ಮಳೆ ಆಲ್ರೆಡಿ ಬಂದದ, ನಾವು ಮಳೆ ಅನುಭವಿಸ್ತಾ ಇದ್ದೇವೆ ಅನ್ನೋ ಒಂದು ಒಳ್ಳೆಯ ಹಾಡನ್ನು ರಿಕ್ವೆಸ್ಟ್ ಮಾಡ್ಬೇಕು. ಹೌದಲ್ಲ, ಹಂಗ ಅಲ್ಲ ಮಂಜು?
1: ಇವತ್ತಿನ ಕಾರ್ಯಕ್ರಮದಲ್ಲಿ ಆತ್ಮೀಯ ಸ್ನೇಹಿತರೆ, ಮಳೆ ರಾಯ ಆಲ್ರೆಡಿ ಬಂದಿದ್ದಾನಂತ ತಿಳ್ಕೊಳ್ಳಿ. ಮುಂದಿನ ವಾರ ಶನಿವಾರ ನಾನು ಇಲ್ಲಿ ಕೂತ್ಕೊಂಡು ಕಾರ್ಯಕ್ರಮ ಮಾಡುವಾಗ ಹೊರಗಡೆ ಫುಲ್ ಮಳೆ ಬರ್ತಾ ಇರುತ್ತೆ. ಆ ಒಂದು ಭಾವನೆ, ಆ ಒಂದು ಅಪೇಕ್ಷೆಯಲ್ಲಿ ನಾನಿರುವೆ.
0: ಯಪ್ಪ, ಅಪೇಕ್ಷೆ ದೇವ್ರ ಕಡೆ ಇಟ್ಕೊಂಡ ಬಿಟ್ಟೇವೆ. ಸ್ನೇಹಿತರೆ ಎಲ್ಲರೂ ಒಗ್ಗಟ್ಟಾಗ್ರಿ, ಮಳೆ ಬರಲಿ ಅಂತ ಬೇಡ್ಕೊಳ್ರಿಪ್ಪ.
1: ಮಳೆ 100% ಬಂದೇ ಬರುತ್ತೆ ಆರಾಮರಾಜು ಅವರೇ. ಆತ್ಮೀಯ ಸ್ನೇಹಿತರೆ, ಇವತ್ತಿನ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಮಳೆ ರಾಯ ಬಂದಿದ್ದಾನೆ ಅಂತ ತಿಳ್ಕೊಂಡು ಉತ್ತಮ ಗೀತೆ, ಮಳೆ ಸಂಬಂಧಿತ ಗೀತೆಯನ್ನು ರಿಕ್ವೆಸ್ಟ್ ಮಾಡಿ.
0: ಏ ಮಂಜು, ನನ್ನ ಗಂಟಿಗ ಒಂದು ಮಾಸ್ಟರ್ ಫಸ್ಟ್ ಕ್ಲಾಸ್ ಹಾಡತ್ತಪ್ಪ.
1: ಅವ್ರು ಎಲ್ಲಿದ್ದಾರೆ, ಹೆಂಗಿದ್ದಾರೆ?
0: ಏ ಆಕಿನ ಒಂದು ಹೆಸರು ತಗೊಳಕ್ ಹೋಗ್ಬೇಡ ಮಂಜು. ಯೋಗ ದಿನ ಐತಿ ಸ್ನೇಹಿತರೆ, ನಾಳೆ ಜೋರ್ ಯೋಗ ಯೋಗ ಯೋಗ ಮಾಡಕತ್ತಳು. ಯೋಗ ಮಾಡೋದು ಕಮ್ಮಿ, ಡ್ರೆಸ್ಸ ಯೋಗ ಮ್ಯಾಟ ಏನ್ ತಗೊಂಡಾಳಂತೀನ.
1: ಸೊ ಸ್ನೇಹಿತರೆ, ನಾಳೆ ಅಂತಾರಾಷ್ಟ್ರೀಯ ಯೋಗ ದಿನ ಇದೆ. ಮಸಲಕ್ಷ್ಮಿ ಅವರು ಯೋಗ ಮಾಡೋದು ಬಿಟ್ಟು ಯೋಗದ ಏನ್ರಿ ಅದ?
0: ಯೋಗದ ಮ್ಯಾಟ್ ಅಂತಪ್ಪ ಮಂಚು, ಅದಕ್ಕೆ 2000 ಮಾತ್ರ. ಬಟ್ಟಿಗೆ ಒಂದು 200-500. ಯವ್ವ ಟಿವಾಲ ತಗೊಂಡು ಬಂದಾಳ ಮಂಜು, 300 ರೂಪಾಯಿ ಟಿವಾಲ ತಗೊಂಡು ಬಂದಾಳ.
1: ಟಾವೆಲ್ ರೀ ಅದು, ಟಿವಾಲ್ ಅಲ್ಲ.
0: ಏ ಅದ ಏನೋ ಒಂದ, ನಾವೆಲ್ಲ ಉಳಿದಿರೋ ಲುಂಗಿ ತಗೊಂಡ ಮುಖಕ್ಕೆ ಒರೆಸ್ಕೋತೇವಪ್ಪ, ಇಲ್ಲ ಅಂದ್ರೆ ಶರ್ಟ್ಲೇನೆ ಮುಖ ಒರೆಸ್ತೇವೆ. ಇದೇನು ಮಂಚು, 300-400 ರೂಪಾಯಿ ಟಿವಾಲ್ ತಗೊಂಡು ಬಂದ್ರೆ ಎಲ್ಲಿ ಹೋಗ್ಲಿಯೋ, ನೀರು ಕುಡಿಯೋ ಬಾಟ್ಲಿ ಅಂತ? ಯೋಗದ ಇದು ಇಟ್ಟಂಗಿ ಅಂತಪ್ಪ, ಯೋಗ ಇಟ್ಟಂಗಿ ಇರ್ತಾವ.
1: ಯೋಗ ಇಟ್ಟ ಅಂದರೆ ಯೋಗ ಬ್ಲಾಕ್, ಅದು ಯಾರಿಗೆ ಸಪೋರ್ಟ್?
0: ಏನೇನೋ ಬಂದಾವ ಮಂಚು, ಈಕೆ ಯೋಗ ಮಾಡ್ತಾಳೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಫೋಟೋಗೋಸ್ಕರ ಅಂದ್ರೂ ಯೋಗ ಮಾಡವಳ ನಾಳೆ ಮಂಚು. ಕೆಂಪು ಕಲರ್ ಮ್ಯಾಟ್ ತಗೊಂಡಾಳ.
1: ಈ ಕೆಂಪು ಕಲರ್ ಮ್ಯಾಟ್ ಅಂದ ಜೋರು ನಡೆದದ ಆ ಸೋಮವಾರ ಹಾಸ್ಯವನ್ನಲ್ಲಿ ಗೊತ್ತಾಗ್ತದೆ ಎಲ್ಲರಿಗೂ.
0: ನೀ ಮಾಡಿಲ್ಲ ಗದ್ಲ. ಯಪ್ಪ ಸ್ನೇಹಿತರೆ, ಇವ್ನು ಜೋರು ಗದ್ಲ ಮಾಡ್ಯಾನ್ರಿಪ್ಪ ಹುಡುಗ. ಇರಲಿ ಮಂಚು, ನನ್ನ ಗೆಂಟಿಗೆ ಆ ಸಂಚಿತ ಹೆಗಡೆ ಅಂದ್ರೆ ಭಾಳ ಇಷ್ಟ ಆಗತ್ತ ನೋಡಪ್ಪ. ಅವಂದು ಹಚ್ಚದ ಸಲಗಾ ಚಿತ್ರದ ಯಾವ್ದದ? ಮಳೆಯೇ ಮಳೆ ಬರ್ಲಿಯೋಪ್ಪ, ಮಳೆ ಬರ್ಲಿ.
1: ಮಳೆ 100% ಬಂದೇ ಬರುತ್ತೆ. ಸೊ ಸ್ನೇಹಿತರೆ, ಸಲಗಾ ಚಿತ್ರದ ಗೀತೆಯೊಂದಿಗೆ ಈ ಗೀತೆ ಆರಾಮರಾಜು ಅವರು ಅವರ ಪ್ರೀತಿಯ ಹೆಂಡತಿ ಮಾಸ್ ಲಕ್ಷ್ಮಿ.
0: ಏ ಮಾಸ್ ಲಕ್ಷ್ಮಿಗಂತಲ್ಲ, ಮಳೆ ರಾಯ ಬರ್ಲಿ ಅಂತ ಹಚ್ಚೋ ಮಾರಾಯ.
1: ಸೊ ಸ್ನೇಹಿತರೆ, ಮಳೆ ರಾಯ 100% ಬರಲಿ, ನಾವೆಲ್ಲರೂ ಬೇಡ್ಕೊಳ್ಳೋಣ. ಮುಂದಿನ ವಾರ ಶನಿವಾರ 100% ಮಳೆ ಬರುತ್ತೆ. ಮಳೆ ಬಂದಿರುತ್ತೆ, ಫುಲ್ ಖುಷಿಯಿಂದ ಇರೋಣ. ಆದರೆ ಆರಾಮರಾಜು, ಇವತ್ತಿನ ದಿನ ಏನು ಹೇಳ್ತಾ ಇದ್ದೀರಾ?
0: ಇರೋದು ನೀರನ್ನ ಬಹಳ ಜಾಗೃತರಾಗಿ ಬಳಸಿ ಅಷ್ಟಪ್ಪ ಮಂಜು.
1: ಹಾಡನ್ನ ಕೇಳಿ ಮಜಾ ಮಾಡಿ.

0: ಏ ಬಾಯಿ ಮಕ್ಕಿಗೆ ಭಾಳ ಇಷ್ಟ ಆಗ್ಬಿಟ್ಟದ ಈ ಗಾಯಕ ನೋಡ್ರಿ ಸ್ನೇಹಿತರೆ ಯಾರು ಇವ್ನ ಮಂಜು ಇವ್ನ ಹೆಸರೇನ ಸಂಜೀತ್ ಹೆಗಡೆ ಅಲ್ಲ ಅಯ್ಯಪ್ಪ ಏನ್ತಿಗೆ ಭಾಳ ಇಷ್ಟ ಆಗ್ಯಾವಪ್ಪ ಇವ ಗಾಯಕ ಜೋರ್ ಐತಪ್ಪ ಮಂಜು ಇವನು ಒಂದು ಸ್ಪೆಷಲ್ ಮಾಡ್ಲ
1: ಮಾಡೋಣ ಇವತ್ತು ನೀವು ಬಂದಿದ್ದೀರಾ ಎಷ್ಟು ಜನ ಸ್ವಾಗತಿಸುತ್ತಿದ್ದಾರೆ ನೋಡ್ರಲ್ಲಿ ಎಷ್ಟು ಜನ ಸ್ವಾಗತ ಮಾಡ್ತಾ ಇದ್ದಾರೆ ನಿಮ್ಗೆ ಏ ಇಲ್ಲಿ ನೋಡ್ರಿ ಆರಾಮ್ ರಾಜು ಹೇಗಿದ್ದೀರಾ ಭಾಳ ದಿನದ ನಂತರ ಬಂದಿದ್ದೀರಾ ಅಂತ ರಾಜೇಶ್ವರಿ ಕೇಳ್ತಾ ಇದ್ದೆ
0: ಏ ನಾನು ಏ ಇಲ್ಲೇ ಇದ್ದೇನ್ರಿಪ್ಪ ಹೊಲ್ದಾಗ ಕೆಲಸ ಈಗ ಮಳೆ ಇಲ್ಲ ಅಂದ ಕೂಡಲೇ ಬಂದನ್ ನೋಡ್ರಿಪ್ಪ ನಮ್ಮ ಮಂಚು ಈ ಒಂದು ಕಾರ್ಯಕ್ರಮ ಮಾಡಾಕತ್ತಾನ ಭಾಳ ಖುಷಿ ಅನಿಸ್ತದ ಹಂಗೆ ನಾವೆಲ್ಲರೂ ಒಗ್ಗಟ್ಟಾಗಿ ದೇವ್ರ ಕಡೆ ಬಿಡ್ಕೊಂಡ್ರೆ ಒಂದು ಸ್ವಲ್ಪ ಏನಾರು ಆಧಾರ ಆಗ್ತದೆ ಅಂತ ಅದಕ್ಕೆ ಬನ್ನಪ್ಪ ನಾನು ಇಲ್ಲೇ ಇದ್ದೀನಿ ಈ ಹುಡುಗ ಎಲ್ಲ ಮಾಡೋ ಕಾರ್ಯಕ್ರಮ ಎಲ್ಲ ಕೇಳ್ತಿರ್ತಾನೆ ಮಂಚು ನಿನ್ನ ಕಾರ್ಯಕ್ರಮ ಚಂದ ಬರ್ತಾವೆ ಬಿಡ ಆದ್ರೆ ಈಗ ಎಲ್ಲರೂ ಒಗ್ಗಟ್ಟಾಗಿ ಒಂದು ರೌಂಡ್ ಕೇಳ್ಕೊಳ್ಳೋಣಲ್ಲ ಈಗ ವಿಜಯಲಕ್ಷ್ಮಿ ಅವರು ಕರೆಯನ್ಯಾಗ ಹೇಳಾಕತ್ತಿದ್ರಲ್ಲ ಹಂಗೆ
1: ಅವರು ಅದನ್ನೇ ಹೇಳ್ತಾ ಇದ್ರು ಒಳ್ಳೆ ಕಾರ್ಯಕ್ರಮ ತಗೊಂಡು ಬಂದಿದ್ದೀರಾ 100% ಮಳೆ ರಾಯ ಖಂಡಿತ ಬಂದೇ ಬರುತ್ತಾರೆ ಮಳೆ ಬಂತು ಅನ್ನೋ ಹಾಡೊಂದಿಗೆ ಅವರು ಭಾಗವಹಿಸಿದ್ದಾರೆ ಈ ಗೀತೆಯನ್ನ ನಮ್ಮ ಪದ್ಮಾ ಹೈಯೂರು ಪದ್ಮಾ ಟೇಲರ್ ಅವರು ಕೂಡ ಹಾಗೂ ವಿಜಯಲಕ್ಷ್ಮಿ ಅವರು ಕೂಡ ರಿಕ್ವೆಸ್ಟ್ ಮಾಡಿದ್ದಾರೆ ಬನ್ನಿ ಆತ್ಮೀಯ ಸ್ನೇಹಿತರೆ ಈ ಗೀತೆಯನ್ನು ಕೇಳೋಣ ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಕನ್ನಡ ಚಿತ್ರರಂಗದ ಮಳೆ ಗೀತೆಗಳು ಮಳೆ ಬಂದಿದೆ ಅಂತಾನೇ ತಿಳ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ ಹಾಗೆ ತಮ್ಮ ಪ್ರೀತಿಯ ಪ್ರಾರ್ಥನೆಯಲ್ಲಿ ತಮ್ಮ ಬೇಡಿಕೆಗಳ ಲಿಸ್ಟಲ್ಲಿ ಒಂದು ಮೊದಲನೇ ಬೇಡಿಕೆ ಮಳೆ ರಾಯ ಬರಲಿ ಒಳ್ಳೆ ಮಳೆ ಬರಲಿ ಬಹಳ ಸಮಸ್ಯೆ ಆಗ್ತಾ ಇದೆ ಅದರೊಂದಿಗೆ ಒಂದು ರಿಕ್ವೆಸ್ಟು ನಾನು ಮಾಡಿದ್ದೇನೆ ನಮ್ಮ ಆರಾಮರಾಜನು ಮಾಡಿದ್ದಾರೆ
0: ಇರೋ ಬರೋ ಮಳೆ ಬರುತ್ತಾ 100% ಬರುತ್ತದ ಈಗೇನೇನು ನೀರೈತೆ ನೋಡ್ರಿ ಭಾಳ ಜಾಗ್ರತೆಯಿಂದ ಖರ್ಚಿಸಿ ಯಾರ ಜೊತೆನೂ ತಂಟೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಬಂಜು ನೋಡಿದ್ದೆಲ್ಲ ಓಣಿ ಓಣಿಯಾಗ ನೀರಿನ ಸಮಾನ ತಂಟ ಆಗಾಕತ್ತದಪ್ಪ
1: ಸ್ನೇಹಿತರೆ ಇದು ಜಗಳ ಮಾಡೋ ಪರಿಸ್ಥಿತಿ ಅಲ್ಲ ನಾವೆಲ್ಲರೂ ಒಗ್ಗಟ್ಟಾಗೋ ಒಂದು ಅವಕಾಶ ಅಂತ ನೋಡಿ ಒಗ್ಗಟ್ಟಾಗಿ ಪ್ರಾರ್ಥನೆ ಮಾಡಿ ಇರೋ ನೀರನ್ನು ಬಹಳ ಜಾಗೃತರಾಗಿ ಬಳಸಿ ಮಳೆ ಬಂತು ಮಳೆ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದೆ ಹೋಗುತ್ತಾ ಇದೆ ಹಾಡನ್ನು ಕೇಳಿ ಮಜಾ ಮಾಡಿ

0: ಏ ಇಲ್ಲೋ ಪಾಪ ಇನ್ನೊಮ್ಮೆ ಕೇಳ್ಯಾರಲ್ಲ ನಿನ್ನೆ ಸ್ವಲ್ಪ ಇದಾಗಿತ್ತಂತ ಹೇಳಾಕತ್ತಾರಲ್ಲ ಅವ್ರ ಯಾರವ್ರ ವಿನೋದ್ ಅವ್ರ.
1: ವಿನೋದ್ ಅವರೇ, ನಿಮ್ಮ ಹಾಡು ರೆಡಿ ಆಗಿದೆ. ಈಗ ಮಳೆ ಬಂತು, ಮಳೆ ಹಾಡಿ ಅಪ್ಪ ಎಷ್ಟು ಚೆನ್ನಾಗಿತ್ತು. ಎಲ್ಲ ದೇವರನ್ನ ಬಿಡ್ಕೊಂಡೇವು ನೋಡ್ರಿ ಆ ಒಂದು ಹಾಡಲ್ಲಿ. ರಿಕ್ವೆಸ್ಟ್ ಮಾಡಿರೋ ವಿಜಯಲಕ್ಷ್ಮಿ ಅವರು ಹಾಗೂ ಪದ್ಮಾ ಅವರಿಗೆ ಧನ್ಯವಾದ. ಕಾರ್ಯಕ್ರಮದ ಮುಂದಿನ ಹಾಡು ಪ್ರೀತ್ಸೋ ತಪ್ಪ ಚಿತ್ರದ್ದು, ರಾಜಾ ರಾಜಾ ಗೀತೆ ವಿನೋದ್ ಅವ್ರದ್ದು. ನಿನ್ನೆ ಅವರು ಕೇಳಲಿಲ್ಲ, ಎಸ್ ನೀವು ಹೇಳಿದ್ರಿ, ಇಲ್ಲಿ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ನಾವು ತಿಳಿಸಿ ಪಟ್ ಅಂತ ಅದನ್ನು ರೆಕ್ಟಿಫೈ ಮಾಡ್ಕೊಂಡ್ವಿ. ನಿಮಗೆ ಧನ್ಯವಾದ. ಈಗ ನಿಮ್ಮ ಹಾಡು ಪ್ರಸಾರವಾಗ್ತಾ ಇದೆ. ಈ ಹಾಡಾದ ತಕ್ಷಣ ಮುಂಗಾರು ಮಳೆಯೇ, ಶೋಭಾ ಅವರ ಗೀತೆ, ಇದಾದ ತಕ್ಷಣ ರಾಜಶ್ರೀ ಅವರ ಗೀತೆ, ಅದಾದ ತಕ್ಷಣ ಸುನೀಲ್ ಆಕಾಶ್ ದೀಪ್ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು, ಅದಾದ ತಕ್ಷಣ ಗೀತಾ ಆರ್ ಎಚ್ ಅವರ ಗೀತೆ, ಅದಾದ ತಕ್ಷಣ ಮಾಯದಂತ ಮಳೆ ಬಂತಮ್ಮ ಅನ್ನೋ ಒಂದು ಹಾಡು. ಸೊ ಸ್ನೇಹಿತರೆ, ಒಳ್ಳೊಳ್ಳೆ ಗೀತೆಗಳು ನೀವು ರಿಕ್ವೆಸ್ಟ್ ಮಾಡಿದ್ದೀರಾ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ಸೊ ಸ್ನೇಹಿತರೆ, ಮಾಯದಂತ ಮಳೆ ಬಂತಮ್ಮ ಒಂದು ನಿಮಿಷ. ಮಾಯದಂತ ಮಳೆ ಯಾರು ರಿಕ್ವೆಸ್ಟ್ ಮಾಡಿದ್ರು? ಇಲ್ಲೇ ನೋಡಿದ್ನಲ್ಲ ನಾನು ಅವ್ರದ್ದು ಹೆಸರು. ಸೊ ಸ್ನೇಹಿತರೆ, ಸಂಗ್ ಒಂದು ಮೋಡ ಒಂದು, ನೀವು ಆವಾಗ ಅದಕ್ಕೆ ನಾನು ನಿನ್ನಿಂದ್ರ ಕೇಳ್ಕೋತ ಕುಂತಿದ್ರಿಪ್ಪ. ಸೊ ಒಂದು ಮೋಡ ಒಂದು ಹಣಿ, ಈಗ ರಾಜಾರಾಜನ ಕೇಳ್ರಿ, ನಾ 10 ಸಲ ಕೇಳಿನಿ. ಇಲ್ಲಿ ಟೈಟಲ್ ನಿನ್ನೆ ನೀವು ಕೇಳಲಿಲ್ಲ ಆ್ಯಕ್ಚುಲಿ. ಟೈಟಲ್ ಸಾಂಗ್ ಅಂತ ಹಾಕಿದ್ರೆ ರಾಜಾರಾಜನ ಬರಾಗತ್ತದೆ. ಈಗ ರಾಜಾರಾಜನ ಕೇಳ್ರಿ, ರಾಜ ವಿನೋದ್ ರಾಜ ಅವರೇ. ಮಾಯದಂಥ ಮಳೆ ಬಂತಮ್ಮ ಅನ್ನೋ ಗೀತೆ ಯಾರು ರಿಕ್ವೆಸ್ಟ್ ಮಾಡಿದ್ರು? ಇಲ್ಲಿ ಮಿಸ್ ಆಯ್ತು ಒಂದು ನಿಮಿಷ. ಸೊ ಸ್ನೇಹಿತರೆ, ನನಗೆ ರಿಕ್ವೆಸ್ಟ್ ಮಾಡಿರೋರು ಎಸ್ ಶೋಭಾ ಪಾಟೀಲ್ ಅವರೇ, ಅನಾಮರಾಜು ನೋಡ್ರಿ, ನಿಮಗೆ
0: ಸಮೋರ ನಮಸ್ಕಾರ ಕರಲ್ಲ ಅಲ್ಲ ಸಗಳ ಜನ ಎಲ್ಲಾರು ಬೇಡ್ಕೋರಿ, ಜೋರ್ ಮಳಿ ಬರ್ಲಿ ಅಂತ ಬೇಡ್ಕೊಳಕ್ ಬಂದೇನ್ ನೋಡಪ್ಪ ಮಂಜು.
1: ಹಾ, ಸೊ ಮಾಯದಂತ ಮಳೆ ಬಂದಮ್ಮ ರೇಣುಕಾ ಕಾಮ್ಕರ್ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು ಕರೆ ಮುಖಾಂತರ. ಸೊ ರಾಜ ರಾಜ ಗೀತೆನೇ ಕೇಳಿ ಇವತ್ತು ವಿನೋದ್ ಅವರೇ. ನೆಕ್ಸ್ಟ್ ಟೈಮ್ ನೀವು ಟೈಟಲ್ ಗೀತೆ ಅಂತ ಹೇಳ್ರಿ, ನನಗದು ಬರೋಬ್ಬರ ಹಾಡು ಹೇಳ್ರಿ. ನಾನು ಇಲ್ಲಿ ಸಾಫ್ಟ್ವೇರ್ನಲ್ಲಿ ಟೈಟಲ್ ಗೀತೆ ಆಫ್ ಪ್ರೀತ್ಸೋ ತಪ್ಪ ಅಂದರೆ ಮೊದಲು ಬರ್ತಾ ಇದೆ ರಾಜ ರಾಜಾನೇ. ಈಗ ರಾಜ ರಾಜಾನ ಕೇಳ್ರಿ, ಆರಾಮರಾಜನೂ ಬಂದಾರ.
0: ಏ ಥ್ಯಾಂಕ್ಸ್ ಅಪ್ಪ ವಿನೋದ್ ಅವರೇ, ಈ ಹಾಡು ನಮಗ ನಿಮಗ ಅಂತ ಕೊರೆ. ಹಂಗೆ ಶನಿವಾರ ಫುಲ್ ಮಳೆ ರಾಯ ಬರಲಿ, ಮಳೆ ರಾಯನ ಒಂದು ಕೃಪ ಎಲ್ಲರ ಮೇಲೆ ಇರಲಿ. ಈಗ ಎಷ್ಟು ನೀರೈತಿ ಅದನ್ನು ಬಹಳ ಇತಿಮಿತಿಯಾಗಿ ಬಳಸ್ರಿ ಸ್ನೇಹಿತರೆ. ಅಪ್ಪ ನೀರನ್ನು ವೇಸ್ಟ್ ಮಾಡಬೇಡ್ರಿ. ಚಿಕ್ಕ ಮಕ್ಕಳಿಗೂ ಹೇಳಾಕತ್ತಾನೆ, ಕೈಯ ಕಾಲ ತೊಳ್ಕೊಳಕ್ಕೆ ಒಂದು ಬುಕ್ಕಿಟ್ಟು ನೀರನ್ನು ಹಾಳು ಮಾಡೋಕೆ ಹೋಗ್ಬೇಡ್ರಿ.
1: ಬುಕ್ಕಿಟ್ ಅಲ್ರಿ, ಬಕೆಟ್
0: ಆದ ಏನೋ ಒಂದು, ಕೈ ಕಾಲು ತೊಳ್ಕೊಳಕ್ಕೆ ಒಂದು ಬುಕ್ಕಿಟ್ ನೀರು ಖಾಲಿ ಮಾಡ್ತಾರಪ್ಪ ಮಂಚು ಮಂಚು.
1: ಹಂಗೆ ಮಾಡೋಕೆ ಹೋಗ್ಬೇಡ್ರಿ ಆತ್ಮೀಯ ಸ್ನೇಹಿತರೆ. ಕೈ ಕಾಲು ತೊಳ್ಕೊಳಕ್ಕೆ ಒಂದು ಬಕೆಟ್ ನೀರು, ನಾನಂತೂ ಬಾಪ್ರೆ ಭಾಳ ಆಯ್ತದ. ಪ್ರೀತಿಯ ಸ್ನೇಹಿತರೆ, ಇರೋ ನೀರನ್ನು ಬಹಳ ಜಾಗೃತರಾಗಿ ಬಳಸಿ, ನೀರು ಮಳೆರಾಯ ಕೃಪೆ ಇರಲಿ ಅಂತ ಹೇಳ್ತಾ ರಾಜ ರಾಜ ವಿನೋದ್ ಅವರ ಹಾಡು ಕೇಳಿ ಮಜಾ ಮಾಡಿ.

0: ಏ ಪಾಪ ಅವ್ರಿಗೇನು ಬೇಜಾರಾಗಿಲ್ಲಲ್ಲ ವಿನೋದ್ ಅವ್ರೆ, ರಾಜ ರಾಜ ನಾನ ಬಂದೆ, ನನ್ನ ಹೆಸರು ಮಸ್ತ್. ಏನಪ್ಪ ನಂದು ಹೆಸರ?
1: ನೀವು ನಿಮ್ಮ ಹೆಂಡತಿ ಹೆಸರು ತೊಗೊಳಕತ್ತೀರಿ?
0: ಇಲ್ಲ ಮಸ್ತ್ ರಾಜ ಅಂತೂ ಹೆಸರು ಚಲೋ ಐತ್ಲಾ ಮಂಚು.
1: ಮಸ್ತ್ ರಾಜ ಇಡಾಮ ಇದ್ನಿ, ಮಸ್ತ್ ನಿಮ್ಮ ಹೆಂಡತಿ, ನೀವು ಆರಾಮ, ಏನೇ ಪರಿಸ್ಥಿತಿಯಲ್ಲಿ ಆರಾಮಾಗಿರ್ತೀರ.
0: ಆದ್ರೆ ಈಗ ಆರಾಮ ಆಗಾಕ ಇಲ್ಲ ನೋಡಪ್ಪ. ದೇರ್ ಇಸ್ ನೋ ಏನದ ಮಂಚು, ಏನು ಅಂತಿಲ್ಲ ನೀನು ಇಂಗ್ಲೀಷ್ನಾಗ. ದೇರ್ ಈಸ್ ನೋ ಚಾನ್ಸ್ ಆಫ್ ಬೀಯಿಂಗ್ ರಿಲ್ಯಾಕ್ಸ್ಡ್ ಇನ್ ಸಚ್ ಆಫ್ ಏನೋ ಏನೋ ಈಗ ಕರೆಕ್ಟ್ ಹೇಳಿದ್ಯಾ ನೀನು ನೋಡಪ್ಪ?
1: ಎಲ್ಲಿಂದ ಬಾಯ್ಪಾಟ್ ಮಾಡ್ಕೊಂಡು ಬಂದು?
0: ಏನಿಲ್ಲ, ಈಗ ನಾ ಒಂದು ಸ್ವಲ್ಪ ಅದನ್ನು ಓದೋದು ಏನದ ಇಂಗ್ಲೀಷ್ ಪುಸ್ತಕ ಓದಾಕತ್ತೀನಿ, ಅದ್ರಾಗ ಒಂದು ಅಂಕಲ್ಪಿ ತೊಗೊಂಡು ಕುಂತೀನಿ ಮಂಚು. ಅದ್ರ ಕನ್ನಡ ತೆಳಗ ಇಂಗ್ಲೀಷ ಡಬ್ಬಿಂಗ್ ಇರ್ತದ, ಅದನ್ನ ನೋಡಿ ನಾ ಫಸ್ಟ್ ಕ್ಲಾಸ್ ಓದಾಕತ್ತೀನಿ ನೋಡಪ್ಪ.
1: ಭಾಳ ಚಲೋ ಇತ್ತು ತೊಗರಿಪ್ಪ. ಸೊ ರಾಜ ರಾಜ ಇದು ವಿನೋದ್ ಅವ್ರದ್ದು ಆಗಿತ್ತು. ಪಾಪ ಅವರು ಓಕೆ ರೀಪ್ಪ ಅಂತ ಹೇಳ್ಯಾರ. ಈ ಹಾಡು ನಮ್ಮ ಆರಾಮರಾಜುಗೆ, ಆ್ಯಂಡ್ ಎಸ್ ಒಳ್ಳೆಯದಾದಂಥ ಮಳೆ ಬರಲಿ ಅಂತ ಅವರು ಬೇಡ್ಕೋತಾ ಇದ್ದಾರೆ. ಗಜಾನನ್ ಕಾಮ್ಕರ್ ಅವರು ಕೂಡ ಮಾಧುರಿ ಅನ್ನೋ ಚಿತ್ರದ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ. ಆರಾಮರಾಜು ಬಂದಿದ್ದು ಬಹಳ ಖುಷಿ ಕೊಟ್ಟಿದೆ ಅವರಿಗೆ.
0: ಏ ಇಲ್ಲ, ಇದು ಖುಷಿನೂ ಐತೆ ಗಜಾನನ್ ಕಾಮ್ಕರ್ ಅವ್ರಿಗೆ. ಪಾಯಿಂಟ್ ಏನಂದ್ರೆ ಎಲ್ಲರೂ ನಾವು ಬೇಡ್ಕೊಳ್ಳೋಣ, ಒಗ್ಗಟ್ಟಾಗೋಣ ಅಂತ. ಮತ್ತು ಆಕೆ ಹೊಲ್ದಾಗ ಏನು ಕೆಲ್ಸ ಇದ್ರಕ್ಕಿಲ್ಲ ಅಂತ ಬಂದಪ್ಪ ಈ ಪಾಪ ಮಂಚೊಂದ ತಲಿ ತಿನ್ನಾಕ.
1: ಏ ತಲಿ ಏನು ತಿನ್ನಂಗಿಲ್ಲ, ನೀವ ಭಾಳ ಪ್ರೀತಿಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ಸೊ ಭಾಳಷ್ಟು ಜನ ನಿಮಗೆ ಸ್ವಾಗತಿಸುತ್ತ ಒಳ್ಳೆ ಗೀತೆಗಳನ್ನು ನೀವು ಪ್ರಸಾರ ಮಾಡಿದ್ರಿ. ಮಸ್ಲಕ್ಷ್ಮಿಗೂ ಕರ್ಕೊಂಡು ಬರ.
0: ಏ ಅಕ್ಕಿಗೆ ಯಾರು ಕರ್ಕೊಂಡು ಬರ, ಈಗೆಲ್ಲ ಬೇಡ ಮಂಚು ಗಪ್ನಿ.
1: ನಾನು ಹೇಳ್ತಾ ಇಲ್ಲ, ಶೋಭಾ ಅವರು ಹೇಳ್ತಾ ಇದ್ದಾರೆ ಈ ಮಸ್ಲಕ್ಷ್ಮಿಗೂ ಕರ್ಕೊಂಡು ಬರ.
0: ಏ ಶೋಭಾ ಅವರೇ, ನೀವಾಗ ಬರೀ ಮಸ್ಲಕ್ಷ್ಮಿ ನಾ ಬೇಕ ಕರ್ಕೊಂಡು ಬರ್ತೇನೆ. ಈಗಿರ್ಲಿ ಅಕ್ಕ, ಯೋಗ ಯೋಗ ಯೋಗ ನಡೆದದಕ್ಕಿಂತ ಯೋಗ ಮಾಡೋದು ಕಮ್ಮಿ ಮಂಚು. ಅದ ಮ್ಯಾಟ ಮತ್ತು ಅದ ಬಟ್ಟೆ ಯೋಗ ಇಟ್ಟಂಗೆ ಜೋರು ನಡೆದದ. ಶೋಭಾ ಅವರೇ, ನೀವು ಯೋಗ ಮಾಡಿ. ನಾನು ಏನು ಯೋಗ ಮಾಡ್ತಾಳೋ ಇಲ್ಲೋ ಗೊತ್ತಿಲ್ಲ ಮಂಚು, ಆದರೆ ಯೋಗದಕ್ಕೋಸ್ಕರ ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಂಡು ಕುಂತಾಳು ನೋಡಪ್ಪ.
1: ಸೊ ನಾಳೆ ಅಂತಾರಾಷ್ಟ್ರೀಯ ಯೋಗ ದಿನದ ಕುರಿತು ಬಹಳ ಸಿದ್ಧತೆ ನಡೆಸಿದ್ದಾರೆ ಮಸ್ಲಕ್ಷ್ಮಿಯವರು. ನೀವು ಯೋಗ ಮಾಡ್ತೀರೇನ್ರಿ?
0: ಏ ಮಂಚು, ನಮ್ಮ ನಂತರ ಹೊಲ್ದಾಗ ಯೋಗ ಆಗ್ತದ. ಹಂಗೆ ನೋಡಕ್ ಹೋದ್ರೆ ನಾನು ಕೋಪಾಲ್ ಬಾತಿ ಅಂತ ಇರ್ತದ ನೋಡೋದು, ಒಂದು ಹೊಪ್ಪ ಹೊಪ್ಪ ಅಂತ ಹೊಡಿತಾರ, ಅದೊಂದು 10 ನಿಮಿಷ ಮಾಡ್ತದೆ ನೋಡು ಮಂಚು.
1: ಕೂಪ್

ಏನೇ ಶೋಭಾವ್ರಿಗೆ ಬಂದಿವಪ್ಪ ಹಿಂಗೆ ಮಸ್ ಲಕ್ಷ್ಮಿಗೆ ಹೋಗ ಗಂಡ ಹೆಂಡತಿ ನಾವು ಒಂದ ಇದ್ದೇವೆ ಶೋಭಾವ್ರಿ ಪಾಪ ಅಕ್ಕಿ ನಾಳೆ ಯೋಗ ದಿನ ಐತಂತ ಫುಲ್ ಜೋರ್ ತಯಾರಿ ನಡ್ಸಾಳ ಅಂಡ್ ಇಬ್ರು ಕೂಡಿ ಬಂದ್ರ ಪಾಪ ಮಂಜುಗೆ ಸಾ

0: ಸಾಕಾಗ್ತದ ಮಂಚೆ ಮುಖ ನೋಡ್ರ ಹೊಂದಿಕೊಳ್ಳುತ್ತ
1: ಸಾಕೆಲ್ಲ ಆಗೋದಿಲ್ಲ. ಮಸ್ ಲಕ್ಷ್ಮಿ ಅವರಿಗೂ ಸ್ವಾಗತಿಸುತ್ತ, ನಮ್ಮ ಆರಾಮ್ ರಾಜು ಅವರಿಗೂ ಸ್ವಾಗತಿಸುತ್ತ. ರಿಕ್ವೆಸ್ಟ್ ಮಾಡಿದಾರೆ ನೋಡಿ, ಶೀ ಇಸ್ ಮೈ ಸುಬ್ಬಲಕ್ಷ್ಮಿ ಅಡ್ವೊಕೇಟ್ ಪ್ರವೀಣ ಹಂಪನ್ ಅವರವರು ಹಾಡು.
0: ಯಪ್ಪ ಪಾಪ ಅವ್ರು ಇವತ್ತಿಗೂ ನೆನಪಿಟ್ಕೊಂಡಾರ, ಜೋರೈತಪ್ಪ ಮಂಚು.
1: ಬನ್ನಿ ಕಾರ್ಯಕ್ರಮದಲ್ಲಿ ಈ ಒಂದು ಸುಮಧುರವಾದ ಗೀತೆ ಅಡ್ವೊಕೇಟ್ ಪ್ರಮೀಳಾ ಹಂಪನ್ ಅವರವರು ರಿಕ್ವೆಸ್ಟ್ ಮಾಡಿದ್ದಾರೆ ಫಾರ್ ಆರಾಮ್ ರಾಜು ಅಂಡ್ ಆಲ್ವೇಸ್ ಮಸ್ ಲಕ್ಷ್ಮಿ ಅವರಿಗೂ. ಹಾಗೂ 40 ವರ್ಷದಿಂದ ಅವರು ಯೋಗ ಸತತ ಮಾಡ್ತಾ, 36 ವರ್ಷದಿಂದ ಯೋಗ ಅವರು ಮಾಡ್ತಾನೆ ಬಂದಿದ್ದಾರೆ. ಸೊ ಆತ್ಮೀಯ ಸ್ನೇಹಿತರೆ, ಪ್ರತಿನಿತ್ಯ 40 ನಿಮಿಷ ಅವರು ತಪ್ಪದೇ ಯೋಗ ಮಾಡ್ತಾ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಡ್ವೊಕೇಟ್ ಪ್ರಮೀಳಾ ಹಂಪನ್ ಅವರವರು.
0: ಯಪ್ಪ ಈ ಕಮಿಟ್ಮೆಂಟ್ ಅಂತಾರಲ್ಲ ಬಂಕು ಇಂಗ್ಲೀಷ್ನಾಗ, ಏ ಅದು ಒಂದು ಅಭ್ಯಾಸ, ಉತ್ತಮ ಅಭ್ಯಾಸ ನೋಡ್ರಿ. ಅದಕ್ಕೆ ಅವ್ರು ಹಿಂಗೆ ಫುಲ್ ಖುಷಿಯಾಗಿ ಆರಾಮಾಗಿ ನಗು ನಗುತ್ತಾ ನಲಿ ನಲಿ ಇರ್ತಾರಲ್ಲಪ್ಪ.
1: ಹಾಡನ್ನ ಕೇಳಿ ಮಜಾ ಮಾಡಿ.
2: ಕಣ್ಣಿ ಆಟ ಆಡೋ 10 ಪೈಸೆ ಜನದ ಹತ್ರ 5 ಪೈಸದ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡಬಾರ್ದಂತೆ. ನಾನು ಮಾಡೋಣ ಅನ್ಕೊಂಡಿದ್ದೀನಿ, ನೀವೇನು ಹೇಳ್ತೀರಾ? ಹಾ

0: ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kaher.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ. KLE ಟೆಕ್ನಾಲಜಿಕಲ್ KLE ಫಾರ್ಮಸಿ ಕಾಲೇಜು ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.klefarm.edu.
1: ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು. ಸ್ಪೆಷಲ್ ಮಳೆ ಬರಲಿ ಅನ್ನೋ ಒಂದು ಬೇಡಿಕೆಯ ಸ್ಪೆಷಲ್ ಅಂತ ತಿಳ್ಕೊಳ್ಳಿ. ಮಳೆರಾಯನ ಉತ್ತಮ ಗೀತೆಗಳನ್ನು ನೀವು ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಆತ್ಮೀಯ ಸ್ನೇಹಿತರೆ, ಮುಂದಿನ ವಾರ ಬರಲಿದೆ ಅಂತ ಕೇಳ್ಪಟ್ಟಿನಿ. ಒಂದೇ ರಿಕ್ವೆಸ್ಟು, ಎಷ್ಟು ನೀರಿದೆ, ಎಷ್ಟು ಸಾಧ್ಯವೋ ಅಷ್ಟು ಸಾಧ್ಯವಾಗಿ ನೀವು ನೀರನ್ನು ಬಹಳ ಬಹಳ ಬಹಳ ಜಾಗ್ರತೆಯನ್ನು ಖರ್ಚಿಸಿ. ಏಕೆಂದರೆ ಸ್ನೇಹಿತರೆ, ನೀರಿನ ವ್ಯರ್ಥ ಮಾಡೋದು ಬೇಡ, ನೀರು ವೇಸ್ಟ್ ಮಾಡೋದು ಬೇಡ. ಎಲ್ಲರಿಗೂ ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ, ನನಗೆ ಗೊತ್ತು ಸರ್ಕಾರದಿಂದ ಬಹಳಷ್ಟು ಜನರಿಗೆ ಮುಂದೆ ಮನೆ ಮುಂದೆ 24 hours ಅದು ಆಕ್ವಾಗಾರ್ಡ್ ನೀರು ಬಂದಿದೆ. ನಾವು ಅದನ್ನು ಬಳಸ್ತಾ ಬಳಸ್ತಾ ಕೊಡಗಳನ್ನು ಬಳಸೋದು ಕಮ್ಮಿ ಮಾಡಿಬಿಟ್ಟೇವೆ. ಯಾವ ದಿನ ನೀವು ನಿಮ್ಮದೇ ನೀರನ್ನು ತಗೊಂಡು ಬಂದು ಅದನ್ನು ಬಳಸಲಿಕ್ಕೆ ಚಾಲು ಮಾಡ್ತೀರ ನೋಡ್ರಿ, ಆವಾಗ ನೀವು ಬೊಸೋ ಬೊಸೋ ನೀರನ್ನು ಒಗೆಯೋದು ನಿಲ್ಲಿಸ್ತೀರ.
2: ಕರೆಕ್ಟಾಗಿ ಹೇಳಿದ್ ನೋಡಪ್ಪ ಹುಡುಗಿವ, ಯಾವತ್ತು ನೀವು ಒಂದು ಕೊಡ ನೀರನ್ನು ತೊಗೊಂಡು ಬರ್ತೀರಿ ನೋಡ್ರಿ, ದೂರ ದೂರ ಹೋಗಿ ಒಂದು ಕೊಡ ನೀರನ್ನು ತೊಗೊಂಡು ಬರ್ತೀರಿ ನೋಡ್ರಿ ನೀವು, ಅಂದ್ರೂ ಒಂದು ಹಣ್ಣಿನೂ ವೇಸ್ಟ್ ಮಾಡೋದಿಲ್ಲ. ಈಗೇನಾಗೈತಿ ಮಂಚು, ಪಾಟ ಪಾಟ ನಳದ ಕಡೆ ನೀರು ಬುಸು ಬುಸು ಬರ್ತದ, ಬುಸು ಬುಸು ಹಾರಿಸ್ತಾರ, ಅವ್ರಿಗೆ ಗೊತ್ತಿರೋದಿಲ್ಲ. ಆದ್ರೆ ಸ್ನೇಹಿತರೆ, ನೀರಿನ ಪ್ರಮಾಣ ಭಾಳ ಕಮ್ಮಿ ಆಗೈತ್ರಿ ಅಪ್ಪು. ಮಳೆ ಬರೋ ತನಕ ನೀವು ಜಾಗ್ರತೆಯಾಗಿ ನೀರನ್ನು ಬಳಸಿ. ಮಳೆ ಬಂದ ತಕ್ಷಣ ನೀವು ಹೊಸ ಹೊಸ ನೀರನ್ನು ಉಪಯೋಗಿಸ್ಲಿಕ್ಕೆ ಹೋಗಬೇಡಿ. ನೀರು ಯಾವತ್ತಿದ್ರೂ ವೇಸ್ಟ್ ಮಾಡೋಕೆ ಹೋಗಬೇಡ್ರಿ. ನೀರಲ್ಲಿ ನಂದ ನಿಮ್ದ, ನನಗೆ ಹೆಂಡ್ತಿದ್ದ ಮಂಜುಂದ ನಿಮ್ದಂತಿರುವುದಿಲ್ಲ. ನೀರಂದ್ರೆ ನಮ್ಮದ, ಹಂಗೆ ತಿಕ್ಕೋಬೇಕು ನಾವ.
1: ಕರೆಕ್ಟ್ ರೀ, ನೀರಲ್ಲಿ ನಂದು ನಿಂದು ನಿಮ್ಮದು ನಮ್ಮದು ಅಂತ ಇರುವುದಿಲ್ಲ ಆತ್ಮೀಯ ಸ್ನೇಹಿತರೆ, ನೀರಂದ್ರೆ ನಮ್ಮದು.
2: ಭಾಳ ಮುಖ್ಯವಾಗಿ ಹುಡುಗ ಭಾಳ ಚಂದ ಹೇಳ್ತದ ಮಂಚು, ನೀ ಹೇಳ್ತಿಲ್ಲ. ಈಗ ಆಫೀಸ್ನಾಗಿರೋ ನಳ ಲೀಕ್ ಆಗಾಕತ್ತದ ಅಥವಾ ನಳ ಓಪನ್ ಇಟ್ಟಾರಂದ್ರೆ ಇಲ್ಲಿದ ನಳ ಅಂತ ಬಿಡಕ್ಕೆ ಹೋಗ್ಬೇಡ್ರಿ ಸ್ನೇಹಿತರೆ, ಅಂಥ ಲೆಕ್ಕ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ಕೆಲಸ ಮಾಡೋ ಜಾಗನಲ್ಲಿಯೂ ನೀರನ್ನು ವೇಸ್ಟ್ ಮಾಡಬಾರ್ದ. ಇಲ್ಲಿ ನೀರು ಬೇರೆ, ಅಲ್ಲಿ ನೀರು ಬೇರೆ ಅಂತ ಇರುವುದಿಲ್ಲ. ಈಗ ಒಗ್ಗಟ್ಟಾಗೋ ಸಮಯ ಬಂದಿದೆ ಸ್ನೇಹಿತರೆ.
1: ಒಗ್ಗಟ್ಟಾಗೋ ಸಮಯ ಬಂದಿದೆ ಆತ್ಮೀಯರೇ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗೋಣ, ದೇವರನ್ನ ಪ್ರಾರ್ಥಿಸಿ ಉತ್ತಮ ಮಳೆ ಬರಲಿ ಅಂತ. ಅದರೊಂದಿಗೆ ಇನ್ನೊಂದು ಬೇಡಿಕೆ, ಟೋಟಲ್ ಎರಡು ಬೇಡಿಕೆ.
2: ಹಾ ಪಾಪ ಹುಡುಗ, ಚಂದ ಎರಡು ಬೇಡಿಕೆ ಇಟ್ಟಾನ ನೋಡ್ರಿ. ಮಳೆ ಬರಲಿ, ಇನ್ನೊಂದ ಇರೋ ನೀರನ್ನ ಚಂದಂಗ್ ಬಳಸಿ, ಆದ್ರ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ ಅಪ್ಪ. ಅದು ವೇಸ್ಟ್ ಮಾಡೋ ದೃಶ್ಯ ನೋಡಿದ್ರನ್ನ ಮಂಚು ನನ ಏನೋ ಸುಸ್ತಾಗ್ಬಿಡ್ತಾನಪ್ಪ. ಯಾರಾದ್ರೂ ಹಿಂಗ ನೀರೆಲ್ಲ ವೇಸ್ಟ್ ಮಾಡೋದು ಹೋಗಿ ಹೇಳುವಂಗೆ ಹೇಳ್ತಾನೆ, ಆದ್ರೆ ಕೇಳ್ದ ಇಲ್ಲ. ನಿಮ್ದೇನು ಹೋಗಾಕತ್ತದ, ನಾ ರೊಕ್ಕ ಕೊಟ್ಟೇನಂತಾರ, ಈ ಲೆಕ್ಕಕ್ಕೆ ಬಂದಾರಪ್ಪ ಮಂಚು.
1: ನೋಡಿ, ನೀರು ಬಿಲ್ ನೀವು ತುಂಬ್ತೀರಾ, ಹೌದು, ಆದರೆ ನೀರು ವೇಸ್ಟ್ ಮಾಡೋ ನಿಮ್ಮ ಇದೇ ಇಲ್ಲ, ಅದು ತಪ್ಪು ರೀ ಸ್ನೇಹಿತರೆ, ಬೇಡ.
2: ಲೆಕ್ಕ ಇಲ್ಲಪ್ಪ ಮಂಚು, ಹೆಂಗೆ ಹೆಂಗೆ ನೀರು ವೇಸ್ಟ್ ಮಾಡ್ತಾರೆ ನಾನು ಹಿಂಗೆ ನೋಡಿ. ನಾನಂತರೂ ಯಪ್ಪ ಏನು ಹೇಳೋದು ಬಿಡ, ಆದ್ರೂ ರೇಡಿಯೋ ಮಾಧ್ಯಮದ ಮುಖಾಂತರ ಏನಾದರೂ ಒಂದು ಹೇಳೋಣ ಅಂತ ಬಂದ್ಯಪ್ಪ ನಾನು.
1: ಬಂದು ಚಲೋ ಆಯ್ತು, ಭಾಳ ಜನರಿಗೆ ಖುಷಿ ಕೊಟ್ಟಿದ್ದೀರಾ. ಬನ್ನಿ ಕಾರ್ಯಕ್ರಮದಲ್ಲಿ ಮತ್ತೆ ಯಾರ್ಯಾರು ನಿನಗೆ ಇದನ್ನೇ ಯೋಚನೆ ಮಾಡಿದರೆ ನೋಡೋಣ. ಬಿಜಾಪುರಿನ ಕಾಂಚನ ಅವರು ಕರೆ ಮುಖಾಂತರ ನೀವು ಆರಾಮರಾಜು ಕರ್ಕೊಂಡು ಬಂದಿದ್ದು ತುಂಬಾನೇ ಚೆನ್ನಾಗಿದೆ. ಅವರಿಗೂ ನಮಸ್ಕಾರ, ಅವ್ರ ಹೆಂಡತಿಗೂ ನಮಸ್ಕಾರ.
2: ಏ ಪಾಪ, ನನ್ನ ಹೆಂಡತಿಗೂ ನಮಸ್ಕಾರ ಅಂತಾರ ನೋಡ್ರಪ್ಪ ಅವ್ರ. ಅಲ್ಲಿ ಅಂತೂ ಮಂಜು ಮಳೆನ ಇಲ್ಲ ಅಂತ ಒಂದು ಪ್ರದೇಶದಲ್ಲಿ ಇದ್ದಾರ, ನಿನ್ನ ಕಾರ್ಯಕ್ರಮ ಕೇಳಿ ನಮಗೆ ನಮಸ್ಕಾರ. ಏ ಶೋಭಾ, ಏನು ಹೆಸರ ಪಾಪ? ಕಾಂಚನ ಅವ್ರೇ, ನಮಸ್ಕಾರ ನಿಮಗೂ. ಆರಾಮ್ ನೋಡ್ರಪ್ಪ, ನಮಸ್ಲಕ್ಷ್ಮಿಗೂ ಹೇಳ್ತಾನೆ ಯೋಗ ಮಾಡೋ ತಯಾರಿನ ಕುಂತಪ್ಪ ಏಂತಿ.
1: ಮುಂಗಾರು ಮಳೆಯಲ್ಲಿ ಅಂದೊಂದಿತ್ತು ಕಾಲ ಅನ್ನೋ ಚಿತ್ರದ ಹಾಡು. ಬಸವರಾಜ್ ಪತ್ತಾರ್ ಅವರೇ ಇವತ್ತು ಒಂದು ಹಾಡು ಪ್ರಸಾರ ಮಾಡುತ್ತೇನೆ, ವಿಚ್ ಇಸ್ ಟುವಿ ಟುವಿ. ಈ ಹಾಡು ಆನಂದ್ ಮೂವಿ ಚಿತ್ರದ್ದು, ಕಾಕ್ತಿಂದ ಆ್ಯಂಡ್ ನಂದನಂದನ ನೀನು ಶ್ರೀಕೃಷ್ಣ ಒಬ್ರಿಗೆ ಒಂದೇ ಹಾಡು, ಆ್ಯಂಡ್ ಶ್ರೀಕೃಷ್ಣ ದೇವರದು ಎಲ್ಲ ಗೀತೆಗೆ ಒಂದೇ ಕಾರ್ಯಕ್ರಮ ಚಿತ್ರ ಮಂದಿರ. ಇವತ್ತಿನ ಕಾರ್ಯಕ್ರಮದಲ್ಲಿ ಇದು ಪ್ರಸಾರವಾಗುವುದಿಲ್ಲ, ಟುವಿ ಟುವಿ ಮಾತ್ರ ಪ್ರಸಾರವಾಗುತ್ತೆ. ಮೇಘರಾಜನೆ ಅನ್ನೋ ಒಂದು ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಸವಿತಾ ಅವರು. ಸೊ ಸ್ನೇಹಿತರೆ, ಕಾರ್ಯಕ್ರಮದ ಗೀತೆಗಳ ಲೈನ್ ಅಪ್ ಕೇಳ್ಕೊಳ್ಳಿ. ರಾಜಶ್ರೀ ಅವರ ಗೀತೆ ಈಗ, ಇದಾದ ತಕ್ಷಣ ಸುನೀಲ್ ಆಕಾಶದೀಪ್ ಅವರು, ಅದಾದ ತಕ್ಷಣ ಮಳೆಯೇ ಮಳೆಯೇ ಈ ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ಮೊದಲ ಸಲ ಅನ್ನೋ ಒಂದು ಚಿತ್ರದ ಗೀತೆ ಗೀತಾ ಆರ್ ಎಚ್ ಅವರು. ಅದಾದ ತಕ್ಷಣ ಸ್ನೇಹಿತರೆ, ಮಾಯದಂಥ ಮಳೆ ರೇಣುಕಾ ಕಾಮ್ಕರ್ ಅವರದು, ಗಜಾನನ್ ಕಾಮ್ಕರ್ ಅವರೇ ನಿಮ್ಮ ಹಾಡು. ಅದಾದ ತಕ್ಷಣ ತದನಂತರ ಮೇಘರಾಜನೆ ಅನ್ನೋ ಗೀತೆ ಸವಿತಾ ಅವರೇ ನಿಮ್ಮದು. ಅದಾದ ತಕ್ಷಣ ಬಸವರಾಜ್ ಪತ್ತಾರ್ ಅವರೇ ನಿಮ್ಮ ಹಾಡು ಟುವಿ ಟುವಿ. ಅದಾದ ತಕ್ಷಣ ಕಂಚನ ಫ್ರಾಮ್ ಬಿಜಾಪುರ ಅವರ ಗೀತೆ. ಬನ್ನಿ, ಒಳ್ಳೊಳ್ಳೆ ಗೀತೆಗಳು ಬಂದಿದೆ, ಅದರೊಂದಿಗೆ ಮಳೆ ನಾಯನ ಫೋರ್ಕಾಸ್ಟ್ ನೋಡ್ತಾ ಇದ್ದೇನೆ ಮುಂದಿನ ವಾರ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಸ್ನೇಹಿತರೆ, ಹಾಡನ್ನು ಕೇಳಿ ಮಜಾ ಮಾಡಿ.

நீ கேட்டா இதனா வழக்காவியோ மொட்டை முதல்ல ரேடியோ கேந்திராவே கனசு கார்யக்ரம நிம்மதிக்கு நாவு மழை பரலி அன்னோ ஒன்று ரிக்வெஸ்ட். ಈ ಕಾರ್ಯಕ್ರಮದ ವಿಶೇಷತೆ ಇದೇ ಆಗಿತ್ತು, ಎಲ್ಲಾ ಗೀತೆಗಳು ಹೌಸ್ಫುಲ್ ಆಗಿದೆ. ಇದರ ಅರ್ಥ ಇನ್ನು ಕರೆ ಮೆಸೇಜ್ ವಾಟ್ಸಪ್ ಮೆಸೇಜ್ ಮುಖಾಂತರ ನನಗೆ ನೀವು ರಿಕ್ವೆಸ್ಟ್ ಮಾಡಿದ್ರೆ ಪ್ರಸಾರ ಮಾಡ್ಲಿಕ್ಕೆ ಆಗುದಿಲ್ಲ ಹಾಡುಗಳು, ಏಕೆಂದ್ರೆ ಎಲ್ಲಾ ಗೀತೆಗಳು ತುಂಬಿವೆ. ಹಾಡನ್ನ ಕೇಳಿ ಮಜಾ ಮಾಡಿ.

KLE ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು. NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu. ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. PPT ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218, ವೆಬ್ಸೈಟ್ kcpt.kaher.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

ಏದು ಬೆಳಗಾವಿಯ ಮೊಟ್ಟ ಮೊದಲ ವೇಣು ಕೇಂದ್ರ ವೇಣು ಧ್ವನಿ 90.4 FM KL ಈಗನಸು. ಗೀತೆಗಳ ಲೈನಪ್ ನೀವು ಕೇಳಿದ್ರಲ್ಲ, ಈಗ ಮುಂದಿನ ಗೀತೆ ಕಾಂಚನ ಅವರದು, ಫ್ರಾಮ್ ಬಿಜಾಪುರ. ಮುಂಗಾರು ಮಳೆಯಲ್ಲಿ ಗೀತೆ, ಮಳೆ ರಾಯನ ಕೃಪೆ ನಮ್ಮ ಬೆಳಗಾವಿಯಲ್ಲಿ ಜಲ್ದಿ ಆಗಲಿ. ಈ ಗೀತೆಗಳು ಮಳೆ ರಾಯನಿಗೋಸ್ಕರ, ಹಾಡನ್ನ ಕೇಳಿ ಮಜಾ ಮಾಡಿ.

0: ಕಾರ್ಯಕ್ರಮದ ಮುಂದಿನ ಗೀತೆ ಜೆಸಿ ಚಿತ್ರದ್ದು. ರಿಕ್ವೆಸ್ಟ್ ಮಾಡಿರೋರು ಪ್ರಕಾಶ್ ಅವರು.
1: ಮಂಚ ಏನಪ್ಪ ಇದ ಪಿಕ್ಚರ್ ಹೆಸರ? ಇವ್ರು ಯಾರ ಡಾಲಿ ರಂಜದ ಏನೇನು ಪಿಕ್ಚರ್ಗಳಪ್ಪ ಹೆಸರ? ಜಿಸಿ
0: ಹಾಂ ಜಿಸಿ ಜಿಸಿ ಅನ್ನೋ ಚಿತ್ರ ಮಳೆ ಬಂತು. ಪ್ರಕಾಶ್ ಅವರು ರಿಕ್ವೆಸ್ಟ್ ಮಾಡಿದರೆ ಬನ್ನಿ. ಆತ್ಮೀಯ ಸ್ನೇಹಿತರೆ, ಬಹಳ ಮುಖ್ಯವಾಗಿ ನಿಮ್ಮ ಮನೆಯಲ್ಲಿರೋ ಆ ನೀರನ್ನು ಬಹಳ ಜಾಗೃತರಾಗಿ ಖರ್ಚಿಸಿ ವೇಸ್ಟ್ ಒಂದು ಮಾಡಲಿಕ್ಕೆ ಹೋಗಬೇಡಿ. ಇವತ್ತಿನ ಕಾರ್ಯಕ್ರಮದ ಇದೇ ವಿಷಯ. ನಾಳೆ ಯೋಗ ದಿನ ಇದೆ. ಇವತ್ತು ಸಾಯಂಕಾಲನೂ ನೀವು ಯೋಗ ಮಾಡಿ ನಿಮ್ಮ ಆರೋಗ್ಯದ ಪ್ರತಿ ಒಂದು ಹೆಜ್ಜೆ ಇಡ್ಬೋದು.
1: ಯಪ್ಪ ಈ ಆರೋಗ್ಯದ ಪ್ರತಿ ಒಂದು ಹೆಜ್ಜೆ ಇಡ್ತಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಆತ್ಮೀಯ ಸ್ನೇಹಿತರೆ ಇವು ಕೂಪಾಲ್ ಭಾತಿ ಮಾಡ್ತಾನೆ ನೋಡ್ರಪ್ಪ, ಮಸ್ತ್ ಅನಿಸ್ತದ.
0: ಕಪಾಲ್ ಭಾತಿ ರೀಪ ಅದ, ಕೂಪಾಲ್ ಭಾತಿ ಅಲ್ಲದ.
1: ಏನೋ ಒಂದ ಮಂಚು ಕರ್ಣ ಪವರ್ಫುಲ್ಲ, ಕುಂತಿದ್ದ ಜಾಗನಾಗ ಪಗ್ ಪಗ್ ಅಂತ ಶ್ವಾಸ ಹೊರಗೆ ಬಿಡೋದು, ಆರಾಮ್ ಇರೋದು ನೋಡಪ್ಪ ಮಂಚು. ಆದ್ರೆ ಮತ್ತೆ ಹೇಳತಾನ ಇವ್ ಹುಡುಗ ಹೇಳ್ತಾನೆ ನೋಡ್ರಿ ಮಂಚು, ಗುರುಗಳ ಸನ್ನಿಧಿಯಲ್ಲಿಯೇ ಯೋಗ ಕಲೀರಿ, ಹಿಂಗ ಹೋಗಿ ಮಾಡಕ್ ಹೋಗ್ಬೇಡ್ರಿ. ಮತ್ತ ಭಾಳ ಪ್ರಾಬ್ಲಮ್ ಮಂಚು ಅದ, ನೀನು ಅನುಭವಿಸಿಲ್ಲ?
0: ನಾನು ಅನುಭವಿಸಿನ ಸ್ನೇಹಿತರೆ. ಯೋಗ ಗುರು ಶಿಷ್ಯ ಪದ್ಧತಿ, ಗುರು ಕಡೆಯಿಂದನೇ ಕಲೀರಿ. ಬಹಳ ಮುಖ್ಯವಾಗಿ ನಾನೇ ವೈಯಕ್ತಿಕವಾಗಿ ನನ್ನ ಕಥೆಯನ್ನು ನಾನು ಎಷ್ಟೋ ಬಾರಿ ಹಂಚಿಕೊಂಡೇನೆ. ಯೋಗ ಮಾಡಲಿಕ್ಕೆ ಹೋಗಿ ಶೂಸ್ ಹಾಕ್ಕೊಂಡು ಜಿಮ್ನಲ್ಲಿ ಮ್ಯೂಸಿಕನ್ನು ಹಾಕ್ಕೊಂಡು ಸೂರ್ಯ ನಮಸ್ಕಾರ 108 ಮಾಡ್ತೇನಂತ ಜೋರಾಗಿ ಮಾಡಲಿಕ್ಕೆ ಹೋಗಿ ಬೆನ್ನು ಹಿಡಿದು ಬೆನ್ನಕ್ಕೆ ನೋವಾಗಿ ಸಯಾಟಿಕ ಅಂತ ಇರುತ್ತೆ. ಆತ್ಮೀಯ ಸ್ನೇಹಿತರೆ, 1.5 ವರ್ಷ ನಾನು ಅನುಭವಿಸಿರೋ ನೋವು, ಬೇಡವಾದ ಪೇನ್ ಕಿಲ್ಲರ್ ತಿಂದು ಸಾಕಾಗಿದ್ದನ್ನ ಬೇಡಪ್ಪ ಈ ಒಂದು ಇದು, ಇನ್ನು ಮುಂದೆ ಯೋಗ ಯಾರು ಗುರು ಕಡೆ ಹೋಗಿ ಕಲಿತೇನೆ.
1: ಯಪ್ಪ ಇದು ಮಾತ್ರ ಸತ್ಯ. ಸ್ನೇಹಿತರೆ ಪರಿಚಯದಲ್ಲಿ ಓಣ್ಯಾಗ ಊರಾಗ ಯಾರು ಗುರು ಇದ್ದ ಇರ್ತಾರ, ಅವ್ರ ಕಡೆ ಹೋಗಿ ನೀವು ಸುಮ್ಮನೆ

0: ಓಕ್ಲಾಕ್. ಇದ್ರ ಬಗ್ಗೆ ನಂಗೂ ಗೊತ್ತು. ಒಂದು ಸಂದರ್ಶನದಲ್ಲಿ ವೈದ್ಯರು ಹೇಳಿದ್ರು, ಬಹಳಷ್ಟು ಜನ ವೈದ್ಯರು ಅಲ್ಲಿಯ ವೈದ್ಯರು ಹೇಳ್ತಾರೆ, ಅದರ ಸದುಪಯೋಗ ಪಡೆದುಕೊಳ್ಳಿ. ಮುಂಜಾನೆ ಟಿ ವಿಯಲ್ಲೂ ಬರ್ತಾರೆ, ಯೂಟ್ಯೂಬ್ನಲ್ಲಿಯೂ ಇದೆ, ಬಳಸ್ಕೊಳ್ಳಿ, ಅದರ ಒಂದು ಉಪಯೋಗ ತಗೊಳ್ಳಿ. ಆದರೆ ನಾನು ಹೇಳುವ ಒಂದು ರಿಕ್ವೆಸ್ಟ್ ಏನಂದರೆ, ಲೈವ್ ಗುರು ಕಡೆ ಅಂದರೆ ಯಾರು ಕ್ಲಾಸ್ ಕಡೆ ಹೋಗಿ ಒಂದ್ಸಲ ನೀವು ರೊಕ್ಕ ಕೊಟ್ಟು ಕಲೀರಿ. ಕಲ್ತಿರುವ ವಿದ್ಯೆ, ರೊಕ್ಕ ಕೊಟ್ಟು ಕಲ್ತಿರುವ ವಿದ್ಯೆಗೆ ಬೆಲೆ ಇರುತ್ತೆ.
1: ಕರೆಕ್ಟಾಗಿ ಹೇಳಿದ್ ನೋಡಪ್ಪ ಮಂಚು, ಫ್ರೀನಾಗಿ ಈಗ ಎಲ್ಲ ಸಿಗ್ತದ ಸ್ನೇಹಿತರೆ, ಫ್ರೀಗೆ ಎಡಕ್ಕೂ ಬೆಲೆ ಇಲ್ಲ. ನಾನು ಹೇಳ್ತೀನಿ ನೋಡ್ರಿ, ಅಲ್ಲಿ ಯೋಗ ಮ್ಯಾಟ್ ತೊಗೊಳಕ್ಕೆ ಒಂದೊಂದು 2,000 ರೂಪಾಯಿ ಖರ್ಚು ಮಾಡಾಕತ್ತಾಳು. ಯೋಗ ಮಾಡ್ತಾಳೋ ಇಲ್ಲೋ ಗೊತ್ತಿಲ್ಲ, ನಾನಂತೂ ಮಾಡವ ಯೋಗ ಮ್ಯಾಟ್ನಾಗ. ಈ ಮಂಜು ಭಾಳ ಮಸ್ತ್ ಮಾಡ್ಯ ಅಂತ ತೊಗೊರಿಯಪ್ಪ, ಅದ್ರಾಗ ಅದು ಹಾಸ್ಯವನ್ನಲ್ಲೋ ಕಾರ್ಯಕ್ರಮನಾಗ ಹೇಳಿಲ್ಲ ಮಂಜು?
0: ಅದ್ರಾಗ ಅವ್ರಿಗೆ ಗೊತ್ತಾಗುತ್ತೆ ಮಳೆ ಬಂತು ಅನ್ನೋ ಗೀತೆ. ಹಾ ಸಾಯಿನಾಥ, ಮಳೆ ಬರಲಿಯಪ್ಪ, ಹಾಡನ್ನ ಕೇಳಿ ಮಜಾ ಮಾಡಿ.

0: ಲಕ್ಷ್ಮಿ ಅವರು ರಿಕ್ವೆಸ್ಟ್ ಮಾಡಿರುವ ಏ ಯಾರ
1: ಏ ನಿಮ್ದಲ್ರಿ ಒಂದು ನಿಮಿಷ.
0: ಲಕ್ಷ್ಮಿ ಅವರು ನಮಗೆ ವಾಟ್ಸಪ್ ಮೆಸೇಜ್ ಮುಖಾಂತರ ಎಷ್ಟು ಚೆನ್ನಾಗಿ ಮೆಸೇಜ್ ಮಾಡಿದ್ದಾರೆ. ಮಂಜುನಾಥ್ ಅವರೇ, ನೀರು ವೇಸ್ಟ್ ಮಾಡೋದ್ ಬಗ್ಗೆ ನೀವು ಎಷ್ಟು ಚೆನ್ನಾಗಿ ಹೇಳಿ

0: ಆದರೆ ನಿಜವಾಗ್ಲೂ ಒಂದು ಬಕೆಟ್ ನೀರನ್ನು ಕೈ ಕಾಲು ತೊಳ್ಕೊಳ್ಳಿಕ್ಕೆ ಯೂಸ್ ಮಾಡ್ತಿರೋ ದೃಶ್ಯ ನೋಡಿದರೆ ನನಗೂ ತ್ರಾಸ್. ನೋಡಿ ಲಕ್ಷ್ಮಿಯವರೇ, ಇದು ದೃಶ್ಯ ನೋಡಿದರೆ ತ್ರಾಸ್ ಆಗೋ ವಿಷಯ ಯಾಕಂತ ನಾನು ಹೇಳ್ತೇನೆ. ಬಾಲ್ಯದಿಂದ ಹಿಡಿದು ಇವತ್ತಿನವರೆಗೆ ನಾನು ನೀರಿನ ಒಂದು ಇಷ್ಟು ಸಮಸ್ಯೆಯನ್ನು ನೋಡಿದ್ದೇನೆ. ಕೈ ಮುಗಿದು ಕೇಳ್ಕೊತೇನೆ ಆತ್ಮೀಯ ಸ್ನೇಹಿತರೆ, ನಮ್ಮ ಬಾಲ್ಯದ ದಿನಗಳಂದರೆ ಒಂದು 15-20 ವರ್ಷ ಹಿಂದಿನ ವಿಷಯ ನಾನು ನಿಮ್ಗೆ ಹೇಳ್ತೇನೆ. ಆವಾಗ ಎಲ್ಲ ಕಡೆ ನಳ ಇರೋ ಈ ಒಂದು ಹರ್ಗರ್ ಜಲ್ ಹರ್ಗರ್ ನಳ್ ಅಂತ ಏನಿತ್ತು ನೋಡ್ರಿ, ಈಗೆಲ್ಲ ಇದ್ರಿಗಿಲ್ಲ. ಆ ಕಾಲದಲ್ಲಿ 20 ವರ್ಷ ಹಿಂದಿನ ವಿಷಯ ಸ್ನೇಹಿತರೆ, 0.5 kilometer 1 kilometer ದೂರ ಕೈ ಬೋರ್ ಇತ್ತು, ಅಲ್ಯೂಮಿನಿಯಂದು ಬೋರ್ ಇತ್ತು ನೋಡ್ರಿ, ಹಿಂಗೆ ಕೈಲೇ ಹೊಡೆಯೋದು, ಅದರಾಗ ನೀರು ಬರ್ತಿತ್ತು. ಆಮೇಲೆ ನಿಮ್ಗೆ ಸುಳ್ಳು ಹೇಳೋದಿಲ್ಲ, ಒಂದು ತೆಗ್ಗಿತ್ತು, ಒಂದು ತೆಗ್ಗಿನಲ್ಲಿ ಪೈಪ್ ಒಡೆದಿತ್ತು, ಅದ್ರ ಕೆಳಗಡೆ ಒಂದು ಬುಟ್ಟಿ ಹಾಕಿ ಅದಕ್ಕೆ ಒಂದು ಮಗ್ ಹಾಕಿ ಆ ಮಗ್ಲೇ ನಾವು ನೀರನ್ನು ತೆಗೆದು ಕೊಡದಲ್ಲಿ ತುಂಬಿರೋ ಆ ಒಂದು ಅನುಭವನೂ ನನಗಿದೆ. ಅದಾಯಿತು. ಮತ್ತಿನ್ನೇನು, ನಾವು ನಮ್ಮೂರ್ರಿ ಪೊಲೀಸ್ ಸ್ಟೇಷನ್ ಕಡೆ ಒಂದು ನಳ ಐತೆ ರೀ, ಅಲ್ಲಿ ಹೋಗಿ ಆ ನಳದ ನೀರನ್ನು ತೊಗೊಂಡು ಬರವ್ರ. ನಾನಂತರೂ ಸೈಕಲ್ನಾಗ ಹಿಂದೆ ಹಗ್ಗ ಕಟ್ಟಿ ಹಿಂದೆ 2 ಕೊಡ ಮುಂದೆ 1 ಕೊಡ ಮುಂದೆ 2 ಕೊಡ ಹಿಂಗೆ 2 ಕೊಡ ಇಡ್ತಿದ್ದು ಅಲ್ಲ ರೀ, ಆ ಹಗ್ಗ ಹಂಗೆ ಕಟ್ಟಿ ನಾವು ತೊಗೊಂಡು ಬರ್ತಿದ್ವಿ. ಜಗಡಾನೂ ಮಾಡೇನ್ರಿ, ಇಟ ಹುಡುಗಿ ಎಟ್ಟು ಒದರ್ತಾಗ ನೋವು ಅಂತ. ಯಾಕಂದ್ರೆ ಎಲ್ಲರೂ ಒಂದೊಂದು ಒಬ್ಬರಿಗೆ 4 ಕೊಡ ಒಬ್ಬರಿಗೆ 4 ಕೊಡ ಅಂತ ನಿರ್ಧಾರ ಆಗಿರ್ತದೆ. 4 ಕೊಡ ಆದ ಕೂಡಲೇ ಅದು 2.5 liter ಪೆಪ್ಸಿ ಬಾಟಲ್ಲು ತುರ್ಕವ್ರಿ ಅಪ್ಪ ಸ್ನೇಹಿತರೆ. ಆ 2.5 liter ಪೆಪ್ಸಿ ಬಾಟಲ್ 4 ಪೆಪ್ಸಿ ಬಾಟಲ್ ತುಂಬಿದ್ರಂತ ತಿಕ್ಕೋರಿ, ಅದ 1 ಕೊಡ ಆಗಿರ್ತದೆ. ಏ ಕುಡಿಯಾಕ ಅಂತ ಹಿಂಗೆ ತೊಕೊಂಡು ಹೋಗೋಣ. ನೀರು ಬರೋದು ಭಾಳ ಕಮ್ಮಿ ಇತ್ತು ರೀ ಸ್ನೇಹಿತರೆ. ಅಂದ್ರೆ ಪ್ರಾರಂಭದ ಒಂದು ಈಗ ನೀರು ಬಂತಂತಿಕ್ಕೋರಿ ನಳಕ್ಕೆ, ಆ ಪ್ರಾರಂಭದ ಒಂದು ತಾಸು ಫುಲ್ ಜೋರು ಬಂದಿರ್ತದ್ರಿ, ಆಮೇಲೆ ಏಕದಮ್ ಕಡಿಮೆ ಆಕೋತ್ ಬಂದಾಕಿತ್ತು. ಎಷ್ಟು ಅನುಭವಿಸಿನ ಗೊತ್ತಾ ಆತ್ಮೀಯ ಸ್ನೇಹಿತರೆ, ನನ್ನ ಕೈ ಮೇಲೆ ಒಂದು ಗಾಯ ಐತೆ ರೀ, ಬೆರಳ ಮೇಲೆ ಸ್ಟೀಲಿನ ಕೊಡ ಭುಜದ ಮೇಲೆ ಇಟ್ಕೊಂಡು ಬರುವಾಗ ಕಲ್ಲಿಗೆ ಕಾಲು ಹತ್ತಿ ಬಿತ್ತು, ಆ ಪೂರ್ತಿ ಕೊಡ ನನ್ನ ಬೆರಳ ಮೇಲೆ ಬಿದ್ದಿದೆ. ಇಲ್ಲಿ ನನ್ನ ಕಡೆ ಇನ್ನೂ ಅದು ಒಂದು ಗಾಯದ ಒಂದು ಮಾರ್ಕ್ ಇದೆ. ನೀರಿನ ಸಮಸ್ಯೆ ನಾ ಹಿಂಗೆ ನೋಡೇನ್ರಿ ಸ್ನೇಹಿತರೆ. ಆ್ಯಂಡ್ ವೈಯಕ್ತಿಕವಾಗಿ ಇಷ್ಟು ಅನುಭವಿಸಿದ್ದೇನೆ. ಈಗ ಆ ಟೈಮ್ನಲ್ಲಿ ನಮ್ಮ ಊರವ್ರು ಬರ್ತಿದ್ರಿ, ಯಾವ ಊರಂತ ಹೇಳೋದಿಲ್ಲ ಪಾಪ, ಅವ್ರು ಬರ್ತಿದ್ರು ಊರವ್ರು ನಮ್ಮ ಮನೆಯಾಗಿನ ನೀರಿನ ಒಂದು ಸಮಸ್ಯೆ ನೋಡಿ. ಯಾಕಂದರೆ ಅವರಿಗೆ ಅಲ್ಲಿ ಮೆಟ್ರೋಪಾಲಿಟನ್ ಸಿಟೀಸ್ನಲ್ಲಿ ಅಲ್ಲಿ ನಗರ ಪ್ರದೇಶಗಳಲ್ಲಿ ಎಲ್ಲಕ್ಕೂ ನಳ ಇದ್ದು ರೀ ಸ್ನೇಹಿತರೆ. ನಮಗೆ ಇಲ್ಲಿ 30 ಮನೆಗೆ ಒಂದು ನಳ ಇದ್ದು, ವಿಚಾರ ಮಾಡಿ 30 ಮನೆಗೆ ಒಂದು ನಳ, ಹಿಂಗಿತ್ತು ಸಮಸ್ಯೆ ಸ್ನೇಹಿತರೆ. ನಾ ಮತ್ತೆ ಹೇಳಾದನೆ, ಈಗ ನೀರಿನ ಸಮಸ್ಯೆ ಇಡೀ ನಮ್ಮ ಕುಂದಾನಗರಿ ಬೆಳಗಾವಿಗೆ ಬಂದಿದೆ. ನೀರು ಇಷ್ಟು ದಿನ ನಾವು ವೇಸ್ಟ್ ಮಾಡಿದ್ದೀವಿ, ಓಕೆ ಹೋಯ್ತು, ಈಗಾದರೂ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ದಯವಿಟ್ಟು ಇದನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ, ಏಕೆಂದರೆ ಆತ್ಮೀಯ ಸ್ನೇಹಿತರೆ, ನೀರು ಈ ಜೀವ ಕೊಡೋ ನೀರು ಸ್ನೇಹಿತರೆ. ಕುಡಿಯೋ ನೀರಿನ ಸಮಸ್ಯೆ ಆಗಿದೆ ಎಷ್ಟೋ ದೊಡ್ಡ ನಗರ ಪ್ರದೇಶಗಳಲ್ಲಿ. ಈಗ ಮಾತಿಗೆ ಯಾರಿಗೆ ನಳ ಇದೆ ನೋಡ್ರಿ, ಆ ಅಂಥ ವ್ಯಕ್ತಿಗಳಿಗೆ ಈಗ ಅರ್ಥ ಆಗುತ್ತೆ ಆತ್ಮೀಯ ಸ್ನೇಹಿತರೆ, ನೀರಿನ ಸಮಸ್ಯೆ ಅಂದ್ರೇನು. ಕುಡಿಯೋ ನೀರು ರೊಕ್ಕ ಕೊಟ್ಟು ಬಾಟ್ಲಿನೂ ಸಿಗ್ವಾಲಂತ್ರಿ ಸ್ನೇಹಿತರೆ. ದೊಡ್ಡ ದೊಡ್ಡ ನಗರ ಪ್ರದೇಶಗಳಲ್ಲಿ ನಾನು ಕೇಳ್ಪಟ್ಟಿದ್ದೇನೆ, ಹೆಸರು ತಗೊಳ್ಳೋದಿಲ್ಲ ಬೇಡ, ಎಲ್ಲರಿಗೂ ನೀರು ಅಂದರೆ ಬೇಕೇ ಬೇಕು. ಸೊ ಸ್ನೇಹಿತರೆ, ಐ ಆಮ್ ಅಗೇನ್ ರಿಕ್ವೆಸ್ಟಿಂಗ್ ಯು ಆಲ್, ನಿಮ್ಮ ಮನೆಗೆ ಇದ್ರೆ ನೀರು, ನಿಮಗೆ ಅದ್ರ ಮೇಲೆ ಒಂದು ನೀರಿನ ಬೆಲೆ ಬರಬೇಕು ಅಂದರೆ ನೀರು ಹೋಗಿ ನೀವು ತೊಗೊಂಡು ಒಂದೇ ಒಂದು ಕೊಡ ನೀರನ್ನು ತುಂಬಿಕೊಂಡು ತೊಗೊಂಡು ತಮ್ಮ ಮನೆಯಲ್ಲಿ ತೊಗೊಂಡು ಬನ್ನಿ. ಆ 1 ಕೊಡ ನೀರು ನಿಮಗೆ ಆಸ್ತಿ ಥರ ಅನಿಸುತ್ತೆ. ಯು ವಿಲ್ ರೆಸ್ಪೆಕ್ಟ್ ವಾಟರ್ ಒನ್ಸ್ ಯು ಕ್ಯಾರಿ ದ ವಾಟರ್. ಎಸ್, ಇದರ ಅರ್ಥ ನೀವು ನೀರಿಗೆ ಮರ್ಯಾದೆ ಕೊಡ್ತೀರಿ ಯಾವಾಗ ನೀರು ತುಂಬಿಕೊಂಡು ಬರ್ತೀರಾ. ಸೊ ಸ್ನೇಹಿತರೆ, ಈ ಮಾತುಗಳು ನಂದಾಯಿತು. ವ್ಯಾಯಾಮದ ಪ್ರಕಾರನೂ ನೋಡಕ್ಕೆ ಹೋದ್ರೆ 2 ಕೊಡ ನೀರನ್ನು ತೊಗೊಂಡು ಬರುವಾಗ ಅದಕ್ಕೆ ಫಾರ್ಮರ್ಸ್ ವಾಕ್ ಅಂತ ಹೇಳ್ತಾರೆ. ಇಂಟರ್ನೆಟ್ನಲ್ಲಿ ಹಾಕಿ ಫಾರ್ಮರ್ಸ್ ವಾಕ್ ಅನ್ನೋ ವ್ಯಾಯಾಮದ ಲಾಭಗಳು. ಸೊ ವ್ಯಾಯಾಮ ಅಂತಲೇ ಇಟ್ಕೊಳ್ಳಿ, 2 ಕೊಡ ನೀರು ತೊಗೊಂಡು ಬನ್ನಿ. ನಿಮಗೆ ಏನಾದರೂ ನೀರಿನ ಸಮಸ್ಯೆ ಇಲ್ಲಂದ್ರೂ ನಾನು ರಿಕ್ವೆಸ್ಟ್ ಮಾಡ್ತೇನೆ, ನಿಮಗೆ 2 ಕೊಡ ನೀರು ತರೋವಂತಹ ಒಂದು ಒಳ್ಳೆ ಕೆಲಸ ಮಾಡಿ. 2 ಕೊಡ ನೀರು ತೊಗೊಂಡು ಬಂದು 1 ಬಕೆಟ್ ತುಂಬಿ, ನಿಮಗೆ ಒಂದು ಸಮಾಧಾನ ಸಿಗುತ್ತೆ. ನೀರಿನ ಮೇಲೆ ಬೆಲೆ ಇನ್ನೂ ಜಾಸ್ತಿ ಆಗುತ್ತೆ, ನೀರಿನ ಒಂದು ವೇಸ್ಟೇಜ್ ನೀವು ಮಾಡೋದಿಲ್ಲ. ದ ಡೇ ಯು ವಿಲ್ ಕ್ಯಾರಿ ವಾಟರ್, ದ ಡೇ ಯು ವಿಲ್ ಸ್ಟಾರ್ಟ್ ರೆಸ್ಪೆಕ್ಟಿಂಗ್ ವಾಟರ್. ಇಷ್ಟೇ ಯಪ್ಪ, ಯಾಕೆ ಚಾಂದ್ ಹೇಳಿದ್ ನೋಡಪ್ಪ, ನಾವು ನೋಡೇವಪ್ಪ ಮಂಚು, ನೀರಿನ ಸಮಸ್ಯೆ ಭಾಳ ಆಗೈತ್ರಿಪ್ಪ ಸ್ನೇಹಿತರೆ. ಈ ಹುಡುಗ ಎಷ್ಟು ಚಂದ ಹೇಳಿತಾ, ಸ್ವಲ್ಪ ಆಲಸ್ರಿಪ್ಪ, ಟ್ರೈ ಮಾಡ್ತಾರಂತ ನಾನು ಭಾವಿಸಿದ್ದೇನೆ. ನಮ್ಮ ಆರಾಮರಾಜನು ಬಂದಿದ್ರು, ಆರಾಮರಾಜ್ ಅವರೇ ಕಾರ್ಯಕ್ರಮದಲ್ಲಿ ಬಂದರೆ ನೀರಿನ ಬಗ್ಗೆ ಇಷ್ಟು ಚೆನ್ನಾಗಿ ಹೇಳಿದರೆ ಅದಕ್ಕೆ ಧನ್ಯವಾದ.
1: ಏಗಿರ್ಲಿಯೋಪ್ಪ ಮಂಜು, ಏ ನಾ ಬರ್ತಿರ್ತೇನೆ ಸ್ನೇಹಿತರೆ. ಏ ಮಂಜುಗೆ ನಾನು ಹೆಂತಿಗೂ ಕರ್ಕೊಂಡು ಬರ್ತೇನೆ ಬೇಕಾದ್ರೆ ನೀರಿನ ಸಮಸ್ಯೆಗೆ. ಎಷ್ಟೋ ಜನ ಹೇಳಾರಿ ಏನು ಪಾಪ ಶೋಭಾ ಡೌಲಿ ಅವ್ರಿಗೆ ಬೇಕಲ್ಲ, ಏ ನಿಮ್ಮ ಗೆಳ್ತಿಗೆ ಕರ್ಕೊಂಡು ಬರ್ತಂತ ತೋರಿ ಪಾಪ, ಆ ಮಂಜುಗೆ ಸಾಕಾಗಿರ್ತದ ಅಷ್ಟೇ.
0: ಏ ನನಗೇನು ಹಂಗಿಲ್ಲ. ಸೊ ನಿಮಗೆ ಧನ್ಯವಾದ, ಥ್ಯಾಂಕ್ ಯು, ಹೋಗ್ರಿ ಈಗ.
1: ಏ ಹೋಗಂತ ಏನಿದೆ ಸ್ನೇಹಿತರೆ, ನಮಸ್ಕಾರ, ನಾನು ಬರ್ತೇನೆ, ನೀರು ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ, ಬಾಯ್.
0: ಸೊ ನಾನು ಯಾರಂತ ಗೊತ್ತಲ್ಲ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ಮಂಜು. ನಾನ್ ಫ್ರೈ ಹೋಗ್ತಾ ಹೋಗ್ತಾ ಹೇಳುವುದು ಇಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ರೆ ಜೀವನದಲ್ಲಿ ಲೊಬೋ ಲೊಬೋ ಲೊಬೋ ಲೊಬೋ ಒದೆ. ಪೈಲ ಏನಾರ ಆಯ್ ಬಾಬಾ, ನಂತರ ಕಾಯ್ ಬಾಯ್ದಿನ ಕೀಗ ಅವತ್ತರೆ ಬಾಬಾ. ಜೋ ಭೀ ದೇಗಾ ಮಾ ಬಾಪ್ ಕೋತ್ರ ಜಿಂದಗಿ ಮೇ ವೋಕಲ್ಲಾಸ್, ಗುರು ಹಿರಿಯರು ಹೇಳಿರುವ ಮಾತು ಇದು ನಾಲ್ಕೇ ದಿನದ ಜೀವನ. ಮಂಜುನಾಥ್ ಪೈ ಏನು ಹೇಳ್ತಾನಪ್ಪ, ಈ ನಾಲ್ಕು ದಿನದ ಜೀವನದಲ್ಲಿ ನಾಲ್ಕು ಗಾಸು ಸಂಪಾದಿಸಿ, ನಾಲ್ಕು ಜನರನ್ನ ಸಹಾಯ ಮಾಡಿ, ನಾಲ್ಕು ಜನರನ್ನ ಪ್ರೀತಿಸಿ ನಗಿಸಿ ಮನರಂಜಿಸಿ, ಕೊನೆಯಲ್ಲಿ ನಾಲ್ಕು ಭುಜದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರುದೆ, ಇಷ್ಟೇ ಇರುವುದು ಜೀವನ. ಮತ್ತೆ ನ್ಯಾಕಿ ಮಾಡಿರುವಿರಿ ಕೋಪ ತಾಪ ದ್ವೇಷ, ಖುಷಿಯಿಂದ ಇರ್ರಿ, ಖುಷಿಯಿಂದ ಇರಲಿಕ್ಕೆ ವೇಣು ಧ್ವನಿಯನ್ನ ಸದಾ ಕೇಳಿ. ಸ್ನೇಹಿತರೆ, ಈ ಜೀವನದಲ್ಲಿ ಸಿಗೋ ಎರಡು ಅದ್ಭುತ ಬಹುಮಾನ, ಮೊದಲನೇ ಬಹುಮಾನ ಅರ್ಥ ಮಾಡಿಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ, ಇದು ಮರೆಯ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ ಈಗಿನ ಕ್ಷಣ ನಿಮ್ಮ ಕಡೆ ಏನೇನಿದೆ, ತುತ್ತನ್ನ ತಿನ್ನೋಕೆ, ಬೊಗಸ್ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು, ಮನ ಮುಚ್ಚೋಕೆ, ಅಂಗೈ ಅಗಲ ಜಾಗ ಸಾಕು, ಹಾಯಾಗಿರೋಕೆ, ಇವೆಲ್ಲ ಅದಾವಲ್ರಿ ಈಗಿನ ಕ್ಷಣ ನಿಮ್ಮ ಕಡೆ. ಇವು ಕೆಲವರಿಗೆ ಕನಸು, ಅದಕ್ಕೆ ಹೇಳುದು ಈಗಿನ ಕ್ಷಣ ನಿಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ, ತಿಳಿಸಿ ಮಾಡಿ ಮಾಡಿ ಮಾಡಿ. ಏನು ಮಾಡಿ? ಕೆಲಸ ಮಾಡಿರೋ ಕೆಲಸ, ಹೆಸರು ಮಾಡಬೇಕು ಅಥವಾ ನಿಮ್ಮ ಹೆಸರು ತಗೊಂಡ್ರೆ ಕೆಲಸ ಆಗಬೇಕು ಅಂತ ಕೆಲಸ ಮಾಡಿ. ಒಳ್ಳೆ ಕೆಲಸ ಈಗ ಇವತ್ತ ಸದ್ಯಕ್ಕೆ ಮಾಡಿ, ಕೆಟ್ಟ ಕೆಲಸ ನಾಳೆ ನಾಳೆ ನಾಳೆ ಅಂತ ತಳ್ತಾ ಇರಿ. ಒಳ್ಳೆ ವ್ಯಕ್ತಿಗಳಾಗಿ ಆತ್ಮೀಯ ಸ್ನೇಹಿತರೆ, ಆದರೆ ಇನ್ನೊಬ್ಬರ ಪ್ರತಿ ಪ್ರೀತಿಯಿಂದ ಮಾತಾಡವ, ಸ್ವಂತ ತಂದೆ ತಾಯಿ ಮೇಲೆ ಒದರಾಡವ, ಅಂಥ ವ್ಯಕ್ತಿ ಮಾತ್ರ ಆಗಲಿಕ್ಕೆ ಹೋಗಬೇಡಿ. ನೆನಪಿರಲಿ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಇನ್ನೊಬ್ಬರ ಪ್ರತಿ ಪ್ರೀತಿಯಿಂದ ಮಾತಾಡವ, ಸ್ವಂತ ತಂದೆ ತಾಯಿ ಮೇಲೆ ಒದರಾಡವ, ಅಂಥ ವ್ಯಕ್ತಿ ಮಾತ್ರ ಆಗಲಿಕ್ಕೆ ಹೋಗಬೇಡಿ. ನೆನಪಿರಲಿ, ಮಾತಾಡೋ ಮಾತಾಡಿ ಮರ್ತಿರ್ತಾರು, ಕೇಳಾವ್ ನೆನಪಿಟ್ಕೊಂಡು ಕೊರಗ್ತಿರ್ತಾರು. ನಾನು ಮಂಜುರ ಪೈ, ನಮಸ್ಕಾರ ನಮಸ್ಕಾರ ನಮಸ್ಕಾರ.

0: ಏನ್ ರೂಪಕ್ಕ, ಬಹಳ ದಿನ ಆದ್ಮೇಲೆ ಭೇಟಿ ಆದಲ್ಲ.
1: ಹಂಗಲ್ಲ, ಅದೈದ ಕೆಲ್ಸ.
0: ಯಾಕ ಮುಖ ಹೇಳದತ್ತಲ್ಲ?
1: ಹೌದು, ಏನ್ ಹೇಳುದ, ಮದ್ವೆ ಆಗಿ ಇಷ್ಟು ವರ್ಷ ಆತ, ಇನ್ನೂ ಮಕ್ಕಳಾಗಿಲ್ಲ,
2: ಸ್ವಲ್ಪ ಮನ್ಯಾಗ ಕಷ್ಟ ಆಗತೈತಿ.
0: ಈದ ವಿಷಯ ಚಿಂತೆ ಯಾಕೆ ಮಾಡ್ತೀಯವ್ವ? ಬೆಳಗಾವಿಗೆ ಎಲ್ಲಿಗೆ ಹೋಗ? ಅಲ್ಲಿ IVF ಫೆಸಿಲಿಟಿ ಸೆಂಟರ್ ಐತಿ, ಅಲ್ಲಿ ಎಲ್ಲಾ ಬಂಜೆತನ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ. ಅಲ್ಲಿ ನಿನ್ ಸಮಸ್ಯೆಗೂ ಪರಿಹಾರ ಸಿಗ್ತೈತ್ ನೋಡುವ.
1: ಹಂಗಂತಿ, ಎಂತ ಚಲೋ ಮಾಹಿತಿ ಹೇಳ್ತಿ. ಹಂಗಂದ್ರೆ ಇವತ್ತು ಹೋಗ್ತೇನೆ.
3: KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಎಂಡ್ರಿಯಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ, ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಗೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530.
4: ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, BPT ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

ಎಲ್ ಇ ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu. ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್, ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರೆ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು 2-wheeler ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th ಕ್ರಾಸ್ ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.

ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145 03 ಹಾಗೂ 8123871607.

0: ನಮಸ್ಕಾರ, ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ಅತಿಥಿ ಬೆಳಗಾವಿ ಕಾಯಂ ಜನತಾ ನ್ಯಾಯಾಲಯ ಅಂದರೆ ಪರ್ಮನೆಂಟ್ ಲೋಕ ಅದಾಲತ್ ಮತ್ತು ಬಾಗಲಕೋಟೆ ಜಿಲ್ಲೆಗಳ ವ್ಯಾಪ್ತಿಯನ್ನು ಒಳಗೊಂಡ ಸದರಿ ಪೀಠದ ಅಧ್ಯಕ್ಷರಾಗಿ ಕಾರ್ಯನಿರತ ಜಿಲ್ಲಾ ನ್ಯಾಯಾಧೀಶರಾದ ಶ್ರೀ ಪಲ್ಲೇದ್ ರವೀಂದ್ರ ಜಡಿಯಪ್ಪ ಅವರು ನಮ್ಮೊಂದಿಗೆ ಇದ್ದಾರೆ ಕಾರ್ಯಕ್ರಮದಲ್ಲಿ. ಸರ್, ತಮಗೆ ಸ್ವಾಗತ ಮತ್ತು ನಮಸ್ಕಾರ.
1: ಥ್ಯಾಂಕ್ ಯು, ನಮಸ್ಕಾರ.
0: ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಕುರಿತು ಕಿರು ಪರಿಚಯ, ಅಲ್ಲಿಂದ ಆರಂಭ ಮಾಡೋಣ.
1: ಬೆಳಗಾವಿ ಹಾಗೂ ಬಾಗಲಕೋಟೆ ಜಿಲ್ಲೆಯ ಸಾರ್ವಜನಿಕರಿಗೆ ಮತ್ತು ವೇಣುಧ್ವನಿ ಶ್ರೋತೃಗಳಿಗೆ ನಮಸ್ಕಾರ. ನಾನು ಜಿಲ್ಲಾ ನ್ಯಾಯಾಧೀಶ ಹಾಗೂ ಅಧ್ಯಕ್ಷರು ಅಂತ ಕಾಯಂ ಜನತಾ ನ್ಯಾಯಾಲ ಬೆಳಗಾವಿಯಲ್ಲಿ 27 ಮೇ 2024 ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನನ್ನೊಂದಿಗೆ ವಿವಿಧ ಕ್ಷೇತ್ರಗಳಲ್ಲಿ ಅನುಭವ ಹೊಂದಿರುವಂಥ ಇಬ್ಬರು ವಕೀಲರುಗಳು, ಒಬ್ಬರು ಶ್ರೀಮತಿ ಭಾರತಿ ವಾಳ್ವೇಕರ್ ಅಂತ ಹಾಗೂ ಒಬ್ಬರು ಶ್ರೀಮತಿ ಚೈತನಾ ಮಠಪತಿ ಅಂತ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ತಮ್ಮೊಂದಿಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈ ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರ ಕಾಯ್ದೆ 1987 ಬಗ್ಗೆ, ಅದರಡಿಯಲ್ಲಿ ಕೆಲಸ ನಿರ್ವಹಿಸ್ತಿರ್ತಕ್ಕಂಥ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ನವದೆಹಲಿ ಹಾಗೂ ಪ್ರತಿಯೊಂದು ರಾಜ್ಯದಲ್ಲಿ ಕೆಲಸ ನಿರ್ವಹಿಸ್ತಿರ್ತಕ್ಕಂಥ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಅದೇ ರೀತಿ ನಮ್ಮ ಹೆಮ್ಮೆಯ ಸಂಸ್ಥೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು, ಈ ಕುರಿತಂತೆ ಸಂಕ್ಷಿಪ್ತವಾಗಿ ತಮಗೆ ಹೇಳೋದು ಅಂತ ಹೇಳಿದರೆ, ಕೇಂದ್ರ ಸರ್ಕಾರ 1987 ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಕಾಯ್ದೆ ಅಂತ ರಚನೆ ಮಾಡಿತು. ಅದರಡಿಯಲ್ಲಿ ಏಪ್ರಿಲ್ 19, 1997 ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಅಂತ ಬೆಂಗಳೂರಲ್ಲಿ ರಚನೆ ಆಯಿತು. ಮೊದಲು ಅದಕ್ಕೆ ಲೀಗಲ್ ಏಡ್ ಬೋರ್ಡ್ ಅಂತ ಕರೀತಾ ಇದ್ರು. ತಮಗೆಲ್ರಿಗೂ ಗೊತ್ತಿರೋ ಹಾಗೆ ಅಥವಾ ಗೊತ್ತಿರದೇ ಇದ್ರೆ ಈ ಮೂಲಕ ತಮಗೆ ತಿಳಿಸುವುದೇನಂತ ಹೇಳಿದ್ರೆ, ಮುಖ್ಯ ಉದ್ದೇಶ ಉಚಿತ ಮತ್ತು ಯೋಗ್ಯ ಕಾನೂನು ಸೇವೆಗಳನ್ನು ಸಾರ್ವಜನಿಕರಿಗೆ ಒದಗಿಸಿಕೊಡುವುದು. ಅಂದರೆ ಕಾನೂನು ಅರಿವು ಮತ್ತು ನೆರವು. ಅರಿವು ಅಂತ ಹೇಳಿದರೆ ಕಾನೂನಿನ ಬಗ್ಗೆ ತಿಳುವಳಿಕೆ ಮೂಡಿಸೋದು, ನೆರವು ಅಂತ ಹೇಳಿದರೆ ಬಡವರಿಗೆ, ವೀಕ ಸೆಕ್ಷನ್ ಆಫ್ ದಿ ಸೊಸೈಟಿ ಅಂತ ಏನು ಹೇಳ್ತೀವಿ, ಅವರಿಗೆ ನಮಗೆ ಹಣಕಾಸಿನ ತೊಂದರೆ ಆಗಿದೆ ಅಂತ ನೊಂದು ಮನೆಯಲ್ಲಿ ಕುಳಿತುಕೊಳ್ಳದೆ ಅವರ ಹಕ್ಕುಗಳು ನಷ್ಟವಾದರೆ ಅದಕ್ಕೆ ಒಂದು ಧೈರ್ಯ ತುಂಬುವಂತ ಕಾನೂನಿನ ಮಾಹಿತಿ ಕೊಟ್ಟು ಅವರಿಗೆ ನೆರವನ್ನು ನೀಡಿ ಉಚಿತವಾಗಿ ವಕೀಲರ ಸೇವೆಯನ್ನು ಒದಗಿಸಿ ಅವರವರ ಪ್ರಕರಣಗಳನ್ನು ಯಾವ್ಯಾವ ನ್ಯಾಯಾಲಯದಲ್ಲಿ ಇರುತ್ತೋ ಅವನ್ನು ನಡೆಸೋಕೆ ಸಹಾಯ ಮಾಡುವಂತ ಮುಖ್ಯ ಉದ್ದೇಶ ಇಟ್ಟುಕೊಂಡು ಜಾರಿಗೆ ತಂದಂತ ಒಂದು ಕಾಯ್ದೆ. ಆ ಕಾಯ್ದೆಯಲ್ಲಿ ಕೆಲಸ ನಿರ್ವಹಿಸ್ತಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಅದಕ್ಕೆ ಕಾಲ್ಸಾ ಅಂತ ಕರಿತೀವಿ, ಅದೊಂದು ಹೆಮ್ಮೆಯ ಸಂಸ್ಥೆಯಾಗಿದೆ. ಅದರಡಿಯಲ್ಲಿಯೇ ಈಗ ನಾವು ಪ್ರತಿಯೊಂದು ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ತಾಲೂಕಾ ಮಟ್ಟದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಕೆಲಸ ನಿರ್ವಹಿಸ್ತಾ ಇವೆ. ಶ್ರೋತೃಗಳೇ,
0: ಬಹಳ ಉತ್ತಮವಾಗಿ ತಿಳಿಸಿದ್ರಿ. ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ, ನೀವು ಕೇಳ್ತಾ ಇದ್ದೀರಾ ವೇಣು ಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ಕಾಯಂ ಜನತಾ ನ್ಯಾಯಾಲಯದ ಬಗ್ಗೆ ಮಾತನಾಡೋಣ, ಅದರ ಹಿನ್ನೆಲೆ ಕುರಿತು ಸ್ವಲ್ಪ.
1: ಕಾಯಂ ಜನತಾ ನ್ಯಾಯಾಲಯವನ್ನು ಅಂತ ಒಂದು ಏನು ಕಾನ್ಸೆಪ್ಟ್ ಇದೆ ಅದ್ರ ಒಂದು ವಿಚಾರವಾಗಿ ನಿಮ್ಗೆ ಹೇಳಬೇಕು ಅಂತ ಹೇಳಿದರೆ, ಆರ್ಥಿಕ ಅಥವಾ ಇತರ ವೈಕಲ್ಯತೆಗಳ ಕಾರಣದಿಂದಾಗಿ ಯಾವುದೇ ನಾಗರಿಕರು ನ್ಯಾಯವನ್ನು ಪಡೆಯುವ ಅವಕಾಶಗಳಿಂದ ವಂಚಿತರಾಗಬಾರದು ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಸಮಾಜದ ಬಡ, ಅವಕಾಶ ವಂಚಿತ ಹಾಗೂ ದುರ್ಬಲ ವರ್ಗಗಳಿಗೆ ಉಚಿತ ಮತ್ತು ಸಮರ್ಥ ಕಾನೂನು ಸೇವೆಗಳನ್ನು ಒದಗಿಸುವುದು, ಕಾನೂನು ವ್ಯವಸ್ಥೆಯ ಕಾರ್ಯಾಚರಣೆಯು ಸಮಾನ ಅವಕಾಶದ ಆಧಾರದ ಮೇಲೆ ನ್ಯಾಯವನ್ನು ಉತ್ತೇಜಿಸುವ ಉದ್ದೇಶದಿಂದ ಕಾಯಂ ಜನತಾ ನ್ಯಾಯಾಲಯವನ್ನು ಸ್ಥಾಪಿಸಲಾಗಿದೆ. ಇದನ್ನು 1987 ಕಾನೂನು ಸೇವೆಗಳ ಪ್ರಾಧಿಕಾರ ಕಾಯ್ದೆಯ ಕಲಂ 22 ಉಪಕಲಂ 1 ಕಾಯಂ ಜನತಾ ನ್ಯಾಯಾಲಯವನ್ನು ಸ್ಥಾಪಿಸಲಾಗಿದೆ. ಬೆಳಗಾವಿಯಲ್ಲಿ ನಮ್ಮ ಹೊಸ ನ್ಯಾಯಾಲಯಗಳ ಕಟ್ಟಡಗಳೇನಿವೆ ಅದರಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಟ್ಟಡದ 1ನೇ ಮಹಡಿಯಲ್ಲಿ ನಮ್ಮ ಬೆಳಗಾವಿಯ ಕಾಯಂ ಜನತಾ ನ್ಯಾಯಾಲಯ ಇದೆ. ಶ್ರೋತೃಗಳೇ, ಸಾರ್ವಜನಿಕರ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ, ಈ ನಮ್ಮ ಬೆಳಗಾವಿಯ ಕಾಯಂ ಜನತಾ ನ್ಯಾಯಾಲಯದ ವ್ಯಾಪ್ತಿ ಬೆಳಗಾವಿಯ ಜಿಲ್ಲೆ ಹಾಗೂ ಬಾಗಲಕೋಟೆ ಜಿಲ್ಲೆಯನ್ನು ಒಳಗೊಂಡಿರುತ್ತದೆ.
0: ಸರ್, ಸಾರ್ವಜನಿಕರಿಗೆ ಯಾವೆಲ್ಲ ಉಪಯುಕ್ತ ಸೇವೆಗಳು ಲಭ್ಯ, ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
1: ತಮ್ಮ ಗಮನಕ್ಕೆ ತರೋಕ್ಕೆ ಇಷ್ಟಪಡ್ತೇನೆ. ಸಾಮಾನ್ಯವಾಗಿ ಉಪಯುಕ್ತ ಸೇವೆಗಳು ಅಂತ ದಿನಬಳಕೆಯಲ್ಲಿ ಎಲ್ರಿಗೂ ಗೊತ್ತಿರುತ್ತದೆ. ಹಾಗೆ ಕಾನೂನು ಯಾವುಗಳನ್ನ ಸಾರ್ವಜನಿಕ ಉಪಯೋಗಿ ಸೇವೆಗಳನ್ನ ಪಬ್ಲಿಕ್ ಯುಟಿಲಿಟಿ ಸರ್ವಿಸಸ್ ಅಂತ ಗುರುತಿಸಿದೆ ಅನ್ನೋಂತ ನೋಡೋದಾದ್ರೆ ಕಲಂ 22A(b)ರಲ್ಲಿ ಈ ರೀತಿ ವಿವರಿಸಲಾಗಿದೆ. ತಮ್ಮೆಲ್ಲರ ಗಮನಕ್ಕೆ ತರೋದಾದ್ರೆ, ಪ್ರಯಾಣಿಕರನ್ನ ಅಥವಾ ಸರಕುಗಳನ್ನ ವಾಯುಮಾರ್ಗ, ರಸ್ತೆ ಅಥವಾ ಜಲಮಾರ್ಗದ ಮೂಲಕ ಸಾಗಿಸುವ ಸಾಗಾಣಿಕೆ ಸೇವೆಗಳು ಅಂತ ಹೇಳ್ತೀವಿ. ಅಂದ್ರೆ ಸಾರ್ವಜನಿಕರಿಗೆ ರಸ್ತೆ ಮುಖಾಂತರ, ಜಲಮಾರ್ಗದ ಮುಖಾಂತರ, ವಾಯುಮಾರ್ಗದ ಮುಖಾಂತರ ಕೊಂಡೊಯ್ಯುವಂತ ಸಾಗಾಣಿಕೆ ಸೇವೆಗಳು. ಇಂಥ ಉಪಯುಕ್ತ ಸೇವೆಗಳು, ಈ ಸೇವೆಗಳಲ್ಲಿ ಉಂಟಾಗಬಹುದಾದಂತ ಕುಂದು ಕೊರತೆ ತೊಂದರೆ ಏನಾದರೂ, ಅಂದ್ರೆ ವಾಹನ ಅಪಘಾತದ ಪ್ರಕರಣಗಳನ್ನ ಹೊರತುಪಡಿಸಿ ಅವುಗಳಿಗೆ ಟ್ರಿಬ್ಯುನಲ್ ಅಂತ ಇರುತ್ತೆ, ಇವುಗಳಿಂದ ನೊಂದಂತ ವ್ಯಕ್ತಿಗಳು ತಾವು ಪರಿಹಾರನ ಕೇಳಿ ನಮ್ಮ ಖಾಯಂ ಜನತಾ ನ್ಯಾಯಾಲಯಕ್ಕೆ ಬರಬಹುದು. ಹಾಗೆ ಅಂಚೆ, ಟೆಲಿಗ್ರಾಫ್ ಅಥವಾ ದೂರವಾಣಿ ಸೇವೆಗಳು, ಉದಾಹರಣೆಗೆ ನಿಮ್ಮ ಆತ್ಮೀಯರಿಗೆ ಯಾವುದಾದ್ರೊಂದು ನೌಕರಿ ವಿಷಯವಾಗಿ ದೂರದ ಬೆಂಗಳೂರಿನಿಂದಾನೋ, ಹುಬ್ಬಳ್ಳಿಯಿಂದಾನೋ ಅಥವಾ ಮುಂಬೈನಿಂದಾನೋ ನಿಮಗೊಂದು ಮೆಸೇಜ್ ಕಳಿಸ್ಕೊಟ್ಟಿರ್ತಾರೆ, ಟೆಲಿಗ್ರಾಮ್ ಬಂದಿರುತ್ತೆ, ಒಂದು ಅಂಚೆ ಬಂದಿರುತ್ತೆ, ಅದನ್ನು ಸರಿಯಾದ ಸಮಯದಲ್ಲಿ ಅಂಚೆ ಇಲಾಖೆಯವರು ನಿಮಗೆ ತಲುಪಿಸದೇ ಹೋದರೆ ಅಥವಾ ಟೆಲಿಗ್ರಾಮ್ ನಿಮಗೆ ತಲುಪದೇ ಹೋದರೆ ಅದರಿಂದ ಆಗುವ ಒಂದು ಏನು ತೊಂದರೆ ಏನಿದೆಯಲ್ಲ, ಆ ಕುರಿತು ನಿಮಗೆ ನಷ್ಟವಾದಲ್ಲಿ ಆ ನಷ್ಟಕ್ಕೆ ಪರಿಹಾರ ಕೇಳಿ ನೀವು ಜನತಾ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ತರಬಹುದು. ಇನ್ನು ಸಾರ್ವಜನಿಕರಿಗೆ ವಿದ್ಯುತ್ತು, ಬೆಳಕು ಅಥವಾ ನೀರಿನ ಸರಬರಾಜು ಮಾಡುವ ಸಂಸ್ಥೆ, ಇದ್ರ ಬಗ್ಗೆ ಹೇಳೋದಾದರೆ ಈಗ ನಮ್ಮಲ್ಲಿ ಹೆಸ್ಕಾಮ್ ಅಂತ ಇದೆ, ಅವರೇ ಎಲ್ರಿಗೂ ವಿದ್ಯುತ್ತನ್ನು ಪೂರೈಕೆ ಮಾಡ್ತಾ ಇದ್ದಾರೆ. ಅದರಿಂದ ಅಂದರೆ ವಿದ್ಯುಚ್ಛಕ್ತಿಯಿಂದ ನಿಮಗೇನಾದರೂ ಹಾನಿ ಉಂಟಾದರೆ, ಪ್ರಮುಖವಾಗಿ ಈ ಬೆಳಗಾವಿ ಮತ್ತು ಬಾಗಲಕೋಟೆ ಕೆಲಭಾಗದ ಜಿಲ್ಲೆಗಳಲ್ಲೇ ರೈತರಿಗೆ ಏನು ಅನಾನುಕೂಲ ಆಗಿದೆ ಅಂತ ಹೇಳಿದ್ರೆ, ವಿದ್ಯುಚ್ಛಕ್ತಿಯ ಅವಘಡದಿಂದಾಗಿ ಅವರ ಬೆಳೆ ಸುಟ್ಟೋಗಿದೆ, ಆಸ್ತಿಪಾಸ್ತಿಗಳು ನಷ್ಟವಾಗಿವೆ, ಅತ್ಯಮೂಲ್ಯವಾದ ಜೀವಗಳು ಕೂಡ ಕಳ್ಕೊಂಡಿದ್ದಾರೆ. ಆಗ ಪರಿಹಾರವನ್ನು ಕೋರಿ, ಪರಿಹಾರ ಬೇಕು ಅಂತ ನೀವು ನಮ್ಮ ಖಾಯಂ ಜನತಾ ನ್ಯಾಯಾಲಯಕ್ಕೆ ಬರಬಹುದು, ಅರ್ಜಿ ಸಲ್ಲಿಸಬಹುದು. ಇನ್ನು ನೀರು ಸರಬರಾಜಿನಲ್ಲಿ ವ್ಯತ್ಯಯವಾದರೆ ಪ್ರತಿಯೊಂದಕ್ಕೂ ಬಂದು ನೀವು ಖಾಯಂ ಜನತಾ ನ್ಯಾಯಾಲಯದಲ್ಲಿ ಅರ್ಜಿ ಹಾಕಿ ಪರಿಹಾರ ಕೋರಿ ಅಂತ ಹೇಳೋ ಬದಲು, ನಿಮಗೆ ಸಹಿಸಲು ಸಾಧ್ಯವಾದಂಥ ಸಣ್ಣ ಪುಟ್ಟ ವಿಚಾರಗಳನ್ನು ಅಲ್ಲೇ ಬಗೆಹರಿಸಿಕೊಳ್ಬಹುದಂತ ನಿಮ್ಮ ಇಚ್ಛೆ ಇದ್ರೆ ನಾವು ಯಾರು ನಿಮಗೆ ಕೋರ್ಟಿಗೆ ಬನ್ನಿ ಅಂತ ಹೇಳೋದಿಲ್ಲ. ಆದರೆ ಇಂಥ ಸೇವೆಗಳಲ್ಲಿ ವ್ಯತ್ಯಯ ಉಂಟಾದರೆ, ಅನಾನುಕೂಲತೆ ಆದರೆ ನೊಂದು ಮನೆಯಲ್ಲಿ ಕುಳಿತುಕೋಬೇಡಿ, ಪರಿಹಾರ ಕೇಳಿ ನಮ್ಮ ಹತ್ರ ಬನ್ನಿ. ಇನ್ನು ಆಸ್ಪತ್ರೆ ಅಥವಾ ಔಷಧಾಲಯಗಳಿಗೆ ಸಂಬಂಧಿಸಿದ ಸೇವೆಗಳು, ಸಾರ್ವಜನಿಕರೇ ನಿಮಗೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಕಾನೂನುಗಳು ಬಂದ ನಂತರ ಸಾಕಷ್ಟು ಜನರಿಗೆ ಅವೇರ್ನೆಸ್ ಬಂದಿದೆ. ಸರ್ಕಾರಗಳು ಸಾರ್ವಜನಿಕರ ಆರೋಗ್ಯ ಮತ್ತು ಅವರ ಭವಿಷ್ಯದ ಬಗ್ಗೆ ಚಿಂತನೆಗಳು ಮಾಡ್ತಾ ಇವೆ, ಕಾರ್ಯರೂಪಕ್ಕೆ ತರ್ತಾ ಇವೆ. ಈ ನಿಟ್ಟಿನಲ್ಲಿ ಆವಾಗೊಂದು ಇವಾಗೊಂದು ಪತ್ರಿಕೆಗಳಂತ ಓದ್ತಿರ್ತೀರಿ, ಕೇಳ್ತಿರ್ತೀರಿ, ಇಲ್ಲ ಸರ್ ವೈದ್ಯರ ನಿರ್ಲಕ್ಷ್ಯತನದಿಂದ ಗಾಯಗಳಾದವು, ವೈದ್ಯರ ನಿರ್ಲಕ್ಷ್ಯತನದಿಂದ ಸಾವಾಯಿತು, ಅಥವಾ ದಿನಾಂಕ ಮೀರಿದ ಔಷಧಗಳನ್ನು ಪೂರೈಕೆ ಮಾಡಿದ್ರು, ಎಕ್ಸ್ಪೈರ್ಡ್ ಮೆಡಿಸಿನ್ಸ್ ವೇರ್ ಸಪ್ಲೈಡ್ ಅಂತ ಏನು ಹೇಳ್ತೀರಿ, ಅವುಗಳನ್ನು ತೆಗೆದುಕೊಂಡು ಜನರಿಗೆ ಅನಾನುಕೂಲ ಆಯಿತು ಅಂತ, ಇವುಗಳಿಂದ ನಿಮಗೆ ತೊಂದರೆ ಆಗಿದ್ರೆ, ನಷ್ಟ ಆಗಿದ್ರೆ ಪರಿಹಾರ ಕೇಳಿ, ಇಂಥ ಸೇವೆಗಳಿಂದ ತೊಂದರೆ ಆಗಿದೆ ಅಂತ, ಇದು ಕೂಡ ಒಂದು ಉಪಯುಕ್ತ ಸೇವೆ ಆಗಿರೋದ್ರಿಂದ ನೀವು ಖಾಯಂ ಜನತಾ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಬಹುದು. ಇನ್ನು ವಿಮೆ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂತೆ ಎಲ್ರಿಗೂ ಗೊತ್ತಿರೋ ವಿಚಾರ, ಅದರಲ್ಲಿ ನಿಮಗೆ ಇತ್ತೀಚಿನ ದಿನಗಳಲ್ಲಿ ನನ್ನ ಗಮನಕ್ಕೆ ಬಂದಿರೋ ಹಾಗೆ ಬೆಳೆ ವಿಮೆ ಅಂದರೆ ನಿಮ್ಮ ಜಮೀನಲ್ಲಿ ಬೆಳೆದಂಥ ಬೆಳೆಗಳಿಗೆ ನೀವು ಕಂತು ಏನು ಪ್ರೀಮಿಯಂ ಅನ್ನು ಕಟ್ಟಿರ್ತೀರಿ, ಕಂತು ಕಟ್ಟಿರ್ತೀರಿ, ಬೆಳೆ ಹಾನಿಯಾದಾಗ ನಿಮಗೆ ನಷ್ಟವಾದಾಗ ಸಂಬಂಧಪಟ್ಟ ಕಂಪನಿಯವರು ನಿಮಗೆ ಪರಿಹಾರ ಕೊಡಬೇಕು. ಕೊಡಲು ತಪ್ಪಿದರೆ ಅಥವಾ ಕೊಟ್ಟರು ಎಷ್ಟು ನಿಗದಿಯಾಗಿರ್ತದೆ ಅಷ್ಟನ್ನು ಕೊಡಲು ಅವರು ವಿಫಲರಾದರೆ ಅದಕ್ಕೆ ಪರಿಹಾರ ಕೇಳಿ ನೀವು ಖಾಯಂ ಜನತಾ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ವಸತಿ ಮತ್ತು ಸ್ಥಿರಾಸ್ತಿಗಳಿಗೆ ಸಂಬಂಧಿಸಿದಂಥ ಸೇವೆಗಳು, ನಿಮ್ಮ ಪ್ರಾಪರ್ಟಿಗೆ ಸಂಬಂಧಪಟ್ಟಂಥ ಏನಾದರೂ ನಿಮಗೆ ಅನಾನುಕೂಲತೆಗಳಿದ್ದರೆ, ಅನ್ಯಾಯ ಆಗಿದ್ದರೆ, ಅದನ್ನು ತೊಂದರೆ ಆಗಿದ್ದರೆ ಪರಿಹಾರ ಕೇಳಿ ಬರಬಹುದು. ಬ್ಯಾಂಕಿಂಗ್ ಹಾಗೂ ಹಣಕಾಸು ಸಂಸ್ಥೆಗಳಿಗೆ ಸಂಬಂಧಿಸಿದ ಸೇವೆಗಳು, ಇಂಥ ವಿಚಾರಗಳಲ್ಲಿ ಇತ್ತೀಚಿನ ಪ್ರಕರಣಗಳನ್ನು ಗಮನಿಸಿದಾಗ ಬ್ಯಾಂಕಿನ ಒಂದು ಮೂಲ ಸೌಕರ್ಯ, ಬ್ಯಾಂಕಿನಿಂದ ಸಾಲ ಸೌಲಭ್ಯ ತೆಗೆದುಕೊಂಡು, ಹಣಕಾಸುಗಳಿಂದ ಸಾಲ ಸೌಲಭ್ಯ ತೆಗೆದುಕೊಂಡು ನಿಗದಿತ ವೇಳೆಯಲ್ಲಿ ಮರುಪಾವತಿ ಮಾಡದೇ ಇದ್ರೆ ಅಂಥ ಸಂಸ್ಥೆಗಳಿಗೆ ಹಾನಿ ಉಂಟಾಗುತ್ತೆ, ಸಾರ್ವಜನಿಕರ ಹಣ ಅದರಲ್ಲಿ ಇರುತ್ತೆ, ಅದರಿಂದ ತೊಂದರೆಗೊಳಗಾದವರು ನಮ್ಮ ಜನತಾ ನ್ಯಾಯಾಲಯಕ್ಕೆ ಬಂದು ಪ್ರಕರಣಗಳನ್ನು ಸಲ್ಲಿಸ್ತಾರೆ. ಇದರರ್ಥ ಬ್ಯಾಂಕುಗಳು ಮಾತ್ರ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಮಾತ್ರ ಬರಬೇಕು ಅಂತಲ್ಲ, ಅವರಿಗೆ ನೀವು ಹಣನ ತುಂಬಿರ್ತೀರಿ, ಪಾವತಿ ಮಾಡಿರ್ತೀರಿ, ಆದರೂ ನಿಮ್ಮ ವಾಹನಗಳನ್ನು ಜಪ್ತಿ ಮಾಡ್ತಿರ್ತಾರೆ, ಅಥವಾ ಇನ್ನೂ ಕೆಲವು ಸರಿ ನಿಮ್ಮಿಂದ ಜಾಸ್ತಿ ಕಟ್ಕೊಂಡು ಮತ್ತೆ ನೋಟಿಸ್ ಕೊಟ್ಟಿರ್ತಾರೆ. ಅಂಥವುಗಳಿಂದ ನಿಮಗೆ ತೊಂದರೆ ಆದಾಗ ಅದರ ಪರಿಹಾರ ಕೋರಿ ನಮ್ಮ ಖಾಯಂ ಜನತಾ ನ್ಯಾಯಾಲಯಕ್ಕೆ ಬರಬಹುದು. ಇನ್ನು ಶಿಕ್ಷಣ ಅಥವಾ ಶೈಕ್ಷಣಿಕ ಸಂಸ್ಥೆಗಳ ಸೇವೆಗಳು, ಈಗ ನಾವು ವಿಚಾರವಾಗಿ ಸ್ವಲ್ಪ ಸೂಕ್ಷ್ಮವಾಗಿ ಹೇಳೋದು ಅಂತ ಹೇಳಿದರೆ, ಕೆಲವು ವಿದ್ಯಾರ್ಥಿಗಳಿಂದ ಟ್ಯೂಷನ್ ಫೀಗಳನ್ನು ಕಟ್ಕೊಂಡು, ಅಂದರೆ ಆ ವರ್ಷದ ಸ್ಕೂಲ್ ಅಥವಾ ಕಾಲೇಜ್ ಫೀಗಳನ್ನು ಕಟ್ಟಿಸ್ಕೊಂಡು ಅವರಿಗೆ ಸರಿಯಾಗಿ ಪರೀಕ್ಷೆಗಳ ಬಗ್ಗೆ ತಿಳುವಳಿಕೆ ನೀಡದೆ ಅಥವಾ ಅವರ ಪರೀಕ್ಷೆಗೆ ಕುಳಿತುಕೊಳ್ಳೋಕೆ ಅವಕಾಶ ಮಾಡಿಕೊಡದೆ ಹೋದರೆ, ಅದರಿಂದ ಅವ್ರಿಗೆ ಶೈಕ್ಷಣಿಕವಾಗಿ ತೊಂದರೆ ಉಂಟಾದರೆ ಅವರು ಪರಿಹಾರ ಕೇಳಿ ಅರ್ಜಿ ಸಲ್ಲಿಸಬಹುದಾಗಿದೆ. ಇನ್ನು ಶಿಕ್ಷಣ ಮತ್ತು ಶೈಕ್ಷಣಿಕ ಸಂಸ್ಥೆಗಳ ಸೇವೆಗಳ ಕುರಿತಂತೆಯೇ ನಮ್ಮ ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಬಂದಂಥ ಒಂದು ವಿಚಾರವಾಗಿ ಹೇಳೋದಾಯ್ತು ಅಂತ ಹೇಳಿದರೆ, ಅವರು ಶಿಕ್ಷಣ ಸಂಸ್ಥೆಯವರು ಒಬ್ಬ ಖಾಸಗಿ ಇಂಜಿನಿಯರ್ ಅವರನ್ನು ಕರೆದು ತಮ್ಮ ಕಟ್ಟಡಕ್ಕೆ ಒಂದು ನೀಲಾಕ್ಷ ತಯಾರಿಸಿ ಕಟ್ಟಡ ಕಟ್ಟಿಕೊಡ್ಬೇಕಂತ ಒಂದು ಎಗ್ರಿಮೆಂಟ್ ಮಾಡ್ಕೊಂಡಿದ್ರು. ಅದ್ರ ಪ್ರಕಾರ ಅದು ಮುಂದೆ ಆ ಬೋರ್ಡ್ನವ್ರು ಚೇಂಜ್ ಆದ್ರು ಅಂತಾನು, ಆಡಳಿತ ಮಂಡಳಿ ಬದಲಾಯಿತು ಅಂತ ಆ ಇಂಜಿನಿಯರ್ನ ಬಿಟ್ಟು ಬೇರೆ ಇಂಜಿನಿಯರ್ನ ನೇಮಿಸ್ಕೊಂಡ್ರು. ಮೊದಲಿನ ಇಂಜಿನಿಯರ್ಗೆ ಅದಕ್ಕೆ ಬಂಡವಾಳ ಹೂಡಿ ಕೆಲಸ ಮಾಡಿದ್ರು, ಅದಕ್ಕೆ ತೊಂದರೆ ಆಗಿದೆ ಅಂತ ಹೇಳಿ ನಮ್ಮಲ್ಲಿ ಬಂದಾಗ ಅವರಿಗೆ ಸೂಕ್ತ ಪರಿಹಾರ ಕೊಟ್ಟು ನಾವು ಕಳಿಸ್ಕೊಟ್ಟಿರೋದು ಉಂಟು. ಈ ನಿಟ್ಟಿನಲ್ಲಿ ಇತ್ತೀಚೆಗೆ ಗೃಹ ವಸತಿ ಹಾಗೂ ರಿಯಲ್ ಎಸ್ಟೇಟ್ ಸಂಬಂಧಿಸಿದ ಸೇವೆಗಳು. ಇದರರ್ಥ ಇತ್ತೀಚೆಗೆ ಬೆಳಗಾವಿ ಭಾಗದಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡ ರಿಯಲ್ ಎಸ್ಟೇಟ್ ಎನ್ನುವ ವ್ಯವಹಾರ ಭಾಳ ಏನು ಮುಂಚೂಣಿಯಲ್ಲಿ ಕಂಡು ಬರ್ತಾ ಇದೆ. ನಿಮಗೆ ಯಾರಾದರೂ ನಿಮ್ಮ ಈ ಬಿಲ್ಡರ್ ಜೊತೆಗೆ ಆ ವ್ಯವಹಾರದಲ್ಲಿ ತೊಡಗಿರುವ ವ್ಯಕ್ತಿಗಳ ಜೊತೆಗೆ ನೀವು ಎಗ್ರಿಮೆಂಟ್ ಮಾಡಿಕೊಂಡಾಗ ಒಪ್ಪಂದ ಮಾಡ್ಕೊಂಡಿರ್ತೀರಿ, ಅದ್ರ ಪ್ರಕಾರ ನಿಮಗೆ ನಿಗದಿತ ಸಮಯದಲ್ಲಿ ಅವರು ನಿಮಗೆ ಬಿಲ್ಡಿಂಗ್ ಪೊಸೆಷನ್ ಕೊಡದೆ ಹೋದರೆ, ಅಂದರೆ ಸ್ವಾಧೀನ ಕೊಡದೆ ಹೋದರೆ, ಕಟ್ಟಡ ಸ್ವಾಧೀನ ಕೊಡದೆ ಹೋದರೆ, ನೀವು ಅನ್ಕೊಂಡ ರೀತಿಯಲ್ಲಿ ಕಟ್ಟಡ ಬಂದಿರದೇ ಹೋದರೆ, ಅದರ ಕ್ವಾಲಿಟಿ ಕಾಂಪ್ರಮೈಸ್ ಆಗಿದೆ ಅಂತ ಕಂಡು ಬಂದರೆ ಅದರಲ್ಲಿ ಸೇವೆ ವ್ಯತ್ಯಯ ಉಂಟಾಗಿದೆ ಅಂಥೇಳಿ ನಮ್ಮ ಜನತಾ ನ್ಯಾಯಾಲಯಕ್ಕೆ, ಖಾಯಂ ಜನತಾ ನ್ಯಾಯಾಲಯಕ್ಕೆ ಬರ್ಬೋದು. ಇನ್ನು ಇತ್ತೀಚಿನ ದಿನಗಳಲ್ಲಿ ತಿದ್ದುಪಡಿ ಮೂಲಕ ಮತ್ತೊಂದು ಪ್ರಮುಖವಾದ ಸೇವೆಯನ್ನು ಸೇರಿಸಲಾಗಿದೆ. ಅದೇನು ಅಂತ ಹೇಳಿದರೆ ಧ್ರುವೀಕೃತ ಪೆಟ್ರೋಲಿಯಂ ಅನಿಲ, ಅಂದರೆ LPG ಅಡುಗೆ ಅನಿಲ. ನೀವೇನು ಸಿಲಿಂಡರ್ಗಳನ್ನು ತಗೋತೀರಿ, ಅದರ ರಿಫಿಲಿಂಗ್ ಇರ್ಬೋದು, ನಿಮ್ಗೆ ಅಲಾಟ್ಮೆಂಟ್ ಇರ್ಬೋದು, ಅದರಿಂದ ಏನಾದರೂ ತೊಂದರೆ ಉಂಟಾದರೆ ಪರಿಹಾರವನ್ನು ಕೇಳಿ ಖಾಯಂ ಜನತಾ ನ್ಯಾಯಾಲಯಕ್ಕೆ ಬರಬಹುದಾಗಿದೆ. ಇಷ್ಟು ಸೇವೆಗಳು ತಮ್ಮ ಗಮನಕ್ಕೆ ಇರಲಿ.
0: ಇಷ್ಟೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತೆ ಈ ಖಾಯಂ ಜನತಾ ನ್ಯಾಯಾಲಯ. ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಳಗಾವಿ ಕಾಯಂ ಜನತಾ ನ್ಯಾಯಾಲಯದ ಅಂದ್ರೆ ಪರ್ಮನೆಂಟ್ ಲೋಕ ಅದಾಲತ್ ಮತ್ತು ಬಾಗಲಕೋಟೆ ಜಿಲ್ಲೆಗಳ ವ್ಯಾಪ್ತಿಯನ್ನು ಒಳಗೊಂಡ ಸದರಿ ಪೀಠದ ಅಧ್ಯಕ್ಷರಾಗಿ ಕಾರ್ಯನಿರತ ಜಿಲ್ಲಾ ನ್ಯಾಯಾಧೀಶರಾದ ಶ್ರೀ ಪಲ್ಲೇದ್ ಅರವಿಂದ್ರ ಜಡಿಯಪ್ಪ ಅವರು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸರ್, ಈಗ ಇಷ್ಟೆಲ್ಲಾ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡಿದ್ವಿ, ಬೆಳಗಾವಿ ಬಗ್ಗೆ ಮಾತನಾಡೋಣ. ಕಾಯಂ ಜನತಾ ನ್ಯಾಯಾಲಯ ಬೆಳಗಾವಿ ಪಾತ್ರವೇನು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಕಾಯಂ ಜನತಾ ನ್ಯಾಯಾಲಯ ಬೆಳಗಾವಿ, ತಮ್ಗೆ ಈ ಮುಂಚೆನೆ ಹೇಳಿದ ಹಾಗೆ ಎರಡು ಜಿಲ್ಲೆಗಳ ಮೇಲೆ ಅಧಿಕಾರ ವ್ಯಾಪ್ತಿ ಹೊಂದಿರ್ತೇವೆ. ಇಲ್ಲಿ ಸಾರ್ವಜನಿಕ ಉಪಯುಕ್ತ ಸೇವೆಗಳಂತ ಏನು ನಾವು ಇದುವರೆಗೆ ತಮ್ಮ ಗಮನಕ್ಕೆ ತಗೊಂಡ್ಬಂದಿದ್ವಿ, ತಿಳಿಸಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಪ್ರಕರಣಗಳನ್ನು ತೆಗೆದುಕೊಂಡು ಬಂದಾಗ ಯಾರೂ ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಗಲಿಬಿಲಿಗೆ ಒಳಗಾಗಬೇಡಿ. ಏನಂತ ಹೇಳಿದ್ರೆ, ಏನಿದು ಪ್ರತಿ 3 ತಿಂಗಳಿಗೊಮ್ಮೆ ರಾಷ್ಟ್ರೀಯ ಲೋಕ ಅದಾಲತ್ ಅಂತ ನಡೆಸ್ತಾರೆ, ಜನತಾ ನ್ಯಾಯಾಲಯ ಅಂತ ನಡೆಸ್ತಾರೆ, ಮತ್ತು ಇದೇನು ಖಾಯಂ ಜನತಾ ನ್ಯಾಯಾಲಯ ಅಂತ ಅನ್ಕೋಬೋದು. ತಮ್ಮ ಗಮನಕ್ಕಿರಲಿ, ಜನತಾ ನ್ಯಾಯಾಲಯ ಅನ್ನೋದು ಜನರಿಗೋಸ್ಕರದ ಇರತಕ್ಕಂಥ ನ್ಯಾಯಾಲಯ. ಅಲ್ಲಿ ಪ್ರಕರಣವನ್ನು ನ್ಯಾಯಾಲಯಕ್ಕೆ ಸಲ್ಲಿಸುವಕ್ಕಿಂತ ಮೊದಲೇ ಬಂದು ತಮ್ಮ ಕುಂದುಕೊರತೆ ಸಮಸ್ಯೆಗಳನ್ನು ಸಲ್ಲಿಸಿದಾಗ ನಮ್ಮಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಮೆಂಬರ್ ಸೆಕ್ರೆಟರಿ ಅಂತ ಏನಿದ್ದಾರೆ, ಕಾರ್ಯದರ್ಶಿಗಳು, ಅದನ್ನು ನೋಡಿಕೊಂಡು ಎರಡು ಉಭಯ ಪಕ್ಷಗಳ ಕರೆಸಿ ಬಗೆಹರಿಸುತ್ತಾರೆ. ಬಗೆಹರಿದ್ರು ಆ ಸಮಸ್ಯೆ ಇತ್ಯರ್ಥಗೊಂಡ್ರೆ ಅಲ್ಲಿ ಮುಗಿದೋಯ್ತು. ಆ ಸಮಸ್ಯೆ ಇತ್ಯರ್ಥಗೊಳ್ಳದೆ ಹೋದ್ರೆ, ಬಗೆಹರಿದೇ ಇದ್ರೆ ಅವರು ಬೇರೆ ಬೇರೆ ಕೋರ್ಟ್ಗಳಿಗೆ ಹೋಗಿ ಅರ್ಜಿ ಹಾಕೊಳ್ತಾರೆ. ಆದ್ರೆ ಖಾಯಂ ಜನತಾ ನ್ಯಾಯಾಲಯದಲ್ಲಿ ವಿಶೇಷ ಏನಂತ ಹೇಳಿದ್ರೆ, ನಾವು ಕೂಡ ನಿಮ್ಮನ್ನ ನಮ್ಮ ಹತ್ರ ಬಂದಾಗ ನಿಮ್ಮ ಅರ್ಜಿನ ಪರಿಶೀಲಿಸಿ ಉಭಯ ಪಕ್ಷಗಾರನ್ನ ಕರೆಸಿ ಕೂತ್ಕೊಂಡು ಮಾತಾಡಿ ವಿನ್ ವಿನ್ ಸಿಚುವೇಶನ್ ಕ್ರಿಯೇಟ್ ಮಾಡ್ತೀವಿ, ರಾಜಿ ಸಂಧಾನದ ಮೂಲಕ ಬಗೆಹರಿಸ್ತೇವೆ. ಒಂದು ವೇಳೆ ಬಗೆಹರಿಯದೆ ಹೋದರೆ, ನಿಮ್ಮಲ್ಲಿರುವ ಸೂಕ್ತ ದಾಖಲೆಗಳನ್ನು ಪರಿಶೀಲಿಸಿ ನಾವು ನಿಮ್ಮ ಸಾಕ್ಷಿ ವಿಚಾರಣೆ ಮಾಡಿ ಕಾನೂನಿನ ಪ್ರಕಾರ ನ್ಯಾಯೋಚಿತವಾಗಿ ತೀರ್ಮಾನವನ್ನು ಕೂಡ ನೀಡುತ್ತೇವೆ. ಈ ನಿಟ್ಟಿನಲ್ಲಿ ನಮ್ಮ ಬೆಳಗಾವಿಯ ಖಾಯಂ ಜನತಾ ನ್ಯಾಯಾಲಯ ಪ್ರತಿ ದಿವಸ ಕಾರ್ಯಾಚರಣೆ ಮಾಡ್ತಾ ಇರ್ತದೆ. ಇದರಲ್ಲಿ ನಾವು 3 ಜನ ಕೂತ್ಕೊಂಡಿರ್ತೇವೆ. ಸಾಕಷ್ಟು ಪ್ರಕರಣದ ಸಂಖ್ಯೆಗಳನ್ನು ಹಾಕಿದ್ದಾರೆ. ಮಲ್ಲಿ ಸ್ವತಂತ್ರ ಮತ್ತು ನಿಷ್ಪಕ್ಷವಾದ ಮುಖೇತನ, ಅಂದರೆ ತಮ್ಮ ಜೊತೆಗೆ ಪಾರದರ್ಶಕವಾಗಿ ನಿಮ್ಮ ಪರಿಹಾರಕ್ಕೆ ಈ ರೀತಿ ದಾರಿ ಇದೆ, ನೀವು ಕೇಳುವ ಹಣಕ್ಕೆ ಇಷ್ಟನ್ನಕೊಂಡ್ರೆ ನಿಮ್ಗೆ ಸೂಕ್ತವಾಗಿರುತ್ತದೆ ಅಂತ ಇಬ್ಬರು ಪಕ್ಷಿಗಾರಿಗೆ ತಿಳಿಸಿದಾಗ ಅವರು ಒಪ್ಪಿಕೊಳ್ತಾರೆ. ಆಮೇಲೆ ಒಪ್ಪಿಕೊಳ್ಳುವಂಥ ಸಂದರ್ಭವನ್ನು ನಾವು ತಿಳಿಸಿ ಹೇಳ್ತೇವೆ, ಕಾನೂನೇನು ಅಂತ ಒಪ್ಕೊಂಡ ನಂತರ ಅಂತ ಒಂದು ಸಮಸ್ಯೆಗಳನ್ನು ಬಗೆಹರಿಸಿ ಜನತಾ ನ್ಯಾಯಾಲಯ ಅವರಲ್ಲಿ ಒಂದು ಸೌಹಾರ್ದಯುತವಾದಂಥ ಒಂದು ಸಂಬಂಧ ಮುಂದುವರಿಯಲಿ ಅನ್ನೋ ವಿಚಾರವಾಗಿ ನಾವು ಇದ್ರ ಮೂಲಕ ಪ್ರಯತ್ನ ಪಡ್ತಾ ಇದ್ದೇವೆ.
0: ಖಂಡಿತ ಸರ್. ಸರ್, ಅಂಶಗಳ ಬಗ್ಗೆ ಸ್ವಲ್ಪ ತಿಳಿಸಿ.
1: ನಮ್ಮ ಖಾಯಂ ಜನತಾ ನ್ಯಾಯ ಬೆಳಗಾವಿಯಲ್ಲಿ ನಾನು ಜಿಲ್ಲಾ ನ್ಯಾಯಾಧೀಶ ಅಧ್ಯಕ್ಷರಂತ, ಆಮೇಲೆ 2 ಸದಸ್ಯರಂತ ಈ ಸ್ವಾಗತದಲ್ಲೇ ತಮಗೆ ಹೇಳಿದ ಹಾಗೆ ಕೆಲಸ ನಿರ್ವಹಿಸ್ತಾ ಇದ್ದೇವೆ. ನಿಮ್ಮ ಸಮಸ್ಯೆಗಳನ್ನು ಸಾರ್ವಜನಿಕ ಉಪಯುಕ್ತ ಸೇವೆಗಳ ಇಂದ ಉಂಟಾದ ಸಮಸ್ಯೆಗಳನ್ನು ತಗೊಂಡು ಅರ್ಜಿ ಮುಖಾಂತರ ನಮ್ಮಲ್ಲಿ ಬಂದಾಗ ಒಂದು ಪ್ರಮುಖವಾದ ಅಂಶ ಏನು ಅಂತ ಹೇಳಿದ್ರೆ, ಯಾವುದೇ ನ್ಯಾಯಾಲಯದ ಅಂದರೆ ಶುಲ್ಕ ಪಾವತಿಸುವ ಹಾಗಿಲ್ಲ, ಫ್ರೀ. ಇಲ್ಲಿ ಬಂದು ಉಚಿತವಾಗಿ ನೀವು ಅರ್ಜಿ ಸಲ್ಲಿಸಬಹುದಾಗಿದೆ. ಆ ನಂತರ ನೀವು ಒಂದು ಸಾರಿ ಅರ್ಜಿ ಸಲ್ಲಿಸಿದ ನಂತರ ನಮ್ಮ ಹತ್ರ ಬೇರೆ ನ್ಯಾಯಾಲಯಗಳಿಗೆ ಅದೇ ಸಮಸ್ಯೆಯ ಮೇಲೆ ಅಥವಾ ಅದೇ ಒಂದು ತೊಂದರೆಯನ್ನು ಹೇಳಿಕೊಂಡು ಬೇರೆ ಪ್ರಕರಣ ಹಾಕುವಂತಿಲ್ಲ. ಆ ನಂತರ ಇಲ್ಲಿ ನಮ್ಮ ಮುಂದೆ ಬಂದಂತಹ ನಿಮ್ಮ ಸಮಸ್ಯೆನ ನಾವು ಕೂಲಂಕುಷವಾಗಿ ಪರಿಶೀಲಿಸಿ ಎದುರುದಾರನ್ನ ಕರೆಸಿ ಅವ್ರಿಗೆ ಒಂದು ತಕರಾರುಗಳೇನಿದ್ರೆ ಸಲ್ಸಕ್ಕೆ ಅವಕಾಶ ಕೊಟ್ಟು ಆ ನಂತರ ಕೂಡ ಅದರಲ್ಲಿರುವ ರಾಜಿ ಯೋಗ್ಯ ಅಂಶಗಳ ಬಗ್ಗೆ ಕುರಿತು ಚರ್ಚೆ ಮಾಡಿ ಅವರಿಗೆ ಮನವರಿಕೆ ಮಾಡಿಕೊಡ್ತೇವೆ. ಇದರಲ್ಲಿ ಈ ಪ್ರಕರಣ ಮುಂದುವರಿಸೋದ್ರಲ್ಲಿ ಅರ್ಥ ಇಲ್ಲ, ನೀವು ಕೊಡಬೇಕಾಗ್ತದೆ, ಅವ್ರು ಕೊಟ್ಟಮೇಲೆ ನೀವು ಇಷ್ಟಕ್ಕೆ ಯೋಗ್ಯ ಇದೆ ನೀವು ತಗೊಳ್ಬೇಕಾಗ್ತದೆ ಅಂತ ಇವ್ರಿಗೂ ಅರ್ಜಿದಾರರಿಗೂ ಹೇಳ್ತೇವೆ. ಒಂದು ವೇಳೆ ಅವರಲ್ಲಿ ಸಂಧಾನ ಏರ್ಪಡದಿದ್ರೆ ಪ್ರಕರಣ ನಡೆಸ್ಕೊಂಡು ಹೋಗಿ ಅದ್ರ ಮೂಲಕ ನಾವೇನ್ ಮಾಡ್ತೇವೆ ಅವರವರ ಏನು ಸಾಕ್ಷಿಗಳನ್ನ ದಾಖಲಿಸ್ಕೊಂಡು ಅವರು ಕೊಟ್ಟಂತ ದಾಖಲೆಗಳ ಆಧಾರದ ಮೇಲಿಂದ ನಾವೇನ್ ಮಾಡ್ತೇವೆ ತೀರ್ಪನ್ನ ಕೊಡ್ತೇವೆ. ಒಂದ್ಸರಿ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ, ಆಮೇಲೆ ಅವ್ರಿಗೆ ವಕೀಲರನ್ನ ನೇಮಿಸ್ಕೊಳ್ಳಕ್ಕೆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ, ನಮ್ಮಲ್ಲಿ ಉಚಿತವಾಗಿ ಏನು ಕಾನೂನು ಸೇವೆಯನ್ನು ನೀಡುವಂತ ವಕೀಲರು ಇರ್ತಾರೆ, ಅದನ್ನ ಆ ನಿಟ್ಟಿನಲ್ಲಿ ಅವರೆಲ್ಲ ಸಲಹೆಯನ್ನು ಅವರಿಗೆ ಒದಗಿಸಿ ಅವ್ರ ಮೂಲಕ ಸಹ ಅವರು ಅವ್ರ ಪ್ರಕರಣ ಮಂಡಿಸಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಆ ಮೂಲಕ ಒಂದು ಪಾರದರ್ಶಕ ವ್ಯವಸ್ಥೆಯಲ್ಲಿ ನಾವೊಂದು ತೀರ್ಪನ್ನು ಕೊಡ್ತೇವೆ.
0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ಇವತ್ತಿನ ಈ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಅತಿಥಿ ಬೆಳಗಾವಿ ಕಾಯಂ ಜನತಾ ನ್ಯಾಯಾಲಯ ಅಂದ್ರೆ ಪರ್ಮನೆಂಟ್ ಲೋಕ್ ಅದಾಲತ್ ಮತ್ತು ಬಾಗಲಕೋಟೆ ಜಿಲ್ಲೆಗಳ ವ್ಯಾಪ್ತಿಯನ್ನು ಒಳಗೊಂಡ ಸದರಿ ಪೀಠದ ಅಧ್ಯಕ್ಷರಾಗಿ ಕಾರ್ಯನಿರತ ಜಿಲ್ಲಾ ನ್ಯಾಯಾಧೀಶರಾದ ಶ್ರೀ ಪಲ್ಲೇದ್ ರವೀಂದ್ರ ಜಡಿಯಪ್ಪ ಅವರು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸರ್, ರಾಜಿ ಸಂಧಾನ ವ್ಯವಹಾರಣೆಗಳು ಅದರ ಕುರಿತು ಸ್ವಲ್ಪ ತಿಳಿಸಿ.
1: ತಮಗೆ ಇದರಲ್ಲಿ ವ್ಯಾಖ್ಯಾನ ಅಂತ ಹೇಳೋ ಬದಲು ಉದಾಹರಣೆಗಾಗಿ ಹೇಳೋದಾದರೆ, ಯಾವುದೇ ಒಬ್ಬ ಬ್ಯಾಂಕರ ಅಂದರೆ ಬ್ಯಾಂಕಿನ ಮ್ಯಾನೇಜರ್ ಬಂದು ನಮ್ಮ ಹತ್ರ ಪ್ರಕರಣ ಸಲ್ಲಿಸಿ ಈ ಎದುರುದಾರ ತನ್ನ ಮನೆತನದ ಕಷ್ಟಕ್ಕೆ ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ವ್ಯವಹಾರಕ್ಕೆ ಮತ್ತು ತನ್ನ ಜಮೀನಿಗೆ ಸಂಬಂಧಪಟ್ಟಂತೆ ಸಾಲನ ತೆಗೆದುಕೊಂಡಾಗ, ವಿಶೇಷ ಇತ್ತೀಚಿನ ದಿನಗಳಲ್ಲಿ COVID-19 ನಂತರದ ದಿನಗಳನ್ನು ನೋಡಿದಾಗ ಬಹಳಷ್ಟು ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಅನಾನುಕೂಲ ಆಗಿದೆ. ಅವರ ವ್ಯವಹಾರಗಳು ಮೊದಲಿನ ಥರ ನಡೀತಾ ಇಲ್ಲ. ಆಮೇಲೆ ಅವರಿಗೆ ಒಂದು ದಿನಕ್ಕೆ 2 ಹೊತ್ತಿನ ಊಟಕ್ಕೂ ಕಷ್ಟ ಅಂತ ಸಂದರ್ಭಗಳನ್ನು ನೋಡಿಕೊಂಡಾಗ, ನಾವು 5 ಲಕ್ಷ ರೂಪಾಯಿ ಅವರಿಂದ ಬರಬೇಕಾಗಿದೆ ಅಂತ ಬ್ಯಾಂಕಿನವರು ಹೇಳಿದಾಗ, ನಾವು 2 ಪಕ್ಷಗಾರರನ್ನು ಕರ್ಕೊಂಡು ಕೂತ್ಕೊಂಡು 3 ಜನ ಸೇರಿ ಮಾತಾಡ್ತೀವಿ, ಅವರ ವಕೀಲರು ಸಹ ಬಂದಿರ್ತಾರೆ, ಇದರಲ್ಲಿ ನೀವು ಎಷ್ಟನ್ನು ಕಡಿಮೆ ಮಾಡೋಕ್ಕೆ ಸಾಧ್ಯ ಅಂತ ಅವ್ರು ಕೇಳಿದಾಗ, ಇಲ್ಲ ಸರ್, ಒಂದು 50,000 ನಾವು ಬೇಕಾದರೆ ಬಡ್ಡಿನ ಕಡಿಮೆ ಮಾಡ್ತೀವಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಇವರು ಕಷ್ಟ ಸುಖಗಳನ್ನು ನೋಡಿದಾಗ, ಇನ್ನೊಂದು 50,000 ಕಡಿಮೆ ಆಗುತ್ತಾ ನೋಡಿ ಅಂತ ಕೇಳ್ತೀವಿ. ಹಾಗೆ ಅವರ ಮೇಲಾಧಿಕಾರಿಗಳ ಸಂಪರ್ಕ ಮಾಡ್ತೀವಿ, ನೋಡ್ರಿ ಇದಿರ್ತಿದೆ ಬಡವರು ಅನಾನುಕೂಲ ಆಗಿದೆ, ಅಟ್ಲೀಸ್ಟ್ ಸಂಪೂರ್ಣ ನೀವು ಬಡ್ಡಿ ಮನ್ನಾ ಮಾಡಿದರೆ ಅವ್ರಿಗೆ ಅಸಲು ತುಂಬಕ್ಕೆ ನಾವು ಹೇಳ್ತೀವಿ ಅಂತ ಹೇಳಿ
2: ಸೆಟಲ್ಮೆಂಟ್
1: ಅಂತ ಹೇಳಿ ಆ ಸೆಟಲ್ಮೆಂಟ್ ಕೂಡ ಮಾಡ್ತೀವಿ. ಅವಾಗ ಅವ್ರು ಹೇಳ್ತಾರೆ, ನೋಡಿ ಸರ್, ಕೊನೆಗೆ 350,000 ರೂಪಾಯಿ ಕಟ್ಸಕ್ಕೆ ಹೇಳ್ಬಿಡಿ, 30 ದಿವಸ ಟೈಮ್ ಕೊಡ್ತೀವಿ ಅಂತ ಹೇಳ್ತಾರೆ. ಅವಾಗ ನಾವು ಹೇಳ್ತೀವಿ, ಸರ್, 30 ದಿವಸ ಜೊತೆ ಇನ್ನೊಂದು 2 ತಿಂಗಳು ಅವರಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಅದನ್ನು ಅವರಿಬ್ಬರಿಗೂ ಮೊದಲೇ ಹೇಳಿ ಕಳಿಸ್ಕೊಟ್ಟಿರ್ತೀವಿ. ಆ ಪಾಯಿಂಟ್ಸ್ಗಳನ್ನು ನೋಡ್ಕೊಳ್ತಾರೆ, ಅದು ಒಪ್ಪಿಗೆ ಆದ ನಂತರ ಅವ್ರ ಮೇಲಾಧಿಕಾರಿಗಳ ಒಪ್ಪಿಗೆ ತೊಗೊಂಡು ಬರಬೇಕಾಗುತ್ತೆ. ಬಂದ ನಂತರ ಅವರವ್ರು ಮಾತಾಡಿಕೊಂಡು, ಈ ರೀತಿ ಹೀಗಾಗಿದೆ, ನೋಡಿ ಸ್ವಲ್ಪ ಇದು ಮಾಡ್ಕೊಳ್ರಿ ಅಂತ ಮಾನವೀಯತೆಯೂ ನೋಡ್ಕೊಳ್ಬೇಕಾಗತ್ತೆ. ಆಮೇಲೆ ಈ ಗ್ರಾಹಕರಿಗೆ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ, ನೋಡ್ರಪ್ಪ, ಇದೊಂದ್ಸಾರಿ ನೀವು ಕಟ್ಟಿ ಮರುಪಾವತಿ ಮಾಡಿದ್ವಿ, ವಿಶ್ವಾಸ ಉಳಿಸ್ಕೊಡ್ರಿ, ಮತ್ತೆ ನಿಮ್ಮನ್ನು ಮುಂದಿನ ವ್ಯವಹಾರಕ್ಕೆ ಭವಿಷ್ಯಕ್ಕೆ ಸಾಲ ಬೇಕನ್ನಿಸ್ತಾ ನೀವು ಬ್ಯಾಂಕರ್ ಬಳಿ ಹೋಗಬೇಕಾಗತ್ತೆ, ಬ್ಯಾಂಕ್ನವ್ರ ಬಳಿ ಅಂತ ಹೇಳಿ ಕಳಿಸಿ, ಅಂಥ ಪ್ರಕರಣಗಳನ್ನ ಸೆಟಲ್ಮೆಂಟ್ ಮೂಲಕ ಅಂತ ಏನು ಹೇಳ್ತಾರಲ್ಲ, ಈ ರೀತಿ ಸಂಧಾನದ ಮೂಲಕ ನಾವು ಬಗೆಹರಿಸುವಂತ ಕೆಲಸ ಮಾಡ್ತೇವೆ. ಇಷ್ಟೆಲ್ಲ ಆದ್ಮೇಲೂ ಕೂಡ ಅವರು ತೀರಾ ನಮ್ಗೆ ಆಗೋದಿಲ್ಲ ಸ್ವಾಮಿ, ಕಟ್ಟಕ್ಕಾಗೋದಿಲ್ಲ, ನಮ್ಗೆ ಏನಾದರೂ ಸ್ವಲ್ಪ ಕಂತುಗಳನ್ನು ಕೊಟ್ಟರೆ ಒಳ್ಳೆಯದು ಅಂತ ಕೇಳಿದ್ರೆ ಕಂತುಗಳ ರೂಪದಲ್ಲಿ ಕಟ್ಟಕ್ಕಾಗೋದಿಲ್ಲ ಅಂತ ಹೇಳಿದಾಗ, ಬ್ಯಾಂಕಿನವರ ದಸ್ತಾವೇಜುಗಳನ್ನು ಪರಿಶೀಲಿಸಿ ನಾವೊಂದು ತೀರ್ಪನ್ನು ಐತೀರ್ಪು ಅಂತ ಕರಿತೀವಿ, ಬರಿತೀವಿ, ಜಜ್ಮೆಂಟ್ ಬರಿತೀವಿ, ಅದರ ಮೂಲಕ ಆ ಪ್ರಕರಣ ಇತ್ಯರ್ಥಗೊಳ್ಳುತ್ತೆ.
2: ಸರಿ, ಈಗ ಐತೀರ್ಪು ಅಂತ ಹೇಳಿದ್ರೆ ಅದರ ಬಗ್ಗೆನೇ, ವಿವಾದವನ್ನು ಐತೀರ್ಪುಗೊಳಿಸಲು ಮತ್ತು ಸಂಧಾನ ವ್ಯವಹಾರಣೆ ನಡೆಸಲು ಕಾಯಂ ಜನತಾ ನ್ಯಾಯಾಲಯವು ಅನುಸರಿಸುವ ಪ್ರಕ್ರಿಯೆ ಬಗ್ಗೆ ಸ್ವಲ್ಪ ತಿಳಿಸಿ.
1: ಶ್ರೋತೃಗಳಿಗೆ ಮತ್ತು ಸಾರ್ವಜನಿಕರಿಗೆ ನನ್ನ ಕಳಕಳಿಯ ವಿನಂತಿ ಏನು ಅಂತ ಹೇಳಿದ್ರೆ, ಸಮಯ ನಾವೊಂದು ಬೆಳಗಾವಿಯ ಜಿಲ್ಲೆಯ ಒಂದು ಸಣ್ಣ ರಾಯಬಾಗ್ ಅಂತನೋ ಅಥವಾ ಇಲ್ಲ ನಾವು ಸಂಕೇಶ್ವರ ಅಂತ ಯಾವುದೋ ಒಂದು ತಾಲೂಕಿನ ನ್ಯಾಯಾಲಯದಲ್ಲಿ ಒಂದು ನ್ಯಾಯಾನ ಹೂಡಿದರೆ, ಒಂದು ಸಿವಿಲ್ ನ್ಯಾಯ, ಅದರ ನಂತರ ಅದರ ಯಾರ ಪರವಾಗಿನೇ ಬಂದರೂ ಒಂದು ಸ್ವತಂತ್ರ ವ್ಯಕ್ತಿ ನೊಂದಂತ ವ್ಯಕ್ತಿ ಅದರ ವಿರುದ್ಧ ಮೇಲ್ಮನವಿ ಸಲ್ಲಿಸ್ತಾ ಹಿರಿಯ ಶ್ರೇಣಿ ನ್ಯಾಯಾಲಯ, ಆ ನಂತರ ಜಿಲ್ಲಾ ನ್ಯಾಯಾಲಯ, ಆ ನಂತರ ಗೌರವಾನ್ವಿತ ಕರ್ನಾಟಕದ ಉಚ್ಚ ನ್ಯಾಯಾಲಯ, ಆ ನಂತರ ಅದರ ಅನುಕೂಲತೆಗಳು ಹಣಕಾಸಿನ ಅವರ ಒಂದು ಸಾಮರ್ಥ್ಯ ನೋಡಿಕೊಂಡು ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯವರೆಗೂ ಅದನ್ನು ತಗೊಂಡು ಹೋಗ್ತಾರೆ, ಕೊನೆ ಅನ್ನೋದು ಸಿಗೋದಿಲ್ಲ. ನಮ್ಮಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಒಂದ್ಸಾರಿ ನಾವು ಐತೀರ್ಪು ಅಂತ ಬರೆದ್ರೆ ಅವಾರ್ಡ್ ಅಂತ ಏನು ಹೇಳುತ್ತೆ, ಅದಕ್ಕೆ ಮೇಲ್ಮನವಿ ಅಂತ ಇಲ್ಲ, ಅದು ಅಂತಿಮ, ಅದು ಉಭಯ ಪಕ್ಷಗಳ ಮೇಲೆ ಬಂಧನಕಾರಿಯಾಗಿರುತ್ತೆ, ಅದನ್ನು ಎಲ್ಲೂ ಪ್ರಶ್ನಿಸುವಂತಿಲ್ಲ. ಆದರೆ ನೊಂದಂತ ವ್ಯಕ್ತಿಗಳು ಇದರಿಂದ ಹೇಗೆ ಸರ್ ಮಾಡಿ ಐತೀರ್ಪಿನಲ್ಲಿ ನಮಗೆ ಸಮಾಧಾನ ಇಲ್ಲ ಅಂತಂದ್ರೆ, ರಿಟ್ ಅರ್ಜಿ ಮೂಲಕ ಮಾನ್ಯ ಉಚ್ಚ ನ್ಯಾಯಾಲಯಗಳಿಗೆ ಮೊರೆ ಹೋಗ್ಬೋದು ಅಂತಿದೆ. ಅಷ್ಟು ಬಿಟ್ಟರೆ ಯಾವುದೇ ಮೇಲ್ಮನವಿ ಅಂದ್ರೆ ಅಪೀಲ್ ಸಲ್ಲಿಸುವ ಹಾಗಿಲ್ಲ. ಹಾಗೆ ಅದ್ರ ಜೊತೆಗೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ನಮ್ಮಿಂದ ಹೊರಡಿಸ್ತಕ್ಕಂತ ಏನೊಂದು ಐತೀರ್ಪು ಇದೆ ಅಲ್ಲ ಅವಾರ್ಡು, ಅದು ಯಾವುದೇ ಸಿವಿಲ್ ನ್ಯಾಯಾಲಯ ಒಂದು ಡಿಗ್ರಿ ಏನು ಪಾಸ್ ಮಾಡಿದರೆ ಅದ್ರ ಪರಿಣಾಮ ಇರುತ್ತೋ ಅದೇ ರೀತಿ ಪರಿಣಾಮ ಇರುತ್ತೆ. ಅದು ಉಭಯ ಪಕ್ಷಗಾರರ ಮೇಲೆ ಬಂಧನಕಾರಿಯಾಗಿರುತ್ತೆ. ಅದನ್ನು ತಗೊಂಡು ಹೋಗಿ ನಮ್ಮ ಖಾಯಂ ಜನತಾ ನ್ಯಾಯಾಲಯದ ಒಂದು ಐತೀರ್ಪು ಏನಿರುತ್ತೆ ಅದನ್ನು ಹೊರಡಿಸಿದ ತಕ್ಷಣ ನಾವು ಉಚಿತವಾಗಿ ಉಭಯ ಪಕ್ಷಗಾರರಿಗೆ ಅದರ ಪ್ರತಿಯನ್ನು ಕೊಡ್ತೇವೆ. ಅದನ್ನು ತಗೊಂಡು ಹೋಗಿ ಅವರು ಬ್ಯಾಂಕ್ನವರೇ ಇರ್ಬೋದು, ಆಮೇಲೆ ಸಾರ್ವಜನಿಕ ಜನರೇ ಇರ್ಬೋದು, ಯಾರ ಪರವಾಗಿ ಇದು ಒಂದು ಐತೀರ್ಪಿನಲ್ಲಿ ಒಂದು ನ್ಯಾಯ ನೀಡಲಾಗಿದೆ, ತೀರ್ಪು ನೀಡಲಾಗಿದೆ, ಅದನ್ನು ಹೋಗಿ ಸಂಬಂಧಪಟ್ಟಂತ ಆ ತಾಲೂಕಿನ ಕೋರ್ಟ್ಗಳಲ್ಲಿ ಅಮಲ್ ಜಾರಿಗಾಗಿ ಹಾಕೊಳ್ಬಹುದು. ಅಂದ್ರೆ ಎಕ್ಸಿಕ್ಯೂಷನ್, ಇದ್ರ ಮೇಲಿಂದ ನನಗೆ ಪರಿಹಾರನ ಕೊಡಿಸಿಕೊಡಿ ಅಂತ ಕೇಳ್ಬಹುದು. ಅಂತ ಒಂದು ಬಹಳ ಶಕ್ತಿಶಾಲಿ ಆದಂತ ಮಹತ್ವಪೂರ್ಣ ಆದಂತ ಮತ್ತೆ ಈ ಒಂದು ವಿವಾದಕ್ಕೆ ಕೊನೆ ಹಾಡುವಂತ ಮೇಲ್ಮನವಿ ಇಲ್ಲದಂತ ಒಂದು ಐತೀರ್ಪು ನಮ್ಮ ಖಾಯಂ ಜನತಾ ನ್ಯಾಯಾಲಯವು ಹೊರಡಿಸಬಹುದಾಗಿದೆ.
2: ಸರ್, ಇಲ್ಲಿ ಕಾಯಂ ಜನತಾ ನ್ಯಾಯಾಲಯದ ಎಲ್ಲ ಸೇವೆಗಳ ಬಗ್ಗೆ ತಿಳಿಸಿದ್ರೆ, ಆ್ಯಂಡ್ ಬಹಳ ಮುಖ್ಯವಾಗಿ ಸಾರ್ವಜನಿಕರ ಎಲ್ಲ ರೀತಿಯ ಸಮಸ್ಯೆಗಳು ಪ್ರಾಬ್ಲಮ್ಸ್ಗಳನ್ನು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ಗಳನ್ನು ತಿಳಿಸಿದ್ರಿ, ಎನಿ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸಸ್ ಒಂದೇನಾದರೂ ಹಂಚ್ಕೋಬಹುದಾ ಘಟನೆ ಯಾವ್ದಾದ್ರು
1: ತಮ್ಮ ಗಮನಕ್ಕೆ ತರೋದಾದ್ರೆ? ಈ ಇದ್ದಂಥ ಪ್ರಕರಣ ಬಿಟ್ಬಿಡೋಣ. ಈಗ ನಾವು ಬಂದ ನಂತರ ಬಗೆಹರಿಸಿದಂತಹ ಮತ್ತು ನಮ್ಮ ಮೂರು ಜನರಿಗೂ ಮನಸ್ಸಿಗೆ ಸಮಾಧಾನ ನೀಡಿದಂತಹ ಬಹಳಷ್ಟು ಪ್ರಕರಣಗಳು ನಮ್ಮಲ್ಲಿವೆ. ವಿದ್ಯುಚ್ಛಕ್ತಿ ಅವಘಡದಲ್ಲಿ ಪ್ರಾಣ ಕಳೆದುಕೊಂಡಂತಹ ರೈತರಿಗೆ ಅವರ ವಯಸ್ಸು, ಅವರು ಯಾವ ವರ್ಷದಲ್ಲಿ ಘಟನೆ ನಡೆಯಿತು, ಅವರಿಗೆ ಅವಲಂಬಿತರು ಎಷ್ಟಿದ್ದಾರೆ ಅಂತ ತಿಳ್ಕೊಂಡು ಒಂದು 5 ಲಕ್ಷದಿಂದ 21-25 ಲಕ್ಷವರೆಗೂ ನಾವು ಪರಿಹಾರವನ್ನು ನೀಡುವಂತೆ ಆದೇಶ ನೀಡಿದ್ದೇವೆ. ಆ ಐತೀರ್ಪಿನ ಒಂದು ಆದೇಶನ ಒಪ್ಪಿಕೊಂಡು ನಮ್ಮ ಹೆಸ್ಕಾಂನವರು ಅದನ್ನ ಹಣನ ಭರ್ತಿ ಮಾಡಿದ್ದಾರೆ. ಆ ಕುಟುಂಬಗಳಿಗೆ ಅದು ದೊರಕಿದೆ. ಒಂದು ಎರಡನೇದು, ಇನ್ನು ಕಬ್ಬು ಬೆಳೆಗಾರರ ಸಮಸ್ಯೆಗಳ ಪೈಕಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮುಂದೆ ಪ್ರಕರಣ ದಾಖಲಾಗ್ತಾ ಇರೋದು, ವಿದ್ಯುತ್ ಅವಘಡಗಳಿಂದ ಅವ್ರ ಬೆಳೆಗಳು ಸುಟ್ಟೋಗಿರ್ತವೆ. ಹಾಗೆ ಬೆಳೆಗಳು ಸುಟ್ಟೋದಾಗ ಅವರಿಗೆ ಒಂದು ಎಕರೆಗೆ ಎಷ್ಟು ಟನ್ ಇಳುವರಿ ಬರುತ್ತೆ, ಮತ್ತೆ ಆ ಹತ್ತಿರದ ಸಕ್ಕರೆ ಕಾರ್ಖಾನೆಯವರು ಆ ವರ್ಷ ಅವ್ರಿಗೆ ಏನು ಒಂದು ಟನ್ನಿಗೆ ದರ ನಿಗದಿ ಮಾಡಿರ್ತಾರೆ, ಅದನ್ನು ಗಮನಿಸಿಕೊಂಡು ಅವರಿಗೆ ಆ ಒಂದು ಕಾನೂನ ಅಂದರೆ ಲೀಗಲ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ, ಅಂದರೆ ಅದು ಖರ್ಚು ವೆಚ್ಚ ಕೋಟಿ ನಮ್ಮ ನ್ಯಾಯಾಲಯಕ್ಕೆ ಬಂದು ಹೋಗಿದ್ದಾರೆ ಅಂತ ಸೇರಿಸ್ಕೊಂಡು ಅವನ್ನ ಲೆಕ್ಕ ಹಾಕಿ ಒಂದು ಸಂಪೂರ್ಣವಾಗಿ ಒಂದು ಅಕ್ಯೂರೇಟ್ ನಮಗೆ ಫಿಗರ್ ಸಿಗದೆ ಹೋದ್ರೆ ಒಂದು ಎಕರೆಗೆ ಒಂದು 40 ಟನ್ ಈ ರೈತ ಬೆಳೀತಾನೆ ಅಂತ ತಿಳ್ಕೊಂಡ್ರು. ಒಬ್ರು ಹೇಳ್ತಾರೆ 80 ಟನ್ ಬೆಳಿತೀವಿ ಸರ್ ಅಂತಾರೆ, ಒಬ್ರು ಹೇಳ್ತಾರೆ 20 ಟನ್ ಬೆಳೆಯಕ್ಕಾಗತ್ತೆ ಸರ್ ಅಲ್ಲಿ ನೀರಿನ ಅನುಕೂಲ ಇಲ್ಲ ಅಂತಾರೆ. ಅದನ್ನು ನೋಡಿಕೊಂಡು ಅದು ಒಂದು ಅವರೇಜ್ ನೋಡಿಕೊಂಡು ಅದರದ ಒಂದು ಹಣನ ಅವರಿಗೆ ಮತ್ತೆ ಪರಿಹಾರ ರೂಪದಲ್ಲಿ ಕೊಡಿಸಿದ್ದೇವೆ. ಅವ್ರು ಯಾರ್ಯಾರಿಗೆ ಈ ಸ್ಪ್ರಿಂಕ್ಲರ್ ಸುಟ್ಟೋಗಿವೆ, ಮೋಟರ್ಗಳು ಸುಟ್ಟೋಗಿವೆ, ಆಮೇಲೆ ಕೆಲವು ಜನರು ಅದರಲ್ಲಿಟ್ಟಿರುವಂಥ ಕೆಲವು ವ್ಯಾಲ್ಯೂಬಲ್ ಥಿಂಗ್ಸು, ಮರಗಳು ಅವೆಲ್ಲ ಕಳ್ಕೊಂಡಿದ್ದಾರೆ, ಅವ್ರಿಗೆಲ್ಲ ನಾವು ಪರಿಹಾರ ನೀಡಿದ್ದೇವೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಮೆಡಿಕಲ್ ನೆಗ್ಲಿಜೆನ್ಸ್ ಅಂತ ಏನು ಹೇಳ್ತೀವಿ, ಆ ನಿಟ್ಟಿನಲ್ಲಿ ನಮ್ಮ ಖಾಯಂ ಜನತಾ ನೆಲಕ್ಕೆ ಪ್ರಕರಣಕ್ಕೆ ಬರ್ತಾ ಇವೆ. ಹಾಗಾದಾಗ ನಾನು ಕೇಳ್ಕೊಳ್ಳೋದಿಷ್ಟೇ, ತಮ್ಮ ಯಾವುದಾದ್ರೊಬ್ಬ ಸಂಬಂಧಿಕರಿಗೆ ಅಥವಾ ತಮ್ಗೆ ಬೇಕಾದವರಿಗೆ ಆಸ್ಪತ್ರೆಗಳಲ್ಲಿ ತಾವು ಅವ್ರನ್ನ ಸೇರಿಸಿದಾಗ ವೈದ್ಯರ ನಿರ್ಲಕ್ಷ್ಯತೆಯಿಂದ ಸಾವಾಗಿದೆ, ಅವ್ರಿಗೆ ತೊಂದರೆ ಆಗಿದೆ ಅಂತ ನೀವು ಹಾಗೆ ಬೇರೆ ಹೀಗೆ ಬಾಯಿ ಮುಖೇನ ಹೇಳ್ಕೊಂಡು ಹೋದ್ರೆ ನಮ್ಮ ಗಮನಕ್ಕೆ ಅದು ಅಷ್ಟಾಗೋದಿಲ್ಲ. ನಾವು ಏನನ್ನು ನಿರೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ರೆ, ಆ ವ್ಯಕ್ತಿಯ ಸಾವಿಗೂ ಅವರು ನೀಡಿದಂತಹ ಒಂದು ಏನು ಟ್ರೀಟ್ಮೆಂಟ್ ಏನು ಹೇಳ್ತೀವಿ ಉಪಚಾರ, ಅದನ್ನ ಎರಡರ ನಡುವೆ ಸಂಬಂಧ ಇರಬೇಕು. ಆ ನಂತರ ವೈದ್ಯರ ನಿರ್ಲಕ್ಷ್ಯತನದಿಂದ ಈ ಸಾವಾಗಿದೆ ಅನ್ನೋದಕ್ಕೆ ನಾವು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆಯಾ, ಮರಣೋತ್ತರ ಪರೀಕ್ಷೆ ಏನು ಹೇಳುತ್ತೆ ಅಂತ ಹೇಳ್ತೀವಿ. ಅದಕ್ಕೆ ತಕ್ಕಂತೆ ನೊಂದಂಥ ವ್ಯಕ್ತಿ ತಕ್ಷಣಕ್ಕೆ ಹೋಗಿ ಪೊಲೀಸ್ ಠಾಣೆಗೆ ಏನಾದರೂ ಸಂಬಂಧಪಟ್ಟಂಥ ಸಂಸ್ಥೆಯ ಮೇಲೆ ಅಥವಾ ವೈದ್ಯರ ವಿರುದ್ಧ ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದಾರಾ ಅಂತ ನೋಡ್ತೀವಿ. ಅದಕ್ಕೊಂದಕ್ಕೊಂದು ತಾಳೆ ಆಗಬೇಕು ಅಂತ ಇರುತ್ತೆ. ತಮ್ಮ ಗಮನಕ್ಕೆ ತರಬೇಕಂತ ಇಷ್ಟಪಡೋದಾದರೆ, ಈ ನಾಯಿ ಕಡಿತದಿಂದ ಮರಣ ಆಗಿದೆ ಅಂತ ಪ್ರಕರಣಗಳು ಬರ್ತಾವೆ. ಏನು ಬೀದಿ ನಾಯಿಗಳ ಉಪಟಳ ಕಾಟ ತಪ್ಪಿಸಬೇಕಾಗಿರೋದು ಲೋಕಲ್ ಸೆಲ್ಫ್ ಗೌರ್ಮೆಂಟ್ಸ್ ಅಂತ ಹೇಳ್ತೀವಿ. ನಮ್ಮಲ್ಲಿ ಆದರೆ ಬೆಳಗಾವಿ ಕಾರ್ಪೊರೇಷನ್, ಗ್ರಾಮಗಳ ಲೆವೆಲ್ ಆದರೆ ಪಂಚಾಯತಿಯವ್ರ ಜವಾಬ್ದಾರಿ. ಅವುಗಳಿಂದ ಸಾರ್ವಜನಿಕರಿಗೆ ತೊಂದರೆ ಆದಾಗ ನಾಯಿ ಕಡಿತಕ್ಕೆ ತಕ್ಷಣ ಚಿಕಿತ್ಸೆ ತಗೊಳ್ಬೇಕಾಗತ್ತೆ. ನಾಯಿ ಕಡಿತ ಆದ ನಂತರ 5-6 ತಿಂಗಳು ಬಿಟ್ಟು ಚಿಕಿತ್ಸೆಗೆ ಹೋದರೆ ನ್ಯಾಚುರಲಿ ರೇಬಿಸ್ ಶುರು ಆಗಿಬಿಡುತ್ತೆ. ಅವಾಗ ನಮ್ಮ ಪರಿಹಾರ ಕೊಡಿಸೋಕ್ಕೂ ಕಷ್ಟ ಆಗುತ್ತೆ. ತಕ್ಷಣ ತಾವು ಅದಕ್ಕೆ ಮೊದಲು ನಿಮ್ಮ ಆರೋಗ್ಯ ಕಾಯ್ಪಡ್ಕೊಳ್ಳಿ, ತಕ್ಷಣಕ್ಕೆ ಹೋಗಿ, ಇಂಥದ್ರಲ್ಲಿ ಪರಿಹಾರ ಕೊಡಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಆ ನಂತರ ಇತ್ತೀಚಿನ ದಿನಗಳಲ್ಲಿ ನಮ್ಮೆಲ್ಲರೂ ಗಮನಕ್ಕೆ ಒಂದು ಸಮಾಧಾನಕರವಾಗಿ ಬಂದದ್ದು ಅಂತ ಹೇಳಿದರೆ ವಿಷಯ, ಖಾಸಗಿ ಸಂಸ್ಥೆಯಿಂದ ಹಣಕಾಸಿನ ಸಂಸ್ಥೆಯಿಂದ ಸಾಲ ತಗೊಂಡಿದ್ರು. ಅವರಿಗೆ ಈ ಕೋವಿಡ್ ಸಂದರ್ಭದಲ್ಲಿ ಯಾವುದೇ ವ್ಯವಹಾರ ನಡೆದಿದ್ದು ಕಟ್ಟಕ್ಕಾಗಿರಲಿಲ್ಲ. ಅವ್ರ ಮನೆ ಹರಾಜಿಗೆ ಬಂದಿತ್ತು. ಆ ಹರಾಜಿಗೆ ಬಂದಂಥ ನಮ್ಮ ಇದು ಬಂದಾಗ ಸಂದರ್ಭದಲ್ಲಿ ದಂಪತಿಗಳಿಬ್ಬರು ಬಂದ ಮುಂದೆ ಕಣ್ಣೀರಿಟ್ಟರು. ಅವಾಗ 12 ಲಕ್ಷ ರೂಪಾಯಿ ಅದನ್ನು ಹತ್ತತ್ರ ಒಂದು 9 ಲಕ್ಷ 9.5 ಲಕ್ಷ ರೂಪಾಯಿ ಹತ್ತತ್ರ ತಗೊಂಡ್ಬರೋ ಮಾಡಿ ಆಮೇಲೆ ಅವ್ರಿಗೊಂದು 3 ತಿಂಗಳ ಅವಕಾಶ ಕೊಟ್ಟು ಅವ್ರು ಈ ಮುಂಚೆ ಪಿಗ್ಮಿ ಮುಖಾಂತರ ಏನು ಸಂಸ್ಥೆ ಕಟ್ಟಿದ್ರು ಆ ಹಣನ ಅದರಲ್ಲಿ ಜಮಾ ಮಾಡ್ಕೊಳಕ್ ಹೇಳಿ ಒಂದು 4 ತಿಂಗಳವರೆಗೂ ಈ ಸದರಿ ಮನೆನ ಮಾರಾಟ ಮಾಡಬಾರದು, ಹರಾಜು ಹಾಕಬಾರದು ಅಂತ ಅವರಿಗೆ ಸ್ಟೇನ ನೀಡಿ ಆದೇಶ ಮಾಡಿ ಅವರಿಗೆ ಆಸ್ತಿ ಉಳಿಸ್ಕೊಟ್ವಿ. ಆ ಏನು ಹಣಕಾಸು ಸಂಸ್ಥೆಗಳಿಗೆ ಅವರಿಗೆ ಹಣ ಮರುಪಾವತಿ ಆಗುವ ಹಾಗೆ ನಾವು ನೋಡ್ಕೊಂಡಿದ್ದೇವೆ.
2: ಸರ್, ಕೇಳಿರೋ ಕಾರಣ ಅದು ಸಾರ್ವಜನಿಕರು ಆ್ಯಂಡ್ ನಮ್ಮ ಕೇಳುಗರಿಗೂ ಗೊತ್ತಾಗಲಿ ಎಷ್ಟೆಲ್ಲ ಫೆಸಿಲಿಟೀಸ್ ಅವೈಲೇಬಲ್ ಇದ್ದಾವೆ ಈ ಕಾಯಂ ಜನತಾ ನ್ಯಾಯಾಲಯದಲ್ಲಿ ಅಂತ. ಸೊ ಅಂಥ ಸಂದರ್ಭದಲ್ಲಿ ಒಂದೊಂದು ಪ್ರಶ್ನೆ ಏನಂದರೆ, ಈಗ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲು ಯಾವೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಾ, ಎಸ್ಪೆಷಲಿ ಕಾಯಂ ಜನತಾ ನ್ಯಾಯಾಲಯದ ಬಗ್ಗೆ?
1: ಈ ಹಂತದಲ್ಲಿ ಅತ್ಯಂತ ಖುಷಿಯಿಂದ ಮತ್ತು ಕೃತಜ್ಞತಾ ಭಾವದಿಂದ ನಮ್ಮ ವೇಣುಧ್ವನಿ ತಂಡಕ್ಕೆ ನಾವು ಒಂದು ಧನ್ಯವಾದ ಹೇಳ್ತಾ ಇದ್ದೇವೆ. ಏನಂತ ಹೇಳಿದ್ರೆ, ಈ ಒಂದು ಕಾರ್ಯಕ್ರಮದ ಮುಖಾಂತರ ಸಾರ್ವಜನಿಕರನ್ನ ತಲುಪಕ್ಕೆ ನಾವು ಸಾಧ್ಯ ಆಗ್ತಾ ಇದೆ, ಇದು ಕೂಡ ಒಂದು ಪ್ರಮುಖ ಭಾಗ. ಆಮೇಲೆ ಪತ್ರಿಕಾ ಪ್ರಕಟಣೆನ ಹೊರಡಿಸಕ್ ಕೊಟ್ಟಿದ್ದೇವೆ, ಬೇರೆ ಬೇರೆ ಭಾಷೆಗಳಲ್ಲಿ ಹೊರಡ್ತಾ ಇದೆ. ಇನ್ನು ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಎಲ್ಲಾ ತಾಲೂಕುಗಳಲ್ಲಿರ್ತಕ್ಕಂಥ ತಾಲೂಕು ಕಾನೂನು ಸೇವಾ ಸಮಿತಿಗಳ ಮುಖಾಂತರ ಎರಡು ಜಿಲ್ಲೆಯ ನಮ್ಮ ಏನು ನ್ಯಾಯಾಧೀಶ ಮಿತ್ರರು, ವಕೀಲ ಮಿತ್ರರು, ಆಮೇಲೆ ನುರಿತ ತಜ್ಞರಿಂದ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ಕಾನೂನು ಅರಿವು ನೆರವು ಕಾರ್ಯಕ್ರಮ ಹಾಗೂ ಕಾಯಂ ಜನತಾ ನ್ಯಾಯಾಲಯದ ಮಹತ್ವ, ಸಾರ್ವಜನಿಕರು ಲಾಭ ಪಡ್ಕೊಳ್ಬೇಕು ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈಗ ಜುಲೈ 26 ರಿಂದ ಆಗಸ್ಟ್ 26 ಒಂದು ತಿಂಗಳ 30 ದಿವಸದ್ದು ಡ್ರೈವ್ ನಡೀತಾ ಇದೆ ಅಭಿಯಾನ. ನಾವೆಲ್ಲ ಸಾರ್ವಜನಿಕರಿಗೆ ಇದನ್ನು ತಿಳಿಸೋ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಇನ್ನೂ ಹೆಚ್ಚು ಪ್ರಚಾರ ಆಗಬೇಕು ಅನ್ನೋದಾದ್ರೆ, ಯಾರ್ಯಾರು ಕಾಯಂ ಜನತಾ ನ್ಯಾಯಾಲಯದಿಂದ ಒಂದು ಉಪಯೋಗ ಪಡ್ಕೊಂಡಿದ್ದೀರೋ, ಅದರ ಒಂದು ಲಾಭ ಪಡ್ಕೊಂಡಿದ್ದೀರೋ, ಅದು ಉಚಿತವಾಗಿ ಕಾನೂನು ನೆರವು ಪಡೆದುಕೊಂಡು ನೀವು ಉಚಿತವಾಗಿ ನಿಮ್ಮ ಪ್ರಕರಣಗಳನ್ನು ಸಲ್ಲಿಸಿದ್ದೀರೋ, ಇವುಗಳನ್ನು ಲಾಭ ಪಡ್ಕೊಂಡಂಥವ್ರು ದಯವಿಟ್ಟು ನಿಮ್ಮ ತೊಂದರೆಯಾದಂಥ ನೆರೆಯಕರಿಯರಿಗೆ, ಸಂಬಂಧಿಕರಿಗೆ, ಸಾರ್ವಜನಿಕರಿಗೆ ತಿಳಿಸಬೇಕು. ಈ ನಿಟ್ಟಿನಲ್ಲಿ ನಾವು ಗ್ರಾಮಗಳಿಗೆ, ಗ್ರಾಮ ಪಂಚಾಯತಿಯ ಅಧಿಕಾರಿಗಳಿಗೆ, ಶಾಲಾ ಕಾಲೇಜುಗಳಿಗೆ ನಾವೆಲ್ಲ ಕಾರ್ಯಕ್ರಮಗಳು ಹಣ್ಕೊಂಡು ಇದನ್ನ ನಾವು ಪ್ರಚಾರ ಮಾಡ್ತಾ ಇದ್ದೀವಿ. ಸರ್,
2: 30 ಡೇಸ್ ಡ್ರೈವ್ ಅಭಿಯಾನದ ಬಗ್ಗೆ ಹೇಳಿದ್ರೆ ಏನೆಲ್ಲ ಇದೆ ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
1: 30 ದಿವಸ ಅಭಿಯಾನಗಳ ಬಗ್ಗೆ ಅನ್ನೋದಾದ್ರೆ, ನನ್ನ ಸಹೋದರ ಸಂದೀಪ್ ಪಾಟೀಲ್ ಅಂತ ಇಲ್ಲಿನ ಮೆಂಬರ್ ಸೆಕ್ರೆಟರಿ ಅಂತ ಕೆಲಸ ಮಾಡ್ತಾ ಇದ್ದಾರೆ ಅವರ ಮುಂದಾಳತ್ವದಲ್ಲಿ, ಮತ್ತು ನಮ್ಮ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶರಂತ ತ್ಯಾಗರಾಜ್ ಇನವಳ್ಳಿ ಸಾಹೇಬರ ನೇತೃತ್ವದಲ್ಲಿ ನಾನು ಸಹ ಅವರ ಜೊತೆಗೆ ಕೈಗೂಡಿಸಿ ಕಾನೂನು ಅರಿವು ನೆರವು ಕಾರ್ಯಕ್ರಮಗಳ ಜೊತೆಗೆ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ, ಶಾಲೆ ಕಾಲೇಜಿಗೂ, ಹಾಗೂ ಎಲ್ಲಿ ಸಾರ್ವಜನಿಕರು ಹೆಚ್ಚು ಸೇರ್ತಾರೋ ಅಲ್ಲಿ ಬ್ಯಾನರ್ಗಳನ್ನ ಕಟ್ಟಿಸಿ ನಾವು ಈ ಒಂದು ಕಾಯಂ ಜನತಾನದಲ್ಲಿ ಸಾರ್ವಜನಿಕ ಉಪಯುಕ್ತ ಸೇವೆಗಳು ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳಿಸಿ, ನನ್ನ ಇಬ್ಬರು ಗೌರವಾನ್ವಿತ ಏನು ಸದಸ್ಯರಿದ್ದಾರೆ ಅವರು ತಮ್ಮ ನಮ್ಮ ಫೋನ್ ನಂಬರ್ಗಳನ್ನು ಕೊಟ್ಟಿದ್ದಾರೆ, ಮೊಬೈಲ್ ಸಂಖ್ಯೆಗಳನ್ನು ಕೊಟ್ಟಿರ್ತಾರೆ, ಅದಕ್ಕೆ ಫೋನ್ಗಳು ಬರೋಕ್ ಶುರು ಆಗಿವೆ. ನಮಗೂ ಫೋನ್ ಮಾಡಿ ಕರೆ ಮಾಡಿ ಕೇಳ್ತಾ ಇದ್ದಾರೆ ಏನು ಹೇಗೆ ಅಂತ. ತಮ್ಮ ಗಮನಕ್ಕೆ ಈ ಮೂಲಕ ತಳಕ್ಕೆ ಇಷ್ಟಪಡೋದು ಅಂತ ಹೇಳಿದ್ರೆ, ನೊಂದಂತ ವ್ಯಕ್ತಿ ಅಥವಾ ಹಾನಿಗೊಳಗಾದಂತ ವ್ಯಕ್ತಿ 1 ಕೋಟಿಯವರೆಗೂ up to 1 crore ಯಾವುದೇ ನ್ಯಾಯಾಲಯದ ಶುಲ್ಕ ಪಾವತಿಸಿದೆ ಪರಿಹಾರವನ್ನು ಕೇಳಿ ನಮ್ಮಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ ಅಂತ ತಿಳಿಸ್ತಾ ಇದ್ದೀವಿ. ಆಮೇಲೆ ಇಂಥದೇ ಕಾಯ್ದೆ, ಇಂಥದೇ ಕಾನೂನು ಅಂತ ನಾವು ಬೇರೆ ನ್ಯಾಯಾಲಯಗಳಲ್ಲಿ ಹೋದಾಗ, ನಾವು ಬೇರೆ ನ್ಯಾಯಾಲಯಗಳಲ್ಲಿ ಕುತ್ಕೊಂಡು ಪ್ರಕರಣಗಳನ್ನು ನಡೆಸ್ತಾ ಇರಬೇಕಾದ್ರೆ CPC ಅಂತ ಇರುತ್ತೆ, ದಿವಾಣಿ ಪ್ರಕ್ರಿಯಾ ಸಮಿತಿ, ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಂತ ಹೇಳ್ತೀವಿ ಈಗ ಅದಕ್ಕೆ, ಭಾರತೀಯ ನ್ಯಾಯ ಸಂಹಿತೆ ಅಂತ BNS ಅಂತ ಆಗಿದೆ ಇತ್ತೀಚೆಗೆ. ಅವ ಎರಡೂ ಪ್ರಕರಣಗಳಲ್ಲಿ ಕಟ್ಟುನಿಟ್ಟಾಗಿ ಏನು ನಾವು ಕಾಯ್ದೆ ಇದೆ, ನಿಯಮಗಳಿವೆ, ಅದನ್ನ ಕಾಯಂ ಜನತಾ ನ್ಯಾಯಾಲಯದ ಪ್ರಕರಣಗಳಿಗೆ ಅನ್ವಯಿಸುವುದಿಲ್ಲ. ಸಮರಿ ಪ್ರೊಸೀಡಿಂಗ್ಸ್ ಅಂದ್ರೆ ಪಾರದರ್ಶಕವಾಗಿರಬೇಕು, ನ್ಯಾಯನೀತಿ ಸತ್ಯದಿಂದ ನಮ್ಮ ಹತ್ರ ಬಂದಿದ್ದಾರೆ, ಸ್ವಚ್ಛ ಕೈಗಳಿಂದ ನಮ್ಮಲ್ಲಿ ಬಂದಿದ್ದಾರೆ ಅನ್ನೋದನ್ನ ನೋಡ್ಕೋತೀವಿ. ಕಾನೂನಿನ ತೊಡಕು, ಆಮೇಲೆ ಜಟಿಲವಾದ ಕಾನೂನಿನ ಒಂದು ಏನಾದ್ರೂ ನಾವು ಇಂಟರ್ಪ್ರಿಟೇಷನ್ ಅಂತ ಏನ್ ಹೇಳ್ತೀವಿ ವಿಶ್ಲೇಷಣೆ, ಇಂಥ ಪ್ರಕರಣಗಳಿಗೆ ಅನ್ವಯಿಸದೆ ಅದನ್ನ ಪಕ್ಕಕ್ಕಿಟ್ಟು ಅವರು ಪಾರದರ್ಶಕವಾಗಿ ನ್ಯಾಯೋಚಿತವಾಗಿ ಅವ್ರಿಗೆ ಒಂದು ಪರಿಹಾರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇಲ್ಲಿ ಏನು ಶ್ರಮ ವಹಿಸ್ತಾ ಇದ್ದೀವೋ, ಯಾವ ರೀತಿ ಪಾರದರ್ಶಕವಾಗಿ ಕೆಲಸ ಮಾಡ್ತಾ ಇದೀವೋ ಅದನ್ನು ಸಾರ್ವಜನಿಕರಿಗೆ ನಾವು ತಿಳಿಸ್ತೇವೆ.
2: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿವರವಾದ ಮಾಹಿತಿಯನ್ನ ಕೊಟ್ಟರು ಕಾರ್ಯಕ್ರಮದ ಅತಿಥಿ, ಬೆಳಗಾವಿಯ ಕಾಯಂ ಜನತಾ ನ್ಯಾಯಾಲಯ ಮತ್ತು ಬಾಗಲಕೋಟೆ ಜಿಲ್ಲೆಗಳ ವ್ಯಾಪ್ತಿಯನ್ನು ಒಳಗೊಂಡ ಸದರಿ ಪೀಠದ ಅಧ್ಯಕ್ಷರಾಗಿ ಕಾರ್ಯನಿರತ ಜಿಲ್ಲಾ ನ್ಯಾಯಾಧೀಶರಾದ ಶ್ರೀ ಪಲ್ಲೇದ್ ರವೀಂದ್ರ ಜಡಿಯಪ್ಪ ಅವರು. ಸರ್, ಕಾರ್ಯಕ್ರಮದಲ್ಲಿ ವಿವರವಾದ ಮಾಹಿತಿ ಕೊಟ್ಟರೆ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನು ಹೇಳಿಕ್ ಇಷ್ಟಪಡ್ತೀರಾ?
1: ತಮಗೆಲ್ರಿಗೂ ಈ ನಿಟ್ಟಿನಲ್ಲಿ ನನ್ನ ಒಂದು ಅನುಭವದ ಮಾತು ಹಾಗೂ ನಾನು ನಿಮ್ಮಲ್ಲಿ ಒಬ್ಬ ಅಂತ ನನ್ನ ನೀವು ಪರಿಗಣಿಸಬೇಕು ಅಂತ ಕೇಳ್ತಾ, ಸಾರ್ವಜನಿಕರೇ, ನಾವು ಧರ್ಮೋ ರಕ್ಷತಿ ರಕ್ಷಿತ ಅಂತ ಏನು ಹೇಳ್ತೀವಿ, ನಾವು ಹೇಳೋದಿಷ್ಟೇ, ಯಾರು ಕಾನೂನನ್ನು ಗೌರವಿಸುತ್ತೀರೋ ಅವರನ್ನು ಕಾನೂನು ಗೌರವಿಸುತ್ತದೆ ಮತ್ತು ಅವರನ್ನು ಕಾಪಾಡುತ್ತೆ. ಬಸವಣ್ಣವ್ರು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಲ್ವಾ, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು ಅಂತ ಹೇಳ್ತೀವಿ. ಹಾಗೆ ನಮ್ಮ ಮಾತಿನಲ್ಲಿ ನಯ ವಿನಯತೆ ಇರಲಿ. ಇನ್ನ ಬಸವಣ್ಣವ್ರು ಹೇಳ್ತಾರೆ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅನ್ನರಿಗೆ ಅಸಹ್ಯ ಪಡಬೇಡ, ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ. ಇದರ ಅರ್ಥ ತಮಗೂ ಗೊತ್ತಿದೆ, ನಮ್ಮ ಕಾಯ್ದೆಯಲ್ಲಿ ಸುಳ್ಳು ಹೇಳಿದರೆ, ಕೊಲೆ ಮಾಡಿದರೆ, ಇನ್ನೊಬ್ಬರ ಬಗ್ಗೆ ಅಸಹ್ಯ ಪಟ್ಟರೆ, ಇನ್ನೊಬ್ಬರ ಆಸ್ತಿ ಕಬಳಿಸಕ್ಕೆ ನೋಡಿದರೆ ಪ್ರತಿಯೊಂದಕ್ಕೂ ಶಿಕ್ಷೆ ಇದೆ. ಹಾಗಾಗಿ ನಮ್ಮಲ್ಲಿ ಕ್ರಿಮಿನಲ್ ಪ್ರಕರಣಗಳನ್ನು ಕಾಯಂ ಜನತಾ ನ್ಯಾಯಾಲಯದಲ್ಲಿ ನಾವು ತಗೊಳ್ಳೋದಿಲ್ಲ. ಆದರೆ ಯಾರಿಗೆ ಸಾರ್ವಜನಿಕ ಉಪಯುಕ್ತ ಸೇವೆಗಳಿಂದ ತೊಂದರೆಯಾಗಿದೆ, ಹಾನಿಯಾಗಿದೆ, ಅಂತ ಹೊತ್ತಿನಲ್ಲಿ ಪರಿಹಾರ ಸಿಗಲಿ ನಿಮಗೆ ಅನ್ನೋ ದೃಷ್ಟಿಯಿಂದ ನಮ್ಮ ರಾಜ್ಯ ಸರ್ಕಾರ ಹಾಗೆ ಕೇಂದ್ರ ಸರ್ಕಾರಗಳು ಸಾಕಷ್ಟು ಹಣ ಖರ್ಚು ಮಾಡ್ತಾ ಇವೆ, ಸಾಕಷ್ಟು ಪ್ರಚಾರ ಮಾಡ್ತಾ ಇವೆ. ಇದು ತಮಗೆ ಮನೆ ಬಾಗಿಲಿಗೆ ತಲುಪಲಿ ಅಂಥೇಳಿ ನಾವು ಉಚಿತ ಕಾನೂನು ಅರಿವು ನೆರವು ಕಾರ್ಯಕ್ರಮಗಳ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದ್ದೀವಿ. ಇದನ್ನು ತಾವು ಪಡ್ಕೊಳ್ಬೇಕು. ಆಮೇಲೆ ಯಾವುದು ನ್ಯಾಯ ನೀತಿ ಧರ್ಮ ಅಂತ ನಿಮ್ಗೆ ಸರಿ ಅನಿಸುತ್ತೋ ಅದನ್ನು ಕೂಡ ನಾವು ಅದೇ ರೀತಿಯಿಂದ ಪರಿಗಣಿಸ್ತೇವೆ. ನಿಮ್ಮ ಕಣ್ಣಿಗೆ ಕಾಣ್ತಾ ಇರುತ್ತೆ, ಇದು ನನ್ನ ವಸ್ತು ಅಲ್ಲ, ನಾನು ತಗೊಳ್ಬಾರ್ದು, ಇದು ನನ್ನ ಪಕ್ಕದ ಮನೆಯವನ ಆಸ್ತಿ, ಇದನ್ನು ನಾನು ಮುಟ್ಟಬಾರ್ದು, ಇವ್ರು ಈ ರೀತಿ ನಾನು ನ್ಯಾಯ ನೀತಿಯಿಂದ ನಡ್ಕೊಳ್ಬೇಕು ಅಂತ ಎಲ್ಲಿವರೆಗೂ ಇರ್ತೀರೋ ಅಲ್ಲಿವರೆಗೂ ನ್ಯಾಯ ನೀತಿ ಧರ್ಮ ನಿಮ್ಮನ್ನು ಕಾಪಾಡುತ್ತೆ, ಕಾನೂನು ನಿಮ್ಮ ಜೊತೆಗಿರುತ್ತೆ. ತೊಂದರೆಗೆ ಸಿಕ್ಕೊಂಡಾಗ, ನೀವು ಯಾವುದೇ ತಪ್ಪು ಮಾಡದೇ ನಿಮಗೆ ತೊಂದರೆಯುಂಟಾದಾಗ, ಯಾರು ಇಲ್ಲಪ್ಪ ನನಗೆ ಅಂತ ಅನ್ಕೊಳ್ಳೋ ಬದಲು, ಖಾಯಂ ಜನತಾ ನ್ಯಾಯಾಲಯ ಬೆಳಗಾವಿ ಇದೆ, ಈ ಮತ್ತೆ ಬೆಳಗಾವಿ ಹಾಗೂ ಬಾಲ್ಕೋಟೆಯ ಜನರು ಇದರ ಉಪಯೋಗ ಲಾಭ ಪಡ್ಕೊಳ್ಬೇಕು. ತಾವು ತಮ್ಮ ನೆರೆಹೊರೆಯವರೊಂದಿಗೆ, ಅಧಿಕಾರಿಗಳೊಂದಿಗೆ, ಸಾರ್ವಜನಿಕ ಉಪಯುಕ್ತ ಸೇವೆಗಳನ್ನು ನೀಡತಕ್ಕಂಥ ಅಧಿಕಾರಿಗಳೊಂದಿಗೆ ಒಳ್ಳೆಯ ಸಂಬಂಧ ಬೆಳೆಸ್ಕೊಂಡು ನೀವು ಚೆನ್ನಾಗಿ ನೆಮ್ಮದಿಯಿಂದ ಇರಕ್ಕೆ ಸಾಧ್ಯ. ತೊಂದರೆ ಉಂಟಾದಾಗ ನಾವಿದ್ದೇವೆ. ನೀವೆಲ್ಲರೂ ನಮ್ಮ ಖಾಯಂ ಜನತಾ ನ್ಯಾಯಾಲಯದಲ್ಲಿ ನಿಮಗೆ ತೊಂದರೆ ಆದಾಗ ಪ್ರಕರಣಗಳನ್ನು ತೆಗೆದುಕೊಂಡು ಬಂದರೆ, ನಾನು ನಮ್ಮ ಸದಸ್ಯರು ನಮ್ಮ ಸಿಬ್ಬಂದಿ ವರ್ಗಕ್ಕೆ ಒಂದು ಕೆಲಸ ಅಂತ ಇರುತ್ತೆ, ನಮಗೆ ಪ್ರಸ್ತುತ ಅನಿಸುತ್ತೆ. ಹಾಗಾಗಿ ನಿಮ್ಮಿಂದ ಏನಾದರೂ ತೊಂದರೆಗಳು ಉಂಟಾದಾಗ, ನಿಮಗೇನಾದರೂ ನೋವುಗಳು ಉಂಟಾದಾಗ ಬನ್ನಿ, ನಾವಿದ್ದೇವೆ, ನಾವು ನಿಮ್ಮ ಜೊತೆಗಿದ್ದೇವೆ. ನೆಮ್ಮದಿಯಾಗಿರಿ, ವರ್ಕ್ ಈಸ್ ವರ್ಸಪ್, ಕಾಯಕವೇ ಕೈಲಾಸ ಅಂತ ಹೇಳ್ತೀವಿ. ಚೆನ್ನಾಗಿರಿ, ಥ್ಯಾಂಕ್ ಯು.
2: ಸ್ನೇಹಿತರೆ, ಇದಾಗಿತ್ತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಿ ಬೆಳಗಾವಿಯ ಕಾಯಂ ಜನತಾ ನ್ಯಾಯಾಲಯ ಅಂದರೆ ಪರ್ಮನೆಂಟ್ ಲೋಕ್ ಅದಾಲತ್ ಬಾಗಲಕೋಟೆ ಜಿಲ್ಲೆಗಳ ವ್ಯಾಪ್ತಿಯನ್ನು ಒಳಗೊಂಡ ಸದರಿ ಪೀಠದ ಅಧ್ಯಕ್ಷರಾಗಿ ಕಾರ್ಯನಿರತ ಜಿಲ್ಲಾ ನ್ಯಾಯಾಧೀಶರಾದ ಶ್ರೀ ಪಲ್ಲೇದ್ ರವೀಂದ್ರ ಜಡಿಯಪ್ಪ ಅವರು ಕಾರ್ಯಕ್ರಮದಲ್ಲಿ ಸರ್ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ. ನಮಸ್ಕಾರ.
1: ತಮಗೂ ತಮ್ಮ ಸಿಬ್ಬಂದಿ ವರ್ಗ ಹಾಗೆ ಆಡಳಿತ ವರ್ಗ ಹಾಗೂ ಬೆಳಗಾವಿ ಹಾಗೂ ಬಾಲಕೋಟೆ ಜಿಲ್ಲೆಯ ಎಲ್ಲ ಸಾರ್ವಜನಿಕ ಬಂಧುಗಳಿಗೂ ಧನ್ಯವಾದಗಳು. ಶ್ರೋತೃಗಳಿಗೂ ಧನ್ಯವಾದ.
2: ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.
3: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
4: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
3: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
4: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
3: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಬೆಳಗಾವಿಗರ ಆರೋಗ್ಯಕ್ಕಾಗಿ, ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಇರುವಂತಹ ವೇದಿಕೆ ಇದು ಆರೋಗ್ಯ ದರ್ಶನ. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ಎಂದಿನಂತೆ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮಾ. ನಮ್ಮ ಹಿರಿಯ ನಾಗರಿಕರು ವಯಸ್ಸಾಗುತ್ತಿದ್ದಂತೆ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯದ ಸಮಸ್ಯೆಯನ್ನ ಕೂಡ ಎದುರಿಸ್ತಾ ಇರ್ತಾರೆ. ಹಿರಿಯ ನಾಗರಿಕರು ತಮ್ಮ ಮಾನಸಿಕ ಆರೋಗ್ಯ ಸಮಸ್ಯೆಯನ್ನ ಪರಿಹರಿಸಿಕೊಂಡು ಯಾವ ರೀತಿ ಉತ್ತಮ ಗುಣಮಟ್ಟದ ಜೀವನವನ್ನು ಕಾಪಾಡಿಕೊಂಡು ಹೋಗಬಹುದು ಅನ್ನುವ ವಿಷಯವಾಗಿ ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ನಮ್ಮೊಂದಿಗಿದ್ದಾರೆ ಬೆಳಗಾವಿಯ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ ಮನೋವೈದ್ಯರು ಮತ್ತು ಕೆಎಲ್ಇ ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಆದಂತಹ ಡಾಕ್ಟರ್ ಭೀಮಸೇನ್ ತೆಕ್ಕಳಿಕೆ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್
1: ನಮಸ್ಕಾರ. ಮೇಡಮ್ ಥ್ಯಾಂಕ್ ಯು.
0: ಸರ್ ಈಗ ಹಿರಿಯ ನಾಗರಿಕರ ಮಾನಸಿಕ ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಮುಂಚೆ ಮಾನಸಿಕ ಆರೋಗ್ಯ ಅಂದ್ರೇನು, ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಎಷ್ಟು ಮುಖ್ಯವಾಗುತ್ತೆ ಅಂತ? ಸರ್
1: ಮಾನಸಿಕ ಆರೋಗ್ಯವನ್ನ ಒಂದು ಡಿಫೈನ್ ಮಾಡೋದಾಗ್ಲಿ, ಅದನ್ನೊಂದು ಪರಿಧಿಯಲ್ಲಿ ನಾವು ವಿಸ್ತಾರ ಅಂದ್ರೆ ಅದರ ವಿವರಣೆ ಕೊಡೋದಾಗ್ಲಿ ಸ್ವಲ್ಪ ಕಷ್ಟ. ಆದರೂ ಕೂಡ ಇದೇ ಪ್ರಶ್ನೆಯನ್ನ ನಾವು ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತ ನಾವು ಹೇಳ್ತೀವಲ್ಲ ಸಿಗ್ಮಂಡ್ ಫ್ರಾಯ್ಡ್, ಅವ್ರಿಗೆ ಯಾರು ಕೇಳಿದ್ರು ಮಾನಸಿಕ ಆರೋಗ್ಯ ಅಂದ್ರೆ ನಿಮ್ ಪ್ರಕಾರ ಏನು ಅಂತ ಹೇಳಿ, ಅದಕ್ಕೆ ಅವ್ರು ಕೊಟ್ಟ ಉತ್ತರನೇ ನಾನು ಇಲ್ಲಿ ಕೊಡ್ತಾ ಇರೋದು. ಇಫ್ ಯು ಆರ್ ಏಬಲ್ ಟು ವರ್ಕ್ ಅಂಡ್ ಲವ್ ದನ್ ಯು ಆರ್ ಮೆಂಟಲಿ ಹೆಲ್ದಿ. ಅಂದ್ರೆ ಜೀವನದ ಯಾವುದೇ ಘಟ್ಟದಲ್ಲಿ ನೀವಿರಬಹುದು, ಯಾವುದೇ ಒಂದು ನಿಮ್ಮ ಒಂದು ಕೆಲಸವಾಗ್ಲಿ ನಿಮ್ಮ ಕರ್ತವ್ಯವಾಗ್ಲಿ ನೀವು ನಿಭಾಯಿಸ್ತಾ ಇರಬಹುದು ಜೀವನದಲ್ಲಿ, ನೀವು ಮಾಡ್ತಿರುವಂತಹ ಕೆಲಸವನ್ನ ನೀವು ಸಕ್ಷಮವಾಗಿ ಮಾಡ್ತಾ ಇದ್ರೆ, ನಿಮ್ಮ ಜವಾಬ್ದಾರಿಗಳನ್ನ ನೀವು ಸಕ್ಷಮವಾಗಿ ನೀವು ಅದನ್ನ ನಿಭಾಯಿಸ್ತಾ ಇದ್ರೆ, ಮತ್ತು ನಿಮ್ಮನ್ನ ಸ್ವತಃ ಮತ್ತೆ ನಿಮ್ಮ ಸುತ್ತಮುತ್ತಲಿನ ಜನಗಳನ್ನ ನೀವು ಪ್ರೀತಿಸ್ತಾ ಇದ್ರೆ, ಬಹುತೇಕ ನೀವು ಮಾನಸಿಕವಾಗಿ ಆರೋಗ್ಯವಾಗಿದ್ದೀರಿ ಅಂತ ಹೇಳ್ಬೋದು. ಈ ಒಂದು ದೃಷ್ಟಿಕೋನದಲ್ಲಿ ನಾವು ಮಾನಸಿಕ ಆರೋಗ್ಯವನ್ನ ನೋಡಬಹುದು. ಮಾನಸಿಕ ಆರೋಗ್ಯ ಯಾಕೆ ಮುಖ್ಯ ಅಂತಂದ್ರೆ, ಮಾನಸಿಕ ಆರೋಗ್ಯ ಇಲ್ಲದೆ ಆರೋಗ್ಯವಿಲ್ಲ. ದೇರ್ ಇಸ್ ನೋ ಹೆಲ್ತ್ ವಿಥೌಟ್ ಮೆಂಟಲ್ ಹೆಲ್ತ್ ಅಂತ ನಾವು ಹೇಳ್ತೀವಿ. ಕೇವಲ ದೈಹಿಕ ಆರೋಗ್ಯವನ್ನು ಮಾತ್ರ ನಾವು ಗಮನದಲ್ಲಿಟ್ಟುಕೊಂಡು, ಕೇವಲ ನಮ್ಮ ದೇಹವನ್ನು ಮಾತ್ರ ನಾವು ಆರೋಗ್ಯವಾಗಿಟ್ಕೊಳ್ತೀವಿ ಅಂತ ಅಂದ್ಕೊಂಡ್ರೆ ಅದು ಸಾಧ್ಯ ಇಲ್ಲ. ಯಾಕಂದ್ರೆ ಮನಸ್ಸು ಆರೋಗ್ಯವಾಗಿ ಇಲ್ಲದೆ ಇದ್ರೆ ದೇಹ ಕೂಡ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಒಟ್ಟಾರೆ ಆ ವ್ಯಕ್ತಿಯು ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಿಂಗಾಗಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಮಾನಸಿಕ ಆರೋಗ್ಯ ಮುಖ್ಯವಾಗ್ತದೆ.
0: ಸರ್ ಈಗ ವಯಸ್ಸಾಗ್ತಾ ಇದ್ದಂತೆ ದೇಹದ ಆರೋಗ್ಯ ಹದಗೆಡ್ತಾ ಹೋಗುತ್ತೆ, ಹಾಗೇನೆ ಈ ವಯಸ್ಸು ಅನ್ನುವಂಥದ್ದು ದೇಹದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೋ ಅದೇ ರೀತಿ ಮನಸ್ಸಿನ ಮೇಲೂ ಕೂಡ ಪರಿಣಾಮ ಏನಾದರೂ ಬೀರುತ್ತಾ?
1: ಖಂಡಿತ ಬೀರ್ತದೆ. ವಯಸ್ಸಾದಂತೆ ನಮ್ಮ ಮನಸ್ಸಿನ ಒಂದು ಚಲನವಲನಗಳು, ನಮ್ಮ ಮನಸ್ಸಿನ ಕಾರ್ಯವೈಖರಿಗಳು ಕೂಡ ಚೇಂಜ್ ಆಗ್ತಾ ಹೋಗ್ತವೆ. ಉದಾಹರಣೆಗೆ ಇದಕ್ಕೆ ಕಾರಣಗಳು ಹಲವಾರು. ಒಂದು, ವಯಸ್ಸಾಗ್ತಾ ಹೋದಂತೆ ನಮ್ಮ ಮೆದುಳಿನ ಒಂದು ಕಾರ್ಯಕ್ಷಮತೆ ಕಡಿಮೆ ಆಗ್ತಾ ಹೋಗಬಹುದು. ಎಲ್ಲರಲ್ಲೂ ಅಂತಿಲ್ಲ, ಕೆಲವೊಬ್ರು 90ನೇ ವಯಸ್ಸಿನಲ್ಲೂ ಕೂಡ ದೈಹಿಕವಾಗಿ ಮಾನಸಿಕವಾಗಿ ಬಹಳ ಆರೋಗ್ಯಕರವಾಗಿರ್ತಾರೆ, ಬಟ್ ಬಹಳಷ್ಟು ಜನಕ್ಕೆ ಸಮಸ್ಯೆಗಳು ಕಂಡು ಬರ್ತವೆ. ಮೆದುಳಿನ ಒಂದು ಕಾರ್ಯಕ್ಷಮತೆ ಕಡಿಮೆ ಆಗ್ತದೆ, ನೆನಪಿನ ಸಮಸ್ಯೆಗಳು ಬರಬಹುದು, ನಿದ್ರೆಯ ಸಮಸ್ಯೆಗಳು ಶುರು ಆಗಬಹುದು. ಅದಲ್ಲದೆ ಈಗ ವಯಸ್ಸಾದಂತೆಲ್ಲ ಕೆಲವೊಂದು ಸಾಮಾಜಿಕ ಸಮಸ್ಯೆಗಳು ಕೂಡ ಹಿರಿಯ ನಾಗರಿಕರು ಎದುರಿಸಲಿಕ್ಕೆ ಶುರು ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಮಕ್ಕಳು ದೂರ ಆಗೋದಿರಬಹುದು, ಅಥವಾ ಈ ರಿಟೈರ್ಮೆಂಟ್ ನಂತರ ಒಂಟಿತನ ಕಾಡೋದಿರಬಹುದು, ಅಥವಾ ಏನೋ ಒಂಥರ ಮಾಡ್ಲಿಕ್ಕೆ ಏನೋ ಒಂದು ಕೆಲಸ ಇಲ್ಲ ಅನ್ನುವಂತಹ ಒಂದು ಭಾವನೆ ಕಾಡೋದಿರಬಹುದು, ಅಥವಾ ರಿಟೈರ್ ಆದ ನಂತರ ಆ ಒಂದು ಗೌರವ ಆ ವ್ಯಕ್ತಿ ಪಡಿತಾ ಇದ್ದ ಸಮಾಜದಲ್ಲಿ ಅದು ಕಳ್ಕೊಂಡಂತಹ ಭಾವನೆ ಇರಬಹುದು, ಅಥವಾ ನಾನಾ ಸಮಸ್ಯೆಗಳು ರೋಗಗಳು ಅವರಿಗೆ, ಡಯಾಬಿಟಿಸ್, ಹೈಪರ್ ಟೆನ್ಷನ್, ವಯಸ್ಸಿಗೆ ತಕ್ಕಂತೆ

0: ಮಾನಸಿಕ ಆರೋಗ್ಯ ಸಮಸ್ಯೆಗಳು ಅನುವಂಶಿಕತೆಗೆ ಸಂಬಂಧಪಟ್ಟಿದ್ದಿರಬಹುದು. ಫಾರ್ ಎಕ್ಸಾಂಪಲ್, ನಾವು ಮರುವಿನ ರೋಗ ಡಿಮೆನ್ಷಿಯಾ ಅಂತೀವಿ, ಅದು ಕೆಲವೊಮ್ಮೆ ಅನುವಂಶಿಕವಾಗಿ ಬರಬಹುದು. ಇದು ಬಿಟ್ಟರೆ ಹೆಚ್ಚಾನೆಚ್ಚು ಅನುವಂಶಿಕ ಕಾಯಿಲೆಗಳು ಯುವ ವಯಸ್ಸಿನಲ್ಲಿ, ಸಣ್ಣ ವಯಸ್ಸಿನಲ್ಲಿ ನಮ್ಮಲ್ಲಿ ಕಂಡು ಬರ್ತವೆ. ಹಿರಿಯ ವಯಸ್ಸಿನಲ್ಲಿ ಅಷ್ಟು ವಯಸ್ಸಾದ ನಂತರ ಅನುವಂಶಿಕ ಕಾಯಿಲೆಗಳು ಕಂಡು ಬರೋದು ಸ್ವಲ್ಪ ಕಡಿಮೆ.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಭೀಮಸೇನ್ ಟೆಕ್ಕಳಿಕೆ ಅವರು. ಸರ್, ತಾವು ಹೇಳ್ತಾ ಇದ್ದೀರಿ ಮರುವಿನ ಕಾಯಿಲೆ ಅಂತ ಹೇಳಿದ್ರಿ. ಇವಾಗ ಹಿರಿಯ ನಾಗರಿಕರಲ್ಲಿ ಏನಾಗುತ್ತೆ ಅಂದ್ರೆ ಕೆಲವೊಂದಷ್ಟು ಸಾರಿ ಜ್ಞಾಪಕ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ. ಯಾವ್ದಾದ್ರೂ ಒಂದು ವಸ್ತುವನ್ನ ಇಟ್ಟಿದ್ರೆ ಅದನ್ನ ಎಲ್ಲಿಟ್ಟಿದ್ದೀನಿ ಅನ್ನೋದು ನೆನಪಾಗೋದಿಲ್ಲ, ಯಾರ್ದಾದ್ರೂ ಹೆಸರು ನೆನಪಾಗೋದಿಲ್ಲ. ಆ ಮರುವಿನ ಕಾಯಿಲೆಯು ಕೂಡ ಈ ಒಂದು ಮಾನಸಿಕ ಸಮಸ್ಯೆ ಆಗಿದೆಯಾ ಹೇಗೆ ಅಂತ.
0: ಇಲ್ಲಿ ಮೊದಲು ಮರುವಿನ ಕಾಯಿಲೆ ಬಗ್ಗೆ ನಾನು ಆಮೇಲೆ ಹೇಳ್ತೇನೆ. ಮೊದಲು ನಾನು ಏನ್ ಒಂದು ಸಂದೇಶ ಕೊಡ್ಲಿಕ್ಕೆ ಬಯಸ್ತೇನೆ ಅಂದ್ರೆ, ಮರು ಅನ್ನೋದು ಒಂದು ನೈಸರ್ಗಿಕ ಪ್ರಕ್ರಿಯೆ. ಆಮೇಲೆ ವಯಸ್ಸಿಗೆ ತಕ್ಕಂತೆ ಸ್ವಲ್ಪ ಪ್ರಮಾಣದ ಮರು ಪ್ರತಿಯೊಬ್ಬರಲ್ಲೂ ಕಂಡು ಬರ್ತದೆ. ಈಗ ತಲೆ ಹೆಂಗೆ ನಾವು ಕೂದಲು ಬೆಳಗಾಗೋದು ಎಷ್ಟು ಸ್ವಾಭಾವಿಕನೋ ವಯಸ್ಸಾದ ನಂತರ, ಮರುವು ಕೂಡ ಒಂದು ಮಟ್ಟಿಗೆ ಸ್ವಾಭಾವಿಕ. ಹಿಂಗಾಗಿ ಮರು ಇದ್ದ ಕಾರಣಕ್ಕೆ ಯಾರೂ ಗಾಬರಿ ಆಗುವಂತಹ ಅವಶ್ಯಕತೆ ಇಲ್ಲ. ಯಾವಾಗ ಈ ಮರು ಅನ್ನೋದು ನಮ್ಮ ದೈನಂದಿನ ಚಟುವಟಿಕೆಗಳ ಮೇಲೆ ಪರಿಣಾಮ ಬೀರ್ಲಿಕ್ಕೆ ಶುರು ಮಾಡ್ತದೆ, ಯಾವಾಗ ಅದರಿಂದ ವ್ಯಕ್ತಿ ತನ್ನ ಡೈಲಿ ಮಾಡುವಂತಹ ಕೆಲಸಗಳನ್ನ ಸರಿಯಾಗಿ ಮಾಡದೆ ತೊಂದರೆಗೊಳಗಾಗ್ತಾನೆ, ಯಾವಾಗ ಅವನ ಮರುವಿನಿಂದ ಇನ್ನೊಬ್ಬರಿಗೆ ತೊಂದರೆ ಶುರು ಆಗ್ಲಿಕ್ಕೆ ಆಗುತ್ತೆ, ಅವಾಗ ಅದನ್ನ ನಾವು ಒಂದು ಕಾಯಿಲೆ ಅಂತ ಪರಿಗಣಿಸಬೇಕಾಗ್ತದೆ. ಇಲ್ಲಾಂದ್ರೆ ಪ್ರತಿಯೊಂದು ಮರು ಕಾಯಿಲೆ ಆಗಿರ್ಲಿಕ್ಕಿಲ್ಲ. ಆಮೇಲೆ ಮರುವಿನ ರೋಗ, ಇದು ಕೂಡ ಮಾನಸಿಕ ರೋಗಗಳ ಪರಿಧಿಯಲ್ಲೇ ಬರ್ತದೆ. ಡಿಮೆನ್ಷಿಯಾ ಅನ್ನೋದು ಕೂಡ ಮಾನಸಿಕ ರೋಗಗಳ ಪರಿಧಿಯಲ್ಲೇ ಬರ್ತದೆ.
1: ಸರ್, ಇನ್ನೊಂದು ಅಂದ್ರೆ ನಮ್ಮ ಹಿರಿಯರು ಅನುಭವಿಸ್ತಾ ಇರುವಂತದ್ದು ಅಂದ್ರೆ ಖಿನ್ನತೆ. ಈ ಖಿನ್ನತೆನೂ ಕೂಡ ಈ ಮಾನಸಿಕ ಕಾಯಿಲೆನಾ?
0: ಹೌದು, ಖಂಡಿತ. ಖಿನ್ನತೆ ಎಲ್ಲಾ ವಯಸ್ಸಿನಲ್ಲಿ ಕಂಡು ಬರ್ತದೆ, ಆದ್ರೆ ಪ್ರತಿ ವಯಸ್ಸಿನಲ್ಲಿ ಆ ಖಿನ್ನತೆಗೆ ಇರುವಂತಹ ಕಾರಣಗಳು ಬೇರೆ ಬೇರೆ. ಹಂಗೆ ಹಿರಿಯ ವಯಸ್ಕರಲ್ಲೂ ಕೂಡ ಇತ್ತೀಚೆಗೆ ಖಿನ್ನತೆ ಜಾಸ್ತಿ ಕಂಡು ಬರ್ತಾ ಇದೆ. ಇದು ಕೂಡ ಒಂದು ಮಾನಸಿಕ ರೋಗ. ಇದಕ್ಕೆ ಕಾರಣಗಳು ಹಲವಾರು ಇರಬಹುದು. ಒಂದು, ನಾನಾಗಲೇ ಹೇಳಿದಂತೆ ಇತ್ತೀಚಿನ ದಿನಮಾನಗಳಲ್ಲಿ ಮಕ್ಕಳು ಬೆಳೆದು ಓದಲಿಕ್ಕೆ ಅಥವಾ ಕೆಲಸಕ್ಕೆ ಬೇರೆ ಬೇರೆ ನೌಕರಿಗೆ ಬೇರೆ ಬೇರೆ ಊರಿಗಾಗಲಿ ಬೇರೆ ಬೇರೆ ದೇಶಕ್ಕಾಗಲಿ ಹೋಗೋದ್ರಿಂದ ಹಿರಿಯ ನಾಗರಿಕರು ಕೇವಲ ಒಂದು ಗಂಡ ಹೆಂಡತಿ ಇಬ್ಬರೇ ಒಂದು ಮನೆಯಲ್ಲಿ ಇರ್ಲಿಕ್ಕೆ ಶುರು ಮಾಡೋದಾಗಲಿ ಅಥವಾ ಕೇವಲ ಒಬ್ಬರೇ ಮನೆಯಲ್ಲಿ ಇರ್ಲಿಕ್ಕೆ ಶುರು ಮಾಡೋದಾಗಲಿ, ಅವರ ಒಂದು ಪತಿ ಅಥವಾ ಪತ್ನಿ ತೀರ್ಕೊಂಡಿದ್ರೆ ಆ ಒಬ್ಬಂಟಿತನ ಇರಬಹುದು. ನಾವು ಎಂಟಿ ನೆಸ್ಟ್ ಸಿಂಡ್ರೋಮ್ ಅಂತೀವಿ. ಪಕ್ಷಿಗಳು ಬಲ್ತ್ ಮೇಲೆ ಹಾರೋಗ್ಬಿಡ್ತಾವೆ ರೆಕ್ಕೆ ಬಲ್ತ್ ಮೇಲೆ. ಆ ರೀತಿಯಾದಂತಹ ಎಂಟಿ ನೆಸ್ಟ್ ಸಿಂಡ್ರೋಮ್ ಕಾರಣ ಆಗಿರಬಹುದು, ಅಥವಾ ಅದೊಂದು ನೌಕರಿಯಲ್ಲಿ ಇರೋವರೆಗೂ ಅದೊಂದು ಬಿಸಿನೆಸ್ ಇತ್ತು, ಏನೋ ಒಂದು ಕೆಲಸದಲ್ಲಿ ಮನಸ್ಸು ತೊಡ್ಕೊಂಡಿತ್ತು, ಈಗ ಮನಸ್ಸು ಖಾಲಿಯಾಗೋದ್ರಿಂದ ಬರುವಂತಹ ಸಮಸ್ಯೆಗಳಾಗಿರಬಹುದು. ದೈಹಿಕವಾಗಿ ನಾವು ಮೊದಲಿನಷ್ಟು ಈಗ ಕೆಲಸ ಮಾಡಲಿಕ್ಕೆ ಸಕ್ಷಮ ಆಗಿಲ್ಲದೆ ಇರೋದು ಕಾರಣ ಆಗಿರಬಹುದು. ಸಾಕಷ್ಟು ಕಾರಣಗಳಿಂದ ಹಿರಿಯ ನಾಗರಿಕರು ಕೂಡ ಡಿಪ್ರೆಷನ್ಗೆ ಒಳಗಾಗೋ ಸಾಧ್ಯತೆ ಇದೆ. ಅದಲ್ಲದೆ ಈಗ ಅವರಲ್ಲಿ ಬರುವಂತಹ ಡಯಾಬಿಟಿಸ್ ಕೂಡ ಡಿಪ್ರೆಷನ್ ಕಾರಣ ಆಗಬಹುದು. ಸ್ಟ್ರೋಕ್ ಅಂತೀವಲ್ಲ ನಾವು, ಪ್ಯಾರಾಲಿಸಿಸ್, ಅದರಿಂದ ಡಿಪ್ರೆಷನ್ ಆಗಬಹುದು. ಸೊ ಆ ರೀತಿ ದೈಹಿಕ ರೋಗಗಳಿಂದ ಕೂಡ ಡಿಪ್ರೆಷನ್ ಆಗುವಂತಹ ಸಮಸ್ಯೆಗಳ ಚಾನ್ಸಸ್ ಇರ್ತದೆ.
1: ಸರಿ, ಹಿರಿಯ ನಾಗರಿಕರಲ್ಲಿ ಆರೋಗ್ಯ ಹಾಳಾಗ್ತಾ ಇದೆ ಅನ್ನೋದನ್ನ ಗುರುತಿಸೋದಕ್ಕೆ ಏನಾದ್ರೂ ಲಕ್ಷಣಗಳಿರುತ್ತಾ? ಏನು ಅಂದ್ರೆ, ಇವಾಗ ದೈಹಿಕವಾಗಿ ಏನಾದ್ರೂ ಅವರಿಗೆ ಅವ್ರದ್ದು ಕ್ಷೀಣಿಸ್ತಾ ಇದೆ ಆರೋಗ್ಯ ಅಂದ್ರೆ ಗೊತ್ತಾಗ್ಬಿಡುತ್ತೆ ನಮ್ಗೆ, ಅದ್ರ ಕೆಲವೊಂದು ಲಕ್ಷಣಗಳು ಕಂಡು ಬರುತ್ತೆ. ಅದೇ ರೀತಿ ಮಾನಸಿಕವಾಗಿ ಅವ್ರು ಕೂಗ್ತಾ ಇದ್ದಾರೆ ಅನ್ನೋದಕ್ಕೆ ಏನಾದ್ರೂ ಲಕ್ಷಣಗಳು ಕಂಡು ಬರುತ್ತಾ?
0: ಖಂಡಿತ ಕಂಡು ಬರ್ತದೆ. ಮತ್ತೆ ನಾವು ಮೊದಲನೇ ಅದನ್ನ ಗುರುತಿಸಬಹುದು ಕೂಡ. ಅಂದ್ರೆ ಈಗ ನಿದ್ದೆ ಕಡಿಮೆ ಆಗ್ತಾ ಹೋಗುದು. ಸೊ ನಿದ್ದೆ ಕಡಿಮೆ ಆಗ್ತಾ ಹೋಗೋದು, ಮೊದಲಿನಂತೆ ನಮ್ಗೆ ಇಂಟ್ರೆಸ್ಟ್ ಇರುವಂತಹ ಕೆಲಸಗಳಲ್ಲಿ ಆಸಕ್ತಿ ಕಡಿಮೆ ಆಗ್ತಾ ಹೋಗೋದು, ನಮ್ಮ ಒಂದು ಮನಸ್ಥಿತಿ ಮೂಡ್ ಚೇಂಜ್ ಆಗ್ತಾ ಹೋದು. ಅಂದ್ರೆ ಮತ್ ಸಿಟ್ಟು ಬರೋದು ಅಥವಾ ಮತ್ ಬೇಜಾರು ಬರೋದು, ಸಣ್ಣ ಸಣ್ಣ ವಿಷಯಕ್ಕೆ ಕಣ್ಣೀರ್ ಬರೋದು, ಈ ರೀತಿಯಾದಂತಹ ಲಕ್ಷಣಗಳು ಕಂಡು ಬಂದ್ರೆ ಮನಸ್ಸಲ್ಲಿ ಜೀವನದ ಬಗ್ಗೆನೇ ಒಂಥರ ಜಿಗುಪ್ಸೆ ಅಥವಾ ನೆಗೆಟಿವ್ ವಿಚಾರಗಳು ಕಂಡು ಬರೋದು, ಒಂಥರ ಅಸಹಾಯಕತೆ ಕಾಡೋದು, ಈ ರೀತಿ ಸಮಸ್ಯೆಗಳು ಅಥವಾ ಅತಿ ಹೆಚ್ಚು ಮರು, ಈ ರೀತಿ ಸಮಸ್ಯೆಗಳು ಇದರ ಲಕ್ಷಣಗಳಾಗಿರ್ಬೋದು.
1: ಸರಿ, ಈಗ ಏನಾಗುತ್ತಂತೆ, ವಯಸ್ಸಾಗೋಕ್ಕಿಂತ ಮುಂಚೆನೆ ನಾವೊಂದಷ್ಟು ನಿಯಮಿತವಾಗಿ ವ್ಯಾಯಾಮ ಮಾಡೋದ್ರಿಂದ ಅಥವಾ ನಿಯಮಿತವಾಗಿ ಊಟ ಮಾಡೋದ್ರಿಂದ ಉತ್ತಮವಾದ ಜೀವನ ಶೈಲಿಯನ್ನ ಅಳವಡಿಸಿಕೊಳ್ಳೋದ್ರಿಂದ ತಕ್ಕ ಮಟ್ಟಿಗೆ ನಮ್ಮ ಒಂದು ದೈಹಿಕ ಆರೋಗ್ಯವನ್ನ ಕಾಪಾಡಿಕೊಳ್ಬಹುದು. ಅದೇ ರೀತಿಯಾಗಿ ಕೆಲವೊಂದಷ್ಟು ಜೀವನ ಶೈಲಿಗಳನ್ನ ಅಳವಡಿಸಿಕೊಳ್ಳುವುದರ ಮೂಲಕ ನಾವು ನಮ್ಮ ಮಾನಸಿಕ ಆರೋಗ್ಯವನ್ನು ಕೂಡ ಸುಧಾರಿಸಿಕೊಳ್ಬಹುದಾ?
0: ಖಂಡಿತ. ಈಗ ದೈಹಿಕ ವ್ಯಾಯಾಮ ಕೇವಲ ದೈಹಿಕ ಆರೋಗ್ಯಕ್ಕಷ್ಟೇ ಅಲ್ಲ, ಮಾನಸಿಕ ಆರೋಗ್ಯಕ್ಕೂ ಮುಖ್ಯ. ಸೊ ನಿಯಮಿತವಾಗಿ ನಾವು ದೈಹಿಕ ವ್ಯಾಯಾಮ ಮಾಡೋದ್ರಿಂದ ನಮ್ಮ ಮೆದುಳಿನ ಒಂದು ಕ್ರಿಯಾಕ್ಷಮತೆ ಕಡಿಮೆ ಆಗದೆ ಇರುವಂತೆ ನಾವು ತಡೆಗಟ್ಟಬಹುದು. ನೆನಪಿನ ಒಂದು ಶಕ್ತಿ ಕ್ಷೀಣಿಸಿದ್ರೆ ಸ್ವಲ್ಪ ಮಟ್ಟಿಗೆ ತಕ್ಕ ಮಟ್ಟಿಗೆ ನಾವು ಕಾಪಾಡ್ಕೋಬಹುದು. ಅದಲ್ಲದೆ ನಾವು ಒಂದು ಸರಿಯಾದಂತಹ ಆಹಾರ ಪದ್ಧತಿ ಇಟ್ಕೊಳ್ಳೋದ್ರಿಂದ ಕೂಡ ಸಾಕಷ್ಟು ಸಮಸ್ಯೆಗಳನ್ನು ನಾವು ಅವಾಯ್ಡ್ ಮಾಡಬಹುದು. ಒಂದು ಸಮಾಜದಲ್ಲಿ ಒಂದು ಚಟುವಟಿಕೆಯಿಂದ ಕೂಡಿ ನಾವು ಇರೋದ್ರಿಂದ, ಅಂದ್ರೆ ಒಂದು ಸೀನಿಯರ್ ಸಿಟಿಜನ್ಸ್ ಒಂದು ನಾವು ಒಂದು ಗ್ರೂಪ್ ಮಾಡಿಕೊಂಡು ಅವ್ರ ಜೊತೆಗೆ ನಾವು ಒಂದು ಸಮಯ ಕಳೆಯೋದಾಗಲಿ ಅಥವಾ ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ತೊಡಸ್ಕೊಳ್ಳೋದಾಗಲಿ, ಸೊ ಈ ರೀತಿ ನಾವು ಸಮಾಜ ಮುಖಿ ಆಗೋದ್ರಿಂದ ಕೂಡ ನಾವು ಸಾಕಷ್ಟು ಸಮಸ್ಯೆಗಳನ್ನ, ಮಾನಸಿಕ ಸಮಸ್ಯೆಗಳನ್ನ ತಡೆಗಟ್ಟಬಹುದು. ನಿಯಮಿತವಾಗಿ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಮೆದುಳಿಗೂ ಕೂಡ ನಾವು ಒಂದು ಸ್ವಲ್ಪ ಕೆಲಸ ಕೊಡಬೇಕಾಗುತ್ತೆ. ಚೆಸ್ ಆಡೋದಾಗಲಿ, ಪದಬಂಧ ಬಿಡಿಸೋದಾಗಲಿ, ಸೂಡೋಕುಗಳನ್ನು ಬಿಡಿಸೋದಾಗಲಿ, ಈ ರೀತಿ ಮೆದುಳಿಗೂ ಕೂಡ ನಾವು ಕೆಲಸ ಕೊಡೋದ್ರಿಂದ ನಮ್ಮ ಮೆದುಳನ್ನು ಕೂಡ ನಾವು ಚುರುಕಾಗಿಟ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ.
1: ಸರಿ, ಈಗ ಇನ್ನೊಂದು ಅಂದ್ರೆ ಹಿರಿಯ ನಾಗರಿಕರನ್ನ ನೋಡಿಕೊಳ್ಳುವಂತಹ ವ್ಯಕ್ತಿ ಅಂದ್ರೆ ಮನೆಯವರು, ಅವರ ಮಾನಸಿಕ

0: ಆರೋಗ್ಯ ಯಾವ ರೀತಿ ಇರಬೇಕು ಅಂತ ತಾವು ಹೇಳ್ತೀರಾ?
1: ಹಾ, ಯಾಕಂದ್ರೆ ಈಗ ನಾವು ಹಿರಿಯ ನಾಗರಿಕರನ್ನ ನೋಡ್ಕೊಳ್ಳೋರು ಕೂಡ ಕೆಲವೊಂದ್ಸರ್ತಿ ಗೊಂದಲಕ್ಕೊಳಗಾಗ್ಬಿಡ್ತಾರೆ. ಯಾಕಂದ್ರೆ ಅವರಿಗೆ ಹಿರಿಯ ನಾಗರಿಕರ ಮನಸ್ಥಿತಿ ಅರ್ಥ ಆಗಲ್ಲ. ಇಷ್ಟು ದಿವಸ ಇದು ಇದೆಲ್ಲ ಮಾಡ್ತಿದ್ರು, ಈಗ ಯಾಕೆ ಇವ್ರು ಮಾಡ್ತಾ ಇಲ್ಲ, ಇಷ್ಟು ದಿವಸ ಇದೆಲ್ಲ ಕರೆಕ್ಟ್ ಆಗಿ ಆಗ್ತಿತ್ತು, ಈಗ ಯಾಕೆ ಮರಿತಾ ಇದ್ದಾರೆ. ಸೊ ಅವರಲ್ಲಿ ಆಗ್ತಿರೋ ಬದಲಾವಣೆಗಳನ್ನ ನಾವೆಲ್ಲೋ ಗುರುತಿಸ್ಲಿಕ್ಕೆ ಕೆಲವೊಂದ್ಸರ್ತಿ ನಾವು ಫೇಲ್ ಆಗ್ಬಿಡ್ತೀವಿ. ಸೊ ನಮಗೇನ್ ಅನಿಸ್ತದೆ, ಈಗ ಅವರು ಏನೋ ಬೇಕು ಅಂತಾನೆ ಮಾಡ್ತಿದ್ದಾರೋ ಅಥವಾ ಈಗ ಮೊದಲಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಸೊ ಬಟ್ ಅದು ಆ ರೀತಿ ಆಗಿರ್ಲಿಕ್ಕಿಲ್ಲ. ಕೆಲವೊಂದ್ಸರ್ತಿ ಅವರಲ್ಲಿ ಆಗ್ತಿರುವಂತಹ ದೈಹಿಕ ಮತ್ತು ಮಾನಸಿಕ ಬದಲಾವಣೆಗಳಿಂದಾಗಿ ಅವರು ಮೊದಲಿನಷ್ಟು ಕೆಲಸ ಕಾರ್ಯಗಳಲ್ಲಿ ತೊಡಸ್ಕೊಳ್ಳಿಕ್ಕೆ ಆಗಿರ್ಲಿಕ್ಕಿಲ್ಲ, ಅಥವಾ ಅವರ ಮನಸ್ಥಿತಿಯಲ್ಲಿ ಮೂಡಲ್ಲಿ ಚೇಂಜಸ್ ಆಗ್ತಾ ಇರ್ಬೋದು. ಅದನ್ನೂ ಕೂಡ ನಾವು ಗಮನಿಸಿ ಅವರ ವಯಸ್ಸನ್ನು ನಮ್ಮ ಮನಸ್ಸಿನಲ್ಲಿಟ್ಕೊಂಡು ನಾವು ಅವರೊಂದಿಗೆ ವ್ಯವಹರಿಸಬೇಕಾಗ್ತದೆ. ಅವರಲ್ಲಿ ಏನಾದರೂ ಈ ರೀತಿ ಬದಲಾವಣೆಗಳು ಕಂಡು ಬಂದರೆ ಅದಕ್ಕೆ ಸೂಕ್ತವಾದಂತಹ ಸಲಹೆಗಳನ್ನು ಪಡಿಬೇಕಾಗ್ತದೆ. ಅವರಿಗೆ ಆದಷ್ಟು ನಾವು ದೈಹಿಕವಾಗಿ ಮಾನಸಿಕವಾಗಿ ಸಪೋರ್ಟ್ ಆಗಿ ನಿಲ್ಲಬೇಕಾಗ್ತದೆ. ಜೊತೆ ಜೊತೆಗೆ ನಮ್ಮ ಮಾನಸಿಕ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕಾಗುತ್ತೆ. ಯಾಕಂದರೆ ಒಬ್ಬ ಎಸ್ಪೆಷಲಿ ನಾವು ನಮ್ಮ ಮನೆಯಲ್ಲಿ ಒಬ್ಬ ಡಿಮೆನ್ಷಿಯಾದಿಂದ ಬಳಲ್ತಿರುವಂತಹ ಅಥವಾ ಪ್ಯಾರಾಲಿಸಿಸ್ ಆಗಿರುವಂತಹ ಒಬ್ಬ ವ್ಯಕ್ತಿ ನಮ್ಮ ಮನೆಯಲ್ಲಿದ್ದಾನೆ, ಆ ರೀತಿ ಒಬ್ಬ ಹಿರಿಯ ನಾಗರಿಕರು ನಮ್ಮ ಮನೆಯಲ್ಲಿದ್ದಾರೆ, ಅವರಿಗೆ ಆರೈಕೆ ಮಾಡಲಿಕ್ಕೆ ಒಬ್ಬರು 24 ತಾಸು ಬೇಕಾಗುತ್ತೆ ಅನ್ನುವಂಥ ಸ್ಥಿತಿ ಇದ್ದಾಗ ಆ ಆರೈಕೆ ಮಾಡುವಂತಹ ವ್ಯಕ್ತಿ ಕೂಡ ತನ್ನ ಮಾನಸಿಕ ಆರೋಗ್ಯ ಹಾಳು ಮಾಡ್ಕೊಳ್ಳುವಂತಹ ಚಾನ್ಸಸ್ ಇರ್ತದೆ. ಆ ಟೈಮಲ್ಲಿ ನಮ್ಮ ಮಾನಸಿಕ ಆರೋಗ್ಯವನ್ನು ಕೂಡ ನಾವು ಕಾಪಾಡಿಕೊಳ್ಳೋದು ಮುಖ್ಯ ಆಗ್ತದೆ. ಒಬ್ಬರೇ ಆ ವ್ಯಕ್ತಿಯ ಒಂದು ಆರೈಕೆಗೆ ನಿಲ್ಲದೆ ಇಬ್ಬರು ಮೂರು ಜನ ಸೇರಿ ಟರ್ನ್ ಬೈ ಟರ್ನ್ ನಾವು ಆರೈಕೆಯನ್ನು ನಾವು ಮಾಡ್ತಾ ಜವಾಬ್ದಾರಿಗಳನ್ನು ಹಂಚ್ಕೋತಾ ನಮಗೆ ಒಂದು ಪರ್ಸನಲ್ ಟೈಮನ್ನು ನಮ್ಮ ಸಲುವಾಗಿ ತೆಗೆದಿಟ್ಕೋತಾ ವ್ಯಾಯಾಮಕ್ಕಾಗಿ ಸ್ವಲ್ಪ ಟೈಮ್ ತೆಗೆದಿಟ್ಕೊಂಡು ನಾವು ಮಾಡೋದ್ರಿಂದ ನಮ್ಮ ಮೇಲೆ ಒತ್ತಡ ಆಗದಿರುವಂತೆ ನಾವು ನೋಡ್ಕೋಬಹುದು.
0: ನಾವು ಚಿಕ್ಕವರಿದ್ದಾಗ ನಮ್ಮ ತಂದೆ ತಾಯಿಗಳು ನಾವು 10 ಸತಿ ಕ್ವಶನ್ ಕೇಳಿದ್ರು ಅದಕ್ಕೆ ಆನ್ಸರ್ ಮಾಡ್ತಾ ಇರ್ತಾರೆ ಅತ್ಯಂತ. ಆದ್ರೆ ಈಗ ನಾವೇನ್ ಮಾಡ್ತೀವಿ, ಅವರು ಅವರಿಗೆ ವಯಸ್ಸಾದ್ಮೇಲೆ ಅವರು ಒಂದು ಪ್ರಶ್ನೆಯನ್ನ 2 ಸತಿ ಕೇಳಿದ್ರೆ ನಾವು ರೇಗೆ ಹೋಗ್ಬಿಡ್ತೀವಿ. ಇದಕ್ಕೆ ಕಾರಣ ಏನು ಸರ್, ನಮಗೆ ಆ ಪೇಷನ್ಸ್ ಯಾಕೆ ಬರ್ತಾ ಇಲ್ಲ ಅಂತ?
1: ಕಾರಣ ಅಂತ ಏನ್ ಹೇಳೋದ್ ಕಷ್ಟ, ಯಾಕಂದ್ರೆ ಅದು ನಮ್ಮ ವಯಸ್ಸಿನ ಮೇಲೆ ಡಿಪೆಂಡ್ ಆಗಿರ್ತದೆ, ನಮ್ಮ ಸೋಷಿಯಲ್ ರೋಲ್. ಈಗ ತಂದೆ ತಾಯಿಗಳು ಯಾವಾಗ್ಲೂ ಒಂಥರ ಕರುಣೆಯಿಂದ ಮಮತೆಯಿಂದ ಮಕ್ಕಳ ಮೇಲೆ ನೋಡ್ಕೊಳ್ಳೋದು ಒಂದು ನೈಸರ್ಗಿಕವಾದಂತಹ ತಂದೆ ತಾಯಿಗಳ ಗುಣ. ಬಟ್ ಮಕ್ಕಳು ಕೆಲವೊಂದ್ಸರ್ತಿ ಆ ರೀತಿ ಮಕ್ಕಳ ಒಂದು ದೃಷ್ಟಿಕೋನನೇ ಬೇರೆ ಇರ್ತದೆ. ಸೊ ಇದಕ್ಕೆ ಸಾಮಾಜಿಕ ಕಾರಣಗಳೇ ಹೆಚ್ಚಿಗೆ ಹೊರತು ಆ ರೀತಿ ಬೇರೆ ಕಾರಣಗಳಿಲ್ಲ ಅಂತ ನನಗೆ ಅನಿಸ್ತದೆ. ಅವರವರ ಪರಸ್ಪರ ಹೊಂದಾಣಿಕೆ, ಮನೆಯಲ್ಲಿ ಬೇರೆ ವ್ಯಕ್ತಿಗಳೊಂದಿಗೆ ಹೊಂದಾಣಿಕೆ, ಈ ಕಾರಣಗಳು ಇರಬಹುದು.
0: ಸರ್, ಈಗ ಮಾನಸಿಕ ಆರೋಗ್ಯ ದುರ್ಬಲಾದಂತಹ ಹಿರಿಯರ ಆರೈಕೆಯನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀರಾ?
1: ಲಕ್ಷಣಗಳನ್ನ ಬೇಗ ಗುರುತಿಸೋದು, ನಾನಾಗಲೇ ಲಕ್ಷಣದ ಬಗ್ಗೆ ಹೇಳಿದೆ. ಆ ಲಕ್ಷಣಗಳು ಕಂಡು ಬಂದಾಗ ಅದಕ್ಕೆ ಸೂಕ್ತವಾದಂತಹ ಸಲಹೆ ಚಿಕಿತ್ಸೆಯನ್ನ ಪಡೆಯೋದು. ಅವರ ಸೇಫ್ಟಿ ಬಹಳ ಮುಖ್ಯ. ಈಗ ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಮನೆಯಲ್ಲಿ ಯಾರಾದರೂ ಒಬ್ರು ಹಿರಿಯ ನಾಗರಿಕರಿಗೆ ನೆನಪಿನ ಶಕ್ತಿ ಬಹಳ ವೀಕ್ ಆಗ್ತಾ ಹೋಗ್ತಾ ಇದೆ ಅಂದ್ರೆ ಅವ್ರನ್ನ ಒಬ್ಬರನ್ನೇ ಹೊರಗಡೆ ವಾಕಿಂಗ್ ಹೋಗ್ಲಿಕ್ಕೆ ನಾವು ಬಿಡದೆ ಅವ್ರ ಜೊತೆಗೆ ಯಾರಾದರೂ ಹೋಗೋದಾಗ್ಲಿ, ಅಥವಾ ಅಷ್ಟಕ್ಕೂ ಅವ್ರು ಹೋಗ್ಲೇಬೇಕಿದ್ರೆ ಅವರಿಗೆ ಒಂದು ಒಂದು ಸಿಂಪಲ್ ಆದಂತಹ ಫೋನ್ ಕೊಟ್ಟು ಆ ಫೋನ್ ಅನ್ನು ಆಪರೇಟ್ ಮಾಡೋದನ್ನ ಕಲಿಸೋದಾಗ್ಲಿ, ಅಥವಾ ಅವರ ಒಂದು ಜೇಬಲ್ಲಿ ಒಂದು ಅಡ್ರೆಸ್ ಆಗ್ಲಿ ಫೋನ್ ನಂಬರ್ ಆಗ್ಲಿ ಬರೆದಿಡೋದಾಗ್ಲಿ. ಮನೆಯಲ್ಲಿ ಕೂಡ ಈಗ ಹಿರಿಯ ನಾಗರಿಕರಿದ್ದಾಗ ಮನೆಯಲ್ಲಿ ಹಿರಿಯ ನಾಗರಿಕರಲ್ಲಿ ಈಗ ಅವರು ನಿದ್ದೆಯಲ್ಲಿ ಎದ್ದು ಈಗ ಅವ್ರು ಟಾಯ್ಲೆಟ್ ಹೋಗ್ತಿರ್ತಾರೆ, ಮತ್ತೆ ಆ ಟೈಮಲ್ಲಿ ಅವ್ರು ಬೀಳದಂತೆ ನಾವು ಕಾಪಾಡೋದಾಗ್ಲಿ, ಈ ರೀತಿಯಾದಂತಹ ಒಂದು ಪ್ರಿಕಾಷನ್ಸ್ ಅನ್ನ ನಾವು ತಗೋಬೇಕಾಗ್ತದೆ. ಅದಲ್ಲದೆ ಅವರ ಒಂದು ಬೇರೆ ದೈಹಿಕ ರೋಗಗಳನ್ನ ನಾವು ಸರಿಯಾದ ಸಮಯದಲ್ಲಿ ಸರಿಯಾದ ಚಿಕಿತ್ಸೆ ಕೊಡಿಸಿ ಅದನ್ನು ಕೂಡ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದು ಕೂಡ ಮುಖ್ಯ ಆಗ್ತದೆ. ಅವರನ್ನ ನಮ್ಮೊಂದಿಗೆ ಇಟ್ಕೊಂಡು ಅವರ ದೇಹ ಮತ್ತು ಮೆದುಳು ಎರಡು ಚುರುಕಾಗ್ಲಿಕ್ಕೆ ಅವರಿಗೆ ನಾವು ಸಹಾಯ ಮಾಡ್ತಾ ಅವರನ್ನು ಬೇರೆ ಬೇರೆ ಚಟುವಟಿಕೆಯಲ್ಲಿ ತೊಡಸ್ಕೊಳ್ತಾ, ನಾನು ಹೇಳಿದ್ನಲ್ಲ ಸುಡೋಕು ಚಿಂತದಲ್ಲಿ ಅವರಿಗೆ ಸ್ವಲ್ಪ ನಾವು ಪ್ರೋತ್ಸಾಹ ಮಾಡ್ತಾ ಅವರಿಗೆ ನಾವು ಸಹಾಯ ಮಾಡಬಹುದು.
0: ಸರ್, ಈಗ ಹಿರಿಯ ನಾಗರಿಕರಲ್ಲಿ ಕಂಡು ಬರುವಂತಹ ಈ ಒಂದು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಏನಾದರೂ ಚಿಕಿತ್ಸೆ ಏನಾದರೂ ಇದೆಯಾ?
1: ಖಂಡಿತ ಇದೆ, ಚಿಕಿತ್ಸೆ ಇದೆ. ಡಿಪ್ರೆಷನ್ ಆಗಿರ್ಬೋದು, ಗಾಬರಿ ರೋಗ ಆಗಿರ್ಬೋದು, ಆಂಗ್ಸೈಟಿ ಡಿಸಾರ್ಡರ್ ಅಂತ ನಾವು ಅಂತೀವಿ. ಸೊ ಈ ರೀತಿಯಾದಂತಹ ಸಮಸ್ಯೆಗಳಿಗೆ ಬಹಳ ಪರಿಣಾಮಕಾರಿಯಾದಂತಹ ಚಿಕಿತ್ಸೆ ಇದೆ. ಡಿಮೆನ್ಷಿಯಾ ಅಂತ ನಾವೇನಂತೀವಿ ಅದಕ್ಕೆ, ಅದನ್ನು ಪೂರ್ತಿಯಾಗಿ ನಾವು ಬೇರೆ ಸಮೇತ ಕಿತ್ತಾಕಲಿಕ್ಕೆ ಸಾಧ್ಯ ಇಲ್ಲ. ಆದರೆ ತಕ್ಕ ಮಟ್ಟಿಗೆ ಅದು ಇನ್ನೂ ಹೆಚ್ಚು ಹೆಚ್ಚಿಗೆ ಬಹಳ ಬೇಗ ಪ್ರೋಗ್ರೆಸ್ ಆಗದಿರುವಂತೆ ನಾವು ಚಿಕಿತ್ಸೆಯನ್ನು ಕೊಡಬಹುದು. ಚಿಕಿತ್ಸೆ ಅದು ಕೌನ್ಸಿಲಿಂಗ್, ಆಪ್ತ ಸಮಾಲೋಚನೆ ಆಗಿರಬಹುದು ಗಾಬರಿ ಮತ್ತು ಡಿಪ್ರೆಷನ್ ಅಂತಹ ರೋಗಗಳಿಗೆ, ಮತ್ತು ಮೆಡಿಸಿನ್ ಕೂಡ ನಾವು ಹಿರಿಯ ನಾಗರಿಕರಲ್ಲಿ ಪ್ರಿಸ್ಕ್ರೈಬ್ ಮಾಡ್ತೀವಿ, ಮೆಡಿಸಿನ್ ಕೂಡ ನಾವು ಬರೀತೀವಿ. ಸಾಕಷ್ಟು ಹಿರಿಯ ನಾಗರಿಕರು ಇದರಿಂದ ಲಾಭ ಪಡ್ಕೊಂಡಿದ್ದಾರೆ. ಆ ರೀತಿ ಯಾವುದೇ ರೀತಿಯಾದಂತಹ ಬಹಳ ಸೀರಿಯಸ್ ಆದಂತಹ ಅಡ್ಡ ಪರಿಣಾಮಗಳು ಇಲ್ಲದೆ ಕೂಡ ನಾವು ಟ್ರೀಟ್ಮೆಂಟ್ ಅನ್ನ ಕೊಡಬಹುದು.
0: ಸರ್, ಈಗ ಮಾನಸಿಕ ಆರೋಗ್ಯ ಹದಗೆಟ್ಟ ಮೇಲೆ ಚಿಕಿತ್ಸೆ ತೆಗೆದುಕೊಳ್ಳುವುದಕ್ಕಿಂತ ಮುಂಚೆನೆ ಮಾನಸಿಕ ಆರೋಗ್ಯವನ್ನ ಹದಗೆಡದ ಹಾಗೆ ಯಾವ ರೀತಿ ತಡೆಗಟ್ಟಬಹುದು ಅಂತ?
1: ಇದಕ್ಕೆ ಒಂದು, ನಮ್ಮ ದೇಹವನ್ನ ನಾವು ಫಿಟ್ ಆಗಿಟ್ಕೊಳ್ಳೋದ್ರಿಂದ ಎಷ್ಟೋ ಸಮಸ್ಯೆಗಳನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಬಹಳ ಮುಂಚೆಯಿಂದನೇ ನಾವು ಪ್ಲಾನ್ ಮಾಡಿ ನಿಯಮಿತವಾದಂತಹ ಎಕ್ಸಸೈಸ್, ನಿಯಮಿತವಾದಂತಹ ಆಹಾರ ಪದ್ಧತಿಗಳನ್ನು ಇಟ್ಕೊಳ್ಳೋದ್ರಿಂದ ದೇಹವನ್ನು ನಾವು ಸದೃಢವಾಗಿಟ್ಕೊಂಡ್ರೆ ಮಾನಸಿಕ ಸಮಸ್ಯೆಗಳನ್ನು ಬಹುಮಟ್ಟಿಗೆ ನಾವು ತಡೆಗಟ್ಟಬಹುದು. ಅದಲ್ಲದೆ ನಾನು ಆಗಲೇ ಹೇಳಿದಂತೆ ಸಮಾಜದಲ್ಲಿ ನಾವು ಸಕ್ರಿಯವಾಗಿರೋದ್ರಿಂದ ಆಕ್ಟಿವ್ ಆಗಿರೋದ್ರಿಂದ ನಮ್ಮದೇ ಆದಂಥ ಒಂದು ಫ್ರೆಂಡ್ ಸರ್ಕಲ್ ಅನ್ರಿ, ಪಿಯರ್ ಗ್ರೂಪ್ ಅನ್ರಿ, ಅಥವಾ ಸೋಷಿಯಲ್ ಸಪೋರ್ಟ್ ಗ್ರೂಪ್ಗಳನ್ನು ಮಾಡಿಕೊಂಡು, ಈಗ ಎಷ್ಟೋ ಸರ್ತಿ ಗಂಡ ಹೆಂಡತಿ ಇಬ್ಬರೇ ಹಿರಿಯ ನಾಗರಿಕರು ಮನೆಯಲ್ಲಿರುವಾಗ ಅಂಥದೇ ಒಂದು ಹಿರಿಯ ನಾಗರಿಕರೆಲ್ಲ ಸೇರಿಕೊಂಡು ಒಂದು ಒಂದು ಸೋಷಿಯಲ್ ಗ್ರೂಪ್ ಮಾಡಿಕೊಂಡು ಒಬ್ರಿಗೊಬ್ರು ಸಹಾಯ ಮಾಡ್ತಾ ಒಬ್ಬರು ಕಷ್ಟಕ್ಕೆ ಒಬ್ಬರು ಆಗ್ತಾ ಇರೋದಾಗಲಿ. ಅದಲ್ಲದೆ ಈಗ ನಾವು ಎಷ್ಟೋ ಸರ್ತಿ ಹಿರಿಯ ನಾಗರಿಕರಲ್ಲಿ ಒಂದು ಸಮಸ್ಯೆ ಏನಂದರೆ ಅವರು ಒಂದು ಸ್ವಲ್ಪ ಎಲ್ಲೋ ಒಂದು ಸರ್ತಿ ಎಲ್ಲೋ ಒಂದು ಕಡೆ ಅವರು ಇನ್ಫ್ಲೆಕ್ಸಿಬಲ್ ಅಂದರೆ, ಈಗ ಎಷ್ಟೋ ಸರ್ತಿ ನಾವು ಮಕ್ಕಳಿಗೆ ಕೇಳ್ತೀವಿ, ಡಾಕ್ಟರ್ ಇವರಿಗೆ ನಾವು ಕರ್ಕೊಳ್ಳಿಕ್ ತಯಾರಿದ್ದೀವ್ರಿ ನಮ್ಮೂರಿಗೆ, ಬಟ್ ಇವ್ರು ತಮ್ಮೂರು ಬಿಟ್ಟು ಬರ್ಲಿಕ್ಕೆ ತಯಾರಿಲ್ಲ. ಸೊ ಅವ್ರು ಹುಟ್ಟಿ ಬೆಳೆದು ಊರು ಬಿಟ್ಟು ಬರಲಿಕ್ಕೆ ಅವ್ರು ತಯಾರೇ ಇಲ್ಲ, ಹಿಂಗಾಗಿ ಅವರು ಬಾ ಅಂದ್ರೆ ಇಲ್ಲಿ ಬರಲ್ಲ, ಅಲ್ಲಿ ಅವರು ಒಬ್ಬರೇ ಒದ್ದಾಡ್ತಾರೆ. ಸೊ ನಾವು ಕೂಡ ಹಿರಿಯ ನಾಗರಿಕರು ಕೂಡ ಸ್ವಲ್ಪ ನಮ್ಮ ಕಡೆಯಿಂದ ಸ್ವಲ್ಪ ನಾವು ಸಮಸ್ಯೆ ಅಂದರೆ ಸಂದರ್ಭಕ್ಕೆ ಅನುಸಾರವಾಗಿ ಫ್ಲೆಕ್ಸಿಬಲ್ ಆಗಿ ನಾವು ಹೋದ್ರೆ ಇಲ್ಲಿದ್ರೆ ಇಲ್ಲಿದ್ರೂ ಸರಿ ಅಲ್ಲಿದ್ರೂ ಸರಿ ಅನ್ನುವಂಥ ಒಂದು ಮನೋಭಾವ ಬೆಳೆಸ್ಕೊಂಡ್ರೆ ಎಷ್ಟೋ ಸಮಸ್ಯೆಗಳು ಕಡಿಮೆ ಆಗ್ತದೆ. ಆಧ್ಯಾತ್ಮ ಬಹಳ ಹೆಲ್ಪ್ ಆಗುತ್ತೆ ಈ ವಯಸ್ಸಲ್ಲಿ. ಹಿಂಗಾಗಿ ಈಗ ಯಾರಿಗೆ ನಮ್ಮ ಆಧ್ಯಾತ್ಮದಲ್ಲಿ, ಯಾರಿಗೆ ನಮ್ಮ ಧರ್ಮದ ಒಂದು ಆಚರಣೆಗಳಲ್ಲಿ ಆಸಕ್ತಿ ಇದೇನೋ, ನಂಬಿಕೆ ಇದೇನೋ, ಅವರು ನಮ್ಮ ಹಿಂದೂ ಧರ್ಮದ ಒಂದು ಮೊದಲಿಂದ ಬಂದಿರುವಂತಹ ಒಂದು ಪ್ರಿನ್ಸಿಪಲ್ಸ್ ಏನಿದೆ, ಈಗ ನಾಲ್ಕು ಆಶ್ರಮ ನಾವೇನು ಹೇಳ್ತೀವಲ್ಲ, ಸೊ ಬ್ರಹ್ಮಚರ್ಯ, ಗೃಹಸ್ಥಾಶ್ರಮ, ವಾನಪ್ರಸ್ಥ, ಅದರ ಪ್ರಿನ್ಸಿಪಲ್ಸ್ ಅದನ್ನೀಗೆ ಫಾಲೋ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ಕಾಡಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಬಟ್ ಅದ್ರ ಪ್ರಿನ್ಸಿಪಲ್ಸ್ ಅನ್ನ ನಾವು ಖಂಡಿತವಾಗಿ ಬಳಸ್ಕೋಬಹುದು. ಯಾವ ವಯಸ್ಸಿನಲ್ಲಿ ಎಷ್ಟು ನಾವು ಮಾನಸಿಕವಾಗಿ ತ್ಯಜಿಸಿಬಿಡೋದು, ಬಹಳ ನಂದು ನಂದು ನಂದು ಅಂತ ಒದ್ದಾಡೋದು ಎಷ್ಟೋ ಸರ್ತಿ ಪ್ರಾಬ್ಲಮಿಗೆ ಕಾರಣ ಆಗುತ್ತೆ. ಸೊ ಆ ಪ್ರಿನ್ಸಿಪಲ್ಸ್ ಅನ್ನ ನಾವು ಖಂಡಿತವಾಗಿ ನಾವು ಅಪ್ಲೈ ಮಾಡಬಹುದು. ಅದಲ್ಲದೆ ನಿಯಮಿತವಾಗಿ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತಹ ನಾವು ಯೂಟ್ಯೂಬ್ನಲ್ಲಿ ವಿಡಿಯೋಸ್ ಆಗಲಿ ಅಥವಾ ಪಾಡ್ಕಾಸ್ಟ್ಗಳಾಗಲಿ ಕೇಳೋದು, ಪುಸ್ತಕಗಳನ್ನು ಓದೋದು, ಆಧ್ಯಾತ್ಮ ಅಂತೇ ಅಲ್ಲ, ಯಾವುದೇ ಸಾಹಿತ್ಯ ಓದಿದ್ರು ಕೂಡ ನಮ್ಮ ಮನಸ್ಸಿಗೆ ಒಂದು ಉಲ್ಲಾಸ ಸಮಾಧಾನ ಸಿಗ್ತದೆ. ಸೊ ಈ ರೀತಿಯಾದಂತಹ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸೋದ್ರಿಂದ ಕೂಡ ನಾವು ಸಾಕಷ್ಟು ಮಟ್ಟಿಗೆ ನಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡ್ಕೋಬಹುದು.
0: ಸರಿಗ ಒಟ್ಟಾರೆಯಾಗಿ ಹಿರಿಯ ನಾಗರಿಕರ ಜೀವನ ಶೈಲಿ ಆಗಿರ್ಬಹುದು ಅಥವಾ ಅವರ ಆಹಾರ ಪದ್ಧತಿ ಆಗಿರ್ಬಹುದು, ಯಾವ ರೀತಿ ಇರಬೇಕು ಅವರ ಒಂದು ಮಾನಸಿಕ ಸ್ಥಿತಿಯನ್ನ ಹತೋಟಿಯಲ್ಲಿಟ್ಕೊಳ್ಳೋದಕ್ಕೆ?
1: ಜೀವನ ಶೈಲಿ ಎಷ್ಟು ಕ್ರಿಯಾಶೀಲ ಆಕ್ಟಿವ್ ಆಗಿರ್ತಿರೋ ಅಷ್ಟು ಒಳ್ಳೆಯದು. ನಿಮ್ಮ ಆರೋಗ್ಯದ ಒಂದು ಲಿಮಿಟೇಷನ್ ಅಲ್ಲಿ ಎಲ್ಲರೂ ಎಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ದೈಹಿಕ ಆರೋಗ್ಯ ನಿಮಗೆ ಎಷ್ಟು ಪರ್ಮಿಟ್ ಮಾಡುತ್ತೋ ಆ ಒಂದು ಲಿಮಿಟ್ನಲ್ಲಿ ನೀವು ದೈಹಿಕವಾಗಿ ಆಕ್ಟಿವ್ ಆಗಲಿಕ್ಕೆ ಪ್ರಯತ್ನ ಮಾಡಿ, ಮತ್ತೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಮಾಜಮುಖಿಗಳಾಗಿ ಇರ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಎಷ್ಟು ಸಾಧ್ಯ ಆಗುತ್ತೋ ಆ ರೀತಿ ಅಷ್ಟು ನಿಮ್ಮ ವಯಸ್ಕರ ಜೊತೆಗೆ ಒಂದು ಒಂದು ಸಂಪರ್ಕದಲ್ಲಿರಲಿಕ್ಕೆ, ಸಮವಯಸ್ಕರ ಜೊತೆಗೆ ಒಂದು ಸಂಪರ್ಕದಲ್ಲಿರಲಿಕ್ಕೆ ನೀವು ಪ್ರಯತ್ನ ಮಾಡಿ. ಒಂದು ದಿನಚರಿ ಬೇರೆ ಬೇರೆ ಆಕ್ಟಿವಿಟಿಗಳಿಂದ, ಚಟುವಟಿಕೆಗಳಿಂದ ಕೂಡಿರಲಿ, ಬೇರೆ ಬೇರೆ ಒಂದು ಮನಸ್ಸಿಗೆ ಮುದ ನೀಡುವಂತಹ ಬೇರೆ ಬೇರೆ ನೀವು ಹವ್ಯಾಸಗಳನ್ನ ಹಿರಿಯ ವಯಸ್ಸಿನಲ್ಲೂ ಬೆಳೆಸ್ಕೋಬಹುದು, ಏನು ಸಣ್ಣ ವಯಸ್ಸಿನಲ್ಲಿ ಬೆಳೆಸ್ಕೋಬೇಕು ಅಂತ ಏನಿಲ್ಲ. ಸೊ ಮೆದುಳನ್ನ ಕ್ರಿಯಾಶೀಲವಾಗಿ ಇಟ್ಕೊಳ್ಳಿಕ್ಕೆ ನೀವು ಸದಾ ಪ್ರಯತ್ನ ಮಾಡ್ತಾ ಇರಿ. ನಿಮ್ಮಲ್ಲಿ ಏನಾದರೂ ತೊಂದರೆ ಕಂಡು ಬಂದ್ರೆ ಬೇಗ ಅದಕ್ಕೆ ಒಂದು ನೀವು ಸಲಹೆಯನ್ನ ಪಡ್ಕೊಳ್ಳಿ ಅಂತ ನಾನು ಹೇಳ್ತೇನೆ.
0: ಸರಿಗ ಹಿರಿಯ ನಾಗರಿಕರ ಮಾನಸಿಕ ಆರೋಗ್ಯ ಸುಧಾರಿಸೋದಕ್ಕಾಗಿನೇ ಅಂತ ಕೆಲವೊಂದಷ್ಟು ಸಲಹೆಗಳು ಅಂದ್ರೆ, ನಮ್ಮ ಕೇಳಿ ವೇಣುಧ್ವನಿಯ ಮೂಲಕ ಯಾವ ಸಲಹೆಗಳನ್ನ ನೀಡಲಿಕ್ಕೆ ಇಷ್ಟಪಡ್ತೀರಾ?
1: ಆಲ್ರೆಡಿ ಈಗ ನಾನು ಹೇಳಿದಂತೆ ಎಲ್ಲಕ್ಕಿಂತ ಮುಖ್ಯವಾಗಿ ಬರೋದು ವ್ಯಾಯಾಮ. ವ್ಯಾಯಾಮ ಒಂದು ಮಾಡಿದರೆ ಎಷ್ಟೋ ಸಮಸ್ಯೆಗಳಿಗೆ ನಾವು ಪರಿಹಾರ ಕಂಡುಕೋಬಹುದು. ಅದು ಯೋಗ ಆಗಿರ್ಬೋದು, ಪ್ರಾಣಾಯಾಮ ಆಗಿರ್ಬೋದು, ಧ್ಯಾನ ಆಗಿರ್ಬೋದು, ವಾಕಿಂಗ್ ಆಗಿರ್ಬೋದು, ಅಥವಾ ಬ್ಯಾಡ್ಮಿಂಟನ್ ಆಡೋದಾಗಿರ್ಬೋದು, ಏನೇ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಒಂದು ವ್ಯಾಯಾಮ ಪ್ರತಿನಿತ್ಯ ನಾವು ಮಾಡ್ತಾ ಇರೋಣ. ಆಹಾರದಲ್ಲಿ ಸಾಧ್ಯವಾದಷ್ಟು ನಾವು ಜಂಕ್ ಫುಡ್ಗಳಾಗಲಿ, ಎಣ್ಣೆ ಪದಾರ್ಥಗಳನ್ನಾಗಲಿ ಬಿಟ್ಟು, ಹಣ್ಣು ಹಂಪಲುಗಳನ್ನು ನಾವು ಅದನ್ನು ಒಳಗೊಂಡಿರುವಂತಹ ನಾವು ಬ್ಯಾಲೆನ್ಸ್ಡ್ ಡೈಟ್ ಅಂತೀವಲ್ಲ, ಅದನ್ನು ನಾವು ಬಳಸಲಿಕ್ಕೆ ಪ್ರಯತ್ನ ಮಾಡೋಣ. ನಮ್ಮ ಮನಸ್ಸಲ್ಲಿ ಏನಾದರೂ ತೊಂದರೆ ಇದ್ದ ಅದನ್ನು ಒಳಗಡೆನೇ ಇಟ್ಕೊಂಡು ಕೊರಗೋದಕ್ಕಿಂತ ಅದನ್ನು ಇನ್ನೊಬ್ಬರ ಜೊತೆಗೆ ಮಾತಾಡಿ ಪರಿಹರಿಸಿಕೊಂಡು, ಅವಶ್ಯಕತೆ ಬಿದ್ದರೆ ವೈದ್ಯರ ಹತ್ರ ಹೋಗಿ, ಮನೋವೈದ್ಯರ ಹತ್ರ ಹೋಗಿ ಇದು ಸೂಕ್ತವಾದಂತಹ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಬಹುದು. ಆಧ್ಯಾತ್ಮದ ಉಪಯೋಗಗಳನ್ನು ನಾವು ಪಡ್ಕೋಬಹುದು. ಸಾಧ್ಯ ಆದಷ್ಟು ಫ್ಲೆಕ್ಸಿಬಲ್ ಆಗಿರಲಿಕ್ಕೆ ಪ್ರಯತ್ನವನ್ನು ಮಾಡಬಹುದು ಅಂತ ನಾನು ಹೇಳ್ತೇನೆ.
0: ಸರಿಗ ಇಂದಿನ ಒಂದು ತಂತ್ರಜ್ಞಾನ ಅನ್ನುವಂಥದ್ದು ಈ ಒಂದು ಹಿರಿಯ ನಾಗರಿಕರ ಮಾನಸಿಕ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಸರ್?
1: ಇದೊಂದು ಬಹಳ ಮುಖ್ಯವಾದಂತಹ ಪ್ರಶ್ನೆ. ಯಾಕಂದ್ರೆ ಎಷ್ಟೋ ಜನ ಸೀನಿಯರ್ ಸಿಟಿಜನ್ಸ್ಗೆ ಸಡನ್ ಆಗಿ ಈ ರೀತಿ ಟೆಕ್ನಾಲಜಿ ಒಂದು ಅಡ್ವಾನ್ಸ್ಮೆಂಟ್, ಸ್ಮಾರ್ಟ್ ಫೋನ್ಗಳು ದಿನದ ಪ್ರತಿ ಒಂದು ಒಂದು ತರಕಾರಿ ಆಗಲಿ, ಒಂದು ಕಾಳು ಕಡಿ ಆಗಲಿ, ತರಿಸೋದ್ರಿಂದ ಹಿಡಿದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಇಂದ ಹಿಡಿದು ಪ್ರತಿಯೊಂದು ಕೂಡ ಈಗ ಸ್ಮಾರ್ಟ್ ಫೋನಲ್ಲೇ ಆಗ್ತಾ ಇರೋದ್ರಿಂದ ಸಾಕಷ್ಟು ಜನ ಹಿರಿಯ ನಾಗರಿಕರಿಗೆ ಇದರಿಂದ ಸ್ವಲ್ಪ ಅವರಿಗೆ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಅವರಿಗೆ ತೊಂದರೆ ಆಗಬಹುದು. ಎಸ್ಪೆಷಲಿ ಹಣಕಾಸಿನ ವ್ಯವಹಾರಗಳಲ್ಲಿ ಹಿರಿಯ ನಾಗರಿಕರು ಎಷ್ಟೋ ಸರ್ತಿ ಮೋಸ ಹೋಗಿ ಹಣ ಕಳ್ಕೊಂಡಿದ್ದು ಇದೆ. ಭಯಪಡೋ ಅವಶ್ಯಕತೆ ಇಲ್ಲ, ಕಲಿಬೇಕು ಅನ್ನುವಂಥ ಒಂದು ಆಸೆ ಇದ್ರೆ ಯಾವುದೇ ರೀತಿಯಾದಂತಹ ಟೆಕ್ನಾಲಜಿ ಕೂಡ ಒಂದೆರಡು ದಿವಸದಲ್ಲಿ ಹಿರಿಯ ನಾಗರಿಕರು ಕಲಿಬಹುದು. ಆದರೆ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಅವರು ಜಾಗರೂಕರಾಗಿ ಪರಿಚಿತರ ಜೋಡಿ ವ್ಯವಹರಿಸುವಾಗ ಹಣಕಾಸಿನ ವ್ಯವಹಾರಗಳಲ್ಲಿ ಈ ಟೆಕ್ನಾಲಜಿಯಿಂದ ಸಾಕಷ್ಟು ಮೋಸ ಹೋಗುವಂತಹ ಸಮಸ್ಯೆ ಇರೋದ್ರಿಂದ ಅಲ್ಲಿ ಒಂದು ಸ್ವಲ್ಪ ಜಾಗರೂಕರಾಗಿರ್ಬೇಕು. ಸೋಷಿಯಲ್ ಮೀಡಿಯಾ ಇತ್ತೀಚೆಗೆ ನಾನು ನೋಡ್ತೀನಿ, ಎಷ್ಟೋ ಜನ ರಿಟೈರ್ ಆದ ನಂತರ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅವರು ಫೇಸ್ಬುಕ್, ವಾಟ್ಸಪ್, ಅಲ್ಲಿ ಏನೋ ಬರುವಂತಹ ಯಾವುದೋ ಒಂದು ಸುಳ್ಳು ಸುದ್ದಿಯನ್ನೇ ನಂಬಿ ಅದನ್ನೇ ಭಯ ಪಟ್ಕೊಳ್ಳೋದು ಅಥವಾ ಅದನ್ನೇ ಫಾರ್ವರ್ಡ್ ಮಾಡೋದು. ಇದನ್ನ ನಾವು ಒಂದ್ ಸ್ವಲ್ಪ ವಿಚಾರ ಮಾಡಿ, ನಾನು ಓದ್ತಿರುವಂತಹ ಸುದ್ದಿ ನಿಜಾನ, ಇದು ಇನ್ನೊಬ್ಬರಿಗೆ ಕಳಿಸ್ಲಿಕ್ಕೆ ಲಾಯಕ್ ಆಗಿದೆನ, ಅಥವಾ ನಾನು ಇದ್ರ ಬಗ್ಗೆ ಸೀರಿಯಸ್ ಆಗಿ ವಿಚಾರ ಮಾಡ್ಲಿಕ್ಕೆ ಲಾಯಕ್ ಆಗಿದೆ. ಯಾಕಂದ್ರೆ ಸಾಕಷ್ಟು ಸುದ್ದಿಗಳು ವಾಟ್ಸಪ್ ಅಲ್ಲಿ ಬರುವಂತಹ ಸುಳ್ಳೆ ಆಗಿರ್ತವೆ. ಅದನ್ನ ನಾವು ಗಮನದಲ್ಲಿ ಇಟ್ಕೊಂಡು ಹಿರಿಯ ನಾಗರಿಕರು ಅದನ್ನ ಯಾವುದು ಖರೆ ಯಾವುದು ಸುಳ್ಳು ಅನ್ನೋದನ್ನ ನೋಡುವಂತಹ, ಬೇರ್ಪಡಿಸಿ ನೋಡುವಂತಹ ಒಂದು ಪ್ರಯತ್ನವನ್ನ ಮಾಡಬೇಕು ಅಂತ ನಾನು ಹೇಳ್ತೇನೆ.
0: ಸರ್, ಕಾರ್ಯಕ್ರಮಕ್ಕೆ ಬಂದು ನಮ್ಮ ಹಿರಿಯ ನಾಗರಿಕರು ಎದುರಿಸ್ತಾ ಇರುವಂತಹ ಮಾನಸಿಕ ಆರೋಗ್ಯದ ಬಗ್ಗೆ, ಮಾನಸಿಕ ಸಮಸ್ಯೆಗಳ ಬಗ್ಗೆ, ಅದನ್ನ ಕಾಪಾಡಿಕೊಂಡು ಅವರು ಹೇಗೆ ಉತ್ತಮವಾದ ಗುಣಮಟ್ಟದ ಜೀವನವನ್ನ ಸಾಗಿಸಬಹುದು ಅನ್ನೋದ್ರ ಬಗ್ಗೆ ಅತ್ಯಂತ ಸೂಕ್ತವಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು ಮೇಡಮ್, ಈ ಅವಕಾಶ ಕೊಟ್ಟಿದ್ದಕ್ಕೆ. ವೇಣುಧ್ವನಿಗೂ ಕೂಡ ಧನ್ಯವಾದ.

ಸ್ನೇಹಿತರೆ, ಇದುವರೆಗೂ ಪ್ರಸಾರವಾಯಿತು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂಥವರು ಬೆಳಗಾವಿಯ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ ಮನೋವೈದ್ಯರು ಮತ್ತು ಕೆಎಲ್ಇ ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಆದಂತಹ ಡಾಕ್ಟರ್ ಭೀಮಸೇನ್ ಟೆಕ್ಕಳಿಕೆಯವರು. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9019904904 ಕರೆ ಮಾಡಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಈಗ ಔಷಧಿಗಳ ಅಡ್ಡ ಪರಿಣಾಮ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ ಬೆಳಗಾವಿಯ ಕೆಎಲ್ಇ ಔಷಧೀಯ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ ಸುನೀಲ್ ಜಲಾಲ್ಪುರೆಯವರು.
1: ಎಲ್ಲರಿಗೂ ನಮಸ್ಕಾರಗಳು. ನಾನು ಪ್ರೊಫೆಸರ್ ಸುನೀಲ್ ಜಲಾಲ್ಪುರೆ, ಪ್ರಾಂಶುಪಾಲರು, ಕೆಎಲ್ಇ ಔಷಧಿ ಮಹಾವಿದ್ಯಾಲಯ, ಬೆಳಗಾವಿ. ಇವತ್ತಿನ ಈ ರೇಡಿಯೋ ಟಾಕ್ನಲ್ಲಿ ನಾನು ಔಷಧಿಗಳ ಅಡ್ಡ ಪರಿಣಾಮಗಳ ಕುರಿತು ಮತ್ತು ಯಾವೆಲ್ಲ ಔಷಧಿಗಳಿಂದ ಏನೆಲ್ಲ ಅಡ್ಡ ಪರಿಣಾಮಗಳಾಗುತ್ತವೆ ಕೆಲವೊಂದು ಉದಾಹರಣೆಗಳೊಂದಿಗೆ ವಿವರಿಸಲು ಪ್ರಯತ್ನ ಪಡುತ್ತೇನೆ. ಎಷ್ಟೇ ಸಂಶೋಧನೆಗಳನ್ನು ನಡೆಸಿದರೂ ಮಾರುಕಟ್ಟೆಗೆ ಬಂದ ಔಷಧಿಯ ಉಪಯೋಗದಿಂದ ಅನಿರೀಕ್ಷಿತ ಅಡ್ಡ ಪರಿಣಾಮಗಳು ಕೆಲವು ರೋಗಿಗಳಲ್ಲಿ ಕಂಡುಬರುವ ಸಾಧ್ಯತೆಗಳಿರುತ್ತವೆ. ಈ ವ್ಯತಿರಿಕ್ತ ಪರಿಣಾಮಗಳು ಕಡಿಮೆ ತೀವ್ರತೆಯಿಂದ ಹಿಡಿದು ಜೀವಕ್ಕೆ ಅಪಾಯವಾಗುವಂತಹ ತೀವ್ರತೆಯವರೆಗೆ ಕಾಣಬಹುದು. ಈ ಅಡ್ಡ ಪರಿಣಾಮಗಳು ಉಂಟಾಗುವ ವಿಧಾನಗಳು ಹಾಗೂ ನಮೂನೆಗಳು ಪ್ರತಿ ಔಷಧಿಗೂ ಪ್ರತಿ ರೋಗಿಗೂ ಅವರ ದೇಹದ ಪ್ರಕೃತಿಗೆ ಅನುಗುಣವಾಗಿ ಭಿನ್ನವಾಗಿರುತ್ತದೆ. ಇದರ ಅರ್ಥ ಔಷಧಿಗಳೆಲ್ಲವೂ ಅಪಾಯಕಾರಿ, ತೆಗೆದುಕೊಳ್ಳಬಾರದು ಎಂದಲ್ಲ. ಇವುಗಳಲ್ಲಿ ಕೆಲವನ್ನಾದರೂ ಮುಂಜಾಗರೂಕತೆಯಿಂದ ತಡೆಗಟ್ಟಲು ಸಾಧ್ಯವಿದೆ. ಈಗ ನಾವೆಲ್ಲ ನೋವು ನಿವಾರಕ ಮಾತ್ರೆ, ಪೇನ್ ಕಿಲ್ಲರ್ ಅಂತ ಹೇಳ್ತೀವಿ. ದೇಹದಲ್ಲಿ ಕಾಣಿಸಿಕೊಳ್ಳುವ ಸಣ್ಣ ಪುಟ್ಟ ನೋವಿಗೂ ನೋವು ನಿವಾರಕ ಮಾತ್ರೆಗಳನ್ನು ತೆಗೆದುಕೊಳ್ಳುವುದು ಕೆಲವರಿಗೆ ರೂಢಿಯಾಗಿರುತ್ತದೆ. ಆದರೆ ಇದು ಎಷ್ಟು ಅಪಾಯಕಾರಿ ಎನ್ನುವುದು ನಿಮಗೆ ಗೊತ್ತಿದೆಯಾ? ಈ ಮಾತ್ರೆಗಳು ತಕ್ಷಣಕ್ಕೆ ನೋವಿನಿಂದ ಪರಿಹಾರ ನೀಡಬಹುದು, ಆದರೆ ಅದು ದೇಹದ ಇತರ ಅಂಗಾಂಗಗಳ ಮೇಲೆ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡುತ್ತದೆ. ಪೇನ್ ಕಿಲ್ಲರ್ ಅಂದರೆ ಇದು ಕೇವಲ ಮಾತ್ರ ಅಲ್ಲ, ಇದರೊಂದಿಗೆ ಇಂಜೆಕ್ಷನ್, ಸಿರಪ್ ಕೂಡ ಆಗಿರಬಹುದು. ಹೆಚ್ಚಿನ ಪ್ರಮಾಣದಲ್ಲಿ ಪೇನ್ ಕಿಲ್ಲರ್ ಬಳಸುವುದರಿಂದ ಮೆದುಳಿನ ಮೇಲೂ ಪರಿಣಾಮ ಬೀರುತ್ತದೆ. ಇದರ ಅಡ್ಡ ಪರಿಣಾಮದಿಂದ ಇದು ಹೃದಯ ಸಂಬಂಧ ಕಾಯಿಲೆಗಳಿಗೂ, ಕಿಡ್ನಿ ಲಿವರ್ ವೈಫಲ್ಯದಂತಹ ಸಮಸ್ಯೆಗಳಿಗೂ ಇದು ಕಾರಣವಾಗುತ್ತದೆ. ಒಂದು ಉತ್ತಮ ಉದಾಹರಣೆ ಎಂದರೆ ಪ್ಯಾರಾಸಿಟಮಾಲ್. ಇದು ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲೂ ಲಭ್ಯವಿರುತ್ತದೆ. ಅತಿ ಹೆಚ್ಚು ಬಳಕೆಯಾಗುವ ಔಷಧಿಯಲ್ಲಿ ಇದು ಒಂದು. ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ತೆಗೆದುಕೊಂಡರೆ ಅಲರ್ಜಿಯ ಸಮಸ್ಯೆ ಉಂಟಾಗುತ್ತದೆ, ಅಲ್ಲದೆ ಲಿವರಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೂ ತಲೆದೋರಬಹುದು. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಮಾತ್ರೆಯನ್ನು ವೈದ್ಯರ ಸಲಹೆ ಇಲ್ಲದೆ ಬಳಸುವುದು ಸೂಕ್ತವಲ್ಲ. ಇದನ್ನು ಅಸಿಟಮೈನೋಫಿನ್ ಎಂದು ಸಹ ಕರೆಯಲಾಗುತ್ತದೆ. ಜ್ವರವನ್ನು ಗುಣಪಡಿಸಲು, ನೋವು ಕಡಿಮೆಯಾಗಲು ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ಅನ್ನು ಬಳಸಲಾಗುತ್ತದೆ. ತಲೆನೋವು, ಹಲ್ಲು ನೋವು, ನೆಗಡಿ ಜ್ವರಕ್ಕೂ ಈ ಮಾತ್ರೆಯ ಸೇವನೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಕೊರೋನಾ ಸೋಂಕು ಆರಂಭವಾದಾಗಿನಿಂದಲೂ ಜ್ವರವನ್ನು ಕಡಿಮೆ ಮಾಡಲು ಪ್ಯಾರಾಸಿಟಮಾಲ್ ಬಳಕೆಯು ಇನ್ನೂ ಹೆಚ್ಚಾಗಿದೆ. ಜ್ವರ, ಶೀತ ಮೊದಲಾದ ಸಮಸ್ಯೆಗಳಿಗೆ ಪ್ಯಾರಾಸಿಟಮಾಲ್ ತ್ವರಿತವಾಗಿ ಚಿಕಿತ್ಸೆ ನೀಡಿದರೂ ಇದರ ಮಿತಿಮೀರಿದ ಸೇವನೆ ಅಪಾಯಕಾರಿಯಾಗಿದೆ. ಮದ್ಯಪಾನ ಮಾಡಿದ ನಂತರ ಪ್ಯಾರಾಸಿಟಮಾಲ್ ಅನ್ನು ಸೇವಿಸಲೇಬಾರದು. ಅಷ್ಟೇ ಅಲ್ಲ, ಪ್ಯಾರಾಸಿಟಮಾಲ್ ತಿಂದ ನಂತರವೂ ಅಲ್ಕೋಹಾಲ್ ಸೇವನೆ ಒಳ್ಳೆಯದಲ್ಲ. ಪ್ಯಾರಾಸಿಟಮಾಲ್ ಮಿತಿಮೀರಿದ ಸೇವನೆ ಅಥವಾ ತಪ್ಪಾದ ಪಾನೀಯಗಳೊಂದಿಗೆ ಔಷಧವನ್ನು ಮಿಶ್ರಣ ಮಾಡುವುದು ತೀವ್ರವಾದ ಅಡ್ಡ ಪರಿಣಾಮಗಳಿಗೆ ಕಾರಣವಾಗಬಹುದು. ಇದು ಜೀವಕ್ಕೆ ಸಹ ಅಪಾಯವನ್ನು ಉಂಟುಮಾಡಬಹುದು ಎಂದು ಅಧ್ಯಯನಗಳಿಂದ ತಿಳಿದು ಬಂದಿದೆ. ಪ್ರತಿಯೊಂದು ಔಷಧವು ವಿಭಿನ್ನವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ನಿಮ್ಮ ಆರೋಗ್ಯದ ಮೇಲೆ ವಿಭಿನ್ನ ಪರಿಣಾಮ ಬೀರುತ್ತದೆ. ಹೀಗಾಗಿ ಯಾವತ್ತೂ ಡಾಕ್ಟರ್ ನೀಡಿದ ಪ್ರಿಸ್ಕ್ರಿಪ್ಷನ್ ಅನ್ನು ಸರಿಯಾಗಿ ನೋಡಿಕೊಂಡೇ ಮಾತ್ರೆಗಳನ್ನು ತೆಗೆದುಕೊಳ್ಳಿ. ಸಂಶಯಗಳಿದ್ದಾಗ ಡಾಕ್ಟರನ್ನು ಅಥವಾ ಫಾರ್ಮಾಸಿಸ್ಟ್ರನ್ನು ಕೇಳಿ ಸರಿಯಾಗಿ ಮಾಹಿತಿ ಪಡೆಯಿರಿ. ಅಲ್ಕೋಹಾಲ್ ಸೇವನೆಯು ದೇಹದ ಮೇಲೆ ಔಷಧಿಗಳ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ. ಇದಲ್ಲದೆ ಅಲ್ಕೋಹಾಲ್ ಎಥೆನಾಲ್ ಅಂಶಗಳನ್ನು ಹೊಂದಿರುತ್ತದೆ. ಎಥೆನಾಲ್ ಜೊತೆಗೆ ಪ್ಯಾರಾಸಿಟಮಾಲ್ ಅನ್ನು ಮಿಶ್ರಣ ಮಾಡುವುದರಿಂದ ವಾಕರಿಕೆ, ವಾಂತಿ, ತಲೆನೋವು, ಮೂರ್ಛೆ ಹೋಗುವುದು ಮೊದಲಾದ ಸಮಸ್ಯೆಗಳಿಗೆ ಕಾರಣವಾಗಬಹುದು. ರಾತ್ರಿ ಅತಿಯಾದ ಮದ್ಯಪಾನದ ನಂತರ ಬೆಳಗ್ಗೆ ಹ್ಯಾಂಗೋವರ್ ತಡೆದುಕೊಳ್ಳಲು ಪ್ಯಾರಾಸಿಟಮಾಲ್ ತೆಗೆದುಕೊಳ್ಳುವುದು ಗಂಭೀರ ಅಪಾಯ. ಮದ್ಯಪಾನ ಹಾಗೂ ಪ್ಯಾರಾಸಿಟಮಾಲ್ ಸಂಯೋಜನೆಯು ಯಕೃತ್ತಿನ ಸಮಸ್ಯೆಗೂ ಕಾರಣವಾಗಬಹುದು. ಇದು ಜೀವಕ್ಕೂ ಮಾರಕವಾಗಬಹುದು. ಪ್ಯಾರಾಸಿಟಮಾಲ್ ಮಾತ್ರವಲ್ಲ, ಅಲ್ಕೋಹಾಲನ್ನು ಬೇರೆ ಯಾವುದೇ ಔಷಧಿಗಳೊಂದಿಗೆ ಸಂಯೋಜಿಸುವುದು ಉತ್ತಮ ಆಯ್ಕೆಯಲ್ಲ. ಇನ್ನು ಓಪಿಯಾಡ್ಸ್ ಅಂತ ಹೇಳ್ತೇವೆ, ಇವು ಸಹ ನೋವು ನಿವಾರಕ ಔಷಧಗಳು. ಇವುಗಳನ್ನು ಕ್ಯಾನ್ಸರ್ ಪೀಡಿತರಿಗೆ ನೀಡಲಾಗುತ್ತದೆ. ಕ್ಯಾನ್ಸರ್ ರೋಗಿಗಳ ನೋವನ್ನು ಕಡಿಮೆ ಮಾಡುವ ಸಲುವಾಗಿ ಈ ಔಷಧಿಗಳನ್ನು ನೀಡಲಾಗುತ್ತದೆ. ಇವುಗಳನ್ನು ಲಾಂಗ್ ಟರ್ಮ್ ಪೇನ್ ಕಿಲ್ಲರ್, ಪೇನ್ ರಿಲೀವರ್ ಆಗಿ ಬಳಸಲಾಗುತ್ತದೆ. ಈ ಔಷಧಿಗಳನ್ನು ಹೆಚ್ಚು ಸೇವಿಸುವುದರಿಂದ ಡಿಪ್ರೆಷನ್, ಯೂರಿನ್ ಇನ್ಫೆಕ್ಷನ್, ವಾಂತಿ ಮೊದಲಾದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಇನ್ನು ಐಬುಪ್ರೊಫಿನ್ ಅಂತ ಹೇಳ್ತೀವಿ, ಇದರಿಂದಲೂ ಹೊಟ್ಟೆಯ ಸಮಸ್ಯೆ, ಕಿಡ್ನಿ ಸಮಸ್ಯೆ, ಹೃದಯ ಸಂಬಂಧಿ ಸಮಸ್ಯೆಗಳು ಅತಿಯಾದ ಸೇವನೆಯಿಂದ ಕಾಣಿಸಿಕೊಳ್ಳಬಹುದು. ಮತ್ತು NSAID ಅಂತ ಹೇಳ್ತೀವಿ, ನಾನ್ ಸ್ಟೆರಾಯ್ಡಲ್ ಆಂಟಿ ಇನ್ಫ್ಲಾಮೇಟರಿ ಡ್ರಗ್ಸ್, ಇವುಗಳನ್ನು ಸಹ ಜ್ವರ ನೋವು ಇದ್ದಲ್ಲಿ ತೆಗೆದುಕೊಳ್ಳಲಾಗುತ್ತದೆ. ಇದರ ಹೆಚ್ಚಿನ ಪ್ರಮಾಣದ ಸೇವನೆಯಿಂದ ಕಿಡ್ನಿ, ಹೃದಯ, ರಕ್ತ, ಲಿವರ್ ಇನ್ಫೆಕ್ಷನ್ ಕಾಣಿಸಿಕೊಳ್ಳಬಹುದು. ಯಾವುದೇ ಔಷಧಿಗಳನ್ನು ತೆಗೆದುಕೊಳ್ಳುವ ಮೊದಲು ವೈದ್ಯರ ಹಾಗೂ ಫಾರ್ಮಸಿಸ್ಟರ ಸಲಹೆ ಪಡೆದುಕೊಳ್ಳುವುದು ಉತ್ತಮ. ಇವರುಗಳ ಸಲಹೆ ಇಲ್ಲದ ಔಷಧಗಳನ್ನು ಸೇವಿಸುವುದು ಯಾವತ್ತಿದ್ದರೂ ಅಪಾಯಕಾರಿ. ಧನ್ಯವಾದಗಳು.
0: ಇದುವರೆಗೂ ಔಷಧಗಳ ಅಡ್ಡ ಪರಿಣಾಮಗಳ ಕುರಿತು ಮಾಹಿತಿಯನ್ನ ಹಂಚಿಕೊಂಡವರು ಬೆಳಗಾವಿಯ ಕೆಎಲ್ಇ ಔಷಧೀಯ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ ಸುನೀಲ್ ಜಲಾಲ್ಪುರೆಯವರು. ಹೀಗೆ ಕೇಳ್ತಾ ಇರಿ ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: KLE Cancer Hospital, Belagavi.
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE Cancer Hospital, KLE's Dr. Prabhakar Kore Hospital and MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE Cancer Hospital, ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE Cancer Hospital, ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
2: ಇಂದೇ ಭೇಟಿ ನೀಡಿ KLE Cancer Hospital, ಬೆಳಗಾವಿ.

ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಕೆಯಲ್ಲಿ ವೇಣುಧ್ವನಿ 90.4 FM ಕಾರ್ಯಕ್ರಮವಿದು ಮಹಿಳಾ ವೇದಿಕೆ. ಮಹಿಳಾ ವೇದಿಕೆಯಲ್ಲಿ ಇವತ್ತು ಅಡುಗೆ ಅರಮನೆ ಕಾರ್ಯಕ್ರಮ. ನಿಮಗೆಲ್ಲ ಅಡುಗೆ ಅರಮನೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ನಾನು ನಿಮಗೆ ಕೆಲವೊಂದಷ್ಟು ಹಾಗಲಕಾಯಿ ರೆಸಿಪಿಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ಈಗ ಹಾಗಲಕಾಯಿ ಅಂದ್ರೆ ಎಷ್ಟೋ ಜನಕ್ಕೆ ಇದು ಇಷ್ಟನೇ ಆಗಲ್ಲ. ತುಂಬಾ ಜನ ಇದು ಕಹಿ ಅಂತ ಹೇಳಿ ಇದನ್ನ ಮುಟ್ಟೋದೇ ಇಲ್ಲ. ಆದ್ರೆ ಇದು ಬಾಯಿಗೆ ಎಷ್ಟು ಕಹಿನೋ ಅಷ್ಟೇ ನಮ್ಮ ಆರೋಗ್ಯಕ್ಕೆ ಅಷ್ಟೇ ಸಿಹಿ ಆಗಿರುತ್ತೆ. ಈಗ ನಮಗೆ ಇರುವಂತಹ ಅದೆಷ್ಟೋ ಆರೋಗ್ಯ ಸಮಸ್ಯೆಗಳಿಗೆ ಇದು ಒಂದು ರಾಮಬಾಣ ಅಂತಾನೆ ಹೇಳಬಹುದು. ಅಂದ್ರೆ ಇದನ್ನ ನಾವು ವಾರದಲ್ಲಿ ಎರಡು ಬಾರಿ ಆದ್ರೂ ಬಳಸಲೇಬೇಕಾದಂತಹ ಒಂದು ತರಕಾರಿ ಇದು. ಹಾಗಿದ್ರೆ ಈ ಒಂದು ಹಾಗಲಕಾಯಿಯಿಂದ ನಮ್ಮ ಆರೋಗ್ಯಕ್ಕೆ ಏನೆಲ್ಲ ಉಪಯೋಗ ಆಗುತ್ತೆ ಅಂತ ಈಗ ಹೇಳ್ತಾ ಹೋಗ್ತೀನಿ. ಅಂದ್ರೆ ಹಾಗಲಕಾಯಿ ಕಣ್ಣಿನ ದೃಷ್ಟಿಗೆ ತುಂಬಾ ಒಳ್ಳೆಯದು. ಇದರಲ್ಲಿರುವಂತಹ ವಿಟಮಿನ್ ಎ, ಬೀಟಾ ಕೆರೋಟಿನ್ ಅಂಶ ಕಣ್ಣಿನ ದೃಷ್ಟಿ ಸುಧಾರಣೆ ಆಗೋದಕ್ಕೆ ಇದು ತುಂಬಾ ಸಹಕಾರಿಯಾಗಿದೆ. ಹಾಗೇನೆ ಇದು ರಕ್ತ ಶುದ್ಧಿಗೂ ಕೂಡ ಬಹಳಷ್ಟು ಪ್ರಯೋಜನಕಾರಿಯಾದಂತಹ ಒಂದು ತರಕಾರಿಯಾಗಿದೆ. ಮತ್ತೆ ಇವಾಗ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ಏನಾದ್ರು ಜಾಸ್ತಿ ಆಗಿತ್ತು ಅಂದ್ರೆ ಅದನ್ನ ಇದು ಕಡಿಮೆ ಮಾಡುತ್ತೆ. ಹಾಗೇನೆ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಈಗ ಯಾರು ಶುಗರ್ ಪೇಷಂಟ್ ಇರ್ತಾರಲ್ವಾ, ಡಯಾಬೆಟಿಕ್ ಪೇಷಂಟ್ಸ್, ಅವರು ಇದನ್ನ ನಿಯಮಿತವಾಗಿ ಬಳಸೋದ್ರಿಂದ ಅವರ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ಕಡಿಮೆ ಆಗುತ್ತಾ ಹೋಗುತ್ತೆ. ಇಷ್ಟೆಲ್ಲ ಉಪಯೋಗ ಇರುವಂತಹ ಈ ಒಂದು ಹಾಗಲಕಾಯಿನ ಯಾವುದೇ ರೀತಿ ಈ ನಾವೀಗ ಹಾಗಲಕಾಯಿ ಪಲ್ಯ ತಿಂತಾ ಇದ್ದೀವಿ ಅಂತ ಯಾವುದೇ ರೀತಿ ನಿಮಗೆ ಫೀಲ್ ಆಗಬಾರ್ದು. ಆ ರೀತಿಯಾಗಿ ಈ ಹಾಗಲಕಾಯಿಯನ್ನ ಬಳಸಿ ಯಾವ ರೀತಿ ಕೆಲವೊಂದಷ್ಟು ಹಾಗಲಕಾಯಿ ರೆಸಿಪಿಗಳನ್ನ ಮಾಡಬಹುದು ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಹಾಗಲಕಾಯಿಯನ್ನ ಬಳಸಿ ಮಾಡಬಹುದಾದಂತಹ ಮೊದಲ ರೆಸಿಪಿ ಯಾವುದು ಅಂದ್ರೆ ಹಾಗಲಕಾಯಿ ಮಂಚೂರಿ. ಅಂದ್ರೆ ಇದಕ್ಕೆ ನಾನೇ ಹೆಸರಿಟ್ಟಿದ್ದೀನಿ, ನೀವ್ ಯಾವ ಹೆಸರು ಬೇಕಾದ್ರೂ ಇಡಬಹುದು. ಈ ಹಾಗಲಕಾಯಿ ಮಂಚೂರಿ ಮಾಡೋದಕ್ಕೆ ಏನೇನ್ ಸಾಮಾನು ಬೇಕು ಅಂತ ನೋಡೋದಾದ್ರೆ, ಒಂದು ಸ್ಪೂನ್ ಅಕ್ಕಿ ಹಿಟ್ಟು, ಎರಡು ಸ್ಪೂನ್ ಕಡಲೆ ಹಿಟ್ಟು, ಎರಡು ಸ್ಪೂನ್ ಕಾರ್ನ್ ಫ್ಲೋರ್, ಚಿಟಿಕೆ ಅರಿಶಿಣ, ಒಂದು ಚಮಚ ಖಾರದ ಪುಡಿ, ಅರ್ಧ ಚಮಚ ಧನಿಯಾ ಪುಡಿ ಅಂದ್ರೆ ಕೊತ್ತಂಬರಿ ಕಾಳು ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ನಿಂಬೆಹಣ್ಣಿನ ರಸ, ಒಂದು ಈರುಳ್ಳಿ ಅಂದ್ರೆ ತಳ್ಳಗೆ ಉದ್ದಗೆ ಕಟ್ ಮಾಡಿದಂತಹ ಒಂದು ಈರುಳ್ಳಿ, ಒಂದು ಸ್ಪೂನ್ ಸೋಯಾ ಸಾಸ್, ಒಂದು ಚಮಚ ಸೆಜ್ವಾನ್ ಚಟ್ನಿ, ಎರಡು ಚಮಚ ಟೊಮೊಟೊ ಕೆಚಪ್, ಮತ್ತೆ ಇದನ್ನ ಡೀಪ್ ಫ್ರೈ ಮಾಡೋದಕ್ಕೆ ಬೇಕಾದಷ್ಟು ಎಣ್ಣೆ. ಹಾಗಿದ್ರೆ ಈ ಹಾಗಲಕಾಯಿ ಮಂಚೂರಿ ಮಾಡೋದು ಹೇಗಂತ ನೋಡೋದಾದ್ರೆ, 1/4 kg ಹಾಗಲಕಾಯಿನ ಚೆನ್ನಾಗಿ ತೊಳೆದು ಒಳಗಿನ ಬೀಜಗಳನ್ನೆಲ್ಲ ತೆಗೆದು ರೌಂಡ್ ಆಗಿ ಕಟ್ ಮಾಡಿಟ್ಕೊಳ್ಳಿ. ಆಮೇಲೆ ಒಂದು ಬೌಲ್ನ ತಗೊಂಡು ಅದರಲ್ಲಿ ಒಂದು ಸ್ಪೂನ್ ಅಕ್ಕಿ ಹಿಟ್ಟು, ಎರಡು ಸ್ಪೂನ್ ಕಡಲೆ ಹಿಟ್ಟು, ಎರಡು ಸ್ಪೂನ್ ಕಾರ್ನ್ ಫ್ಲೋರ್, ಚಿಟಿಕೆಯಷ್ಟು ಅರಿಶಿಣ, ಒಂದು ಸ್ಪೂನ್ ಖಾರದ ಪುಡಿ, ಒಂದು ಸ್ಪೂನ್ ಧನಿಯಾ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ನಿಂಬೆಹಣ್ಣಿನ ರಸವನ್ನ ಹಾಕಿ ಎಲ್ಲವನ್ನು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿ. ಹೀಗೆ ಎಲ್ಲವನ್ನ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಆದ್ಮೇಲೆ ಅದಕ್ಕೆ ಹಾಗಲಕಾಯಿಯನ್ನ ಹಾಕೊಳ್ಳಿ. ಇವಾಗ ನೀವೇನ್ ರೌಂಡ್ ಆಗಿ ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ವಾ, ಆ ಹಾಗಲಕಾಯಿಯನ್ನ ಹಾಕೊಳ್ಳಿ. ಆ ಹಿಟ್ಟಿನೊಂದಿಗೆ ಚೆನ್ನಾಗಿ ಹಾಗಲಕಾಯಿ ಎಲ್ಲ ಮಿಕ್ಸ್ ಆಗ್ಬೇಕು. ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ, ಮಿಕ್ಸ್ ಆದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕ್ತಾ ಅದನ್ನ ಚೆನ್ನಾಗಿ ಕಲಸ್ತಾ ಹೋಗಿ. ತುಂಬಾ ನೀರ್ ಹಾಕಕ್ ಹೋಗ್ಬೇಡಿ, ಸ್ವಲ್ಪ ಅದು ಗಟ್ಟಿಯಾಗೇ ಇರಬೇಕು. ಆ ರೀತಿ ಅದನ್ನ ಕಲಸಿಟ್ಕೊಳ್ಳಿ. ಆ ರೀತಿ ಕಲಸಿ ಆದ್ಮೇಲೆ ಒಂದ್ 5 ನಿಮಿಷ ಅದನ್ನ ಮುಚ್ಚಳ ಮುಚ್ಚಿ ಇಡಿ. ಆಮೇಲೆ ಒಂದು ಒಲೆಯ ಮೇಲೆ ಒಂದು ಬಾಣಲೆಯನ್ನ ಇಟ್ಟು ಬಾಣಲೆಗೆ ಎಣ್ಣೆಯನ್ನ ಹಾಕಿ ಎಣ್ಣೆ ಕಾದ ಮೇಲೆ ನೀವು ಇವಾಗ ಆ ಹಿಟ್ಟಿನಲ್ಲಿ ಈ ಹಾಗಲಕಾಯಿಯನ್ನು ಕಲಸಿರ್ತೀರಲ್ವಾ ಅದನ್ನ ಎಣ್ಣೆಯಲ್ಲಿ ಹಾಕಿ ಅದನ್ನ ಡೀಪ್ ಫ್ರೈ ಮಾಡಿ. ಅಂದ್ರೆ ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡಿ. ಈ ರೀತಿ ಎಲ್ಲಾ ಚೆನ್ನಾಗಿ ಫ್ರೈ ಮಾಡಿ ಆದ್ಮೇಲೆ ನೀವು ಇದನ್ನ ಹಾಗೆ ಬೇಕಾದ್ರೂ ತಿನ್ಬಹುದು. ಇಲ್ಲಪ್ಪ ಇದಕ್ಕೆ ಇನ್ನಷ್ಟು ರುಚಿ ಬೇಕು ಅಂತ ಹೇಳೋದಾದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ನೀವು ಇಲ್ಲಿ ಇನ್ನೊಂದು ಸ್ಟೆಪ್ ಅನ್ನ ನೀವು ಫಾಲೋ ಮಾಡ್ಬೇಕಾಗುತ್ತೆ. ಅದು ಏನು ಅಂದ್ರೆ, ಒಂದು ಬಾಣಲೆಯನ್ನ ಬಿಸಿಗಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನ ಹಾಕಿ, ಅಂದ್ರೆ 2 ಚಮಚ ಎಣ್ಣೆಯನ್ನ ಹಾಕಿ. ಎಣ್ಣೆ ಬಿಸಿ ಆದ್ಮೇಲೆ ಅದಕ್ಕೆ ಉದ್ದುದ್ದಗೆ ತಳ್ಳಗೆ ಕಟ್ ಮಾಡಿದಂತಹ ಒಂದು ಈರುಳ್ಳಿಯನ್ನ ಹಾಕಿ, ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಆ ಈರುಳ್ಳಿಯನ್ನ ಫ್ರೈ ಮಾಡಿ. ಹೀಗೆ 1-2 ನಿಮಿಷ ಈರುಳ್ಳಿ ಫ್ರೈ ಆದ್ಮೇಲೆ ಅದಕ್ಕೆ 1 ಸ್ಪೂನ್ ಸೋಯಾ ಸಾಸ್, 1 ಸ್ಪೂನ್ ಸೆಜ್ವಾನ್ ಚಟ್ನಿಯನ್ನ ಹಾಕಿ, ಆಮೇಲೆ 2 ಸ್ಪೂನ್ ಟೊಮೊಟೊ ಕೆಚಪ್ ಅನ್ನ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ರೀತಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಇವಾಗ ಏನು ಫ್ರೈ ಮಾಡಿ ಇಟ್ಕೊಂಡಿರ್ತೀರಲ್ವಾ ಹಾಗಲಕಾಯಿಯನ್ನ, ಅದನ್ನ ಅದಕ್ಕೆ ಹಾಕಿ ಸೇರಿಸಿಕೊಳ್ಳಿ. ಇವಾಗ ಏನು ಹಾಗಲಕಾಯಿ ಫ್ರೈ ಮಾಡಿ ಇಟ್ಕೊಂಡಿರ್ತೀರಲ್ವಾ ಆ ಹಾಗಲಕಾಯಿಯನ್ನ ಈ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿ. ಒಂದ್ 5 ನಿಮಿಷ ಇದನ್ನ ಚೆನ್ನಾಗಿ ಫುಲ್ ಲೋ ಫ್ಲೇಮ್ ನಲ್ಲಿ ಇಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ರೀತಿ ಒಂದ್ 5 ನಿಮಿಷ ನೀವು ಲೋ ಫ್ಲೇಮ್ ನಲ್ಲಿ ಇದನ್ನ ಮಿಕ್ಸ್ ಮಾಡಿದ್ರೆ ಈಗ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ರಿಗೂ ಇಷ್ಟ ಆಗುವಂತಹ ಹಾಗಲಕಾಯಿಯಿಂದ ಮಾಡುವ ಒಂದು ಸೂಪರ್ ಆದ ರೆಸಿಪಿ ನಿಮ್ಗೆ ರೆಡಿ ಆಗುತ್ತೆ. ಇದನ್ನ ನೀವು ಕೂಡ ಟ್ರೈ ಮಾಡಿ, ಹೇಗ್ ಬಂತು ಅಂತ ನನಗೆ ತಿಳಿಸಿ.

ಕರದಾಟ, ಹಿಂದೆ ಬದಲು ಸಂಕಟ, ಮುಂದೆ

ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ನೀವು ಕೇಳ್ತಾ ಇದ್ದೀರಾ ಕೆಯಲ್ಲಿ ವೇಣುಧ್ವನಿ 90.4 FM. ಈಗ ನಾನು ಸ್ವಲ್ಪ ನೀರನ್ನ ಬಳಸದೆ ಎರಡು ದಿನ ಇಟ್ಟರೂ ಕೆಡದಂತಹ ಹಾಗಲಕಾಯಿ ಪಲ್ಯವನ್ನ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಅಂದ್ರೆ ಅದಕ್ಕಿಂತ ಮುಂಚೆ ಇದಕ್ಕೆ ಏನೇನ್ ಸಾಮಾನ್ ಬೇಕು ಅಂತ ನೋಡೋದಾದ್ರೆ, 1/2 kg ಹಾಗಲಕಾಯಿ, 1 ಈರುಳ್ಳಿ, 1 ಚಮಚ ಖಾರದ ಪುಡಿ, 1 ಚಮಚ ಧನಿಯಾ ಪುಡಿ, 1/2 ಚಮಚ ಗರಂ ಮಸಾಲ, 3 ಚಮಚ ಶೇಂಗಾ ಪುಡಿ, 1/2 ಚಮಚ ಸಾಸಿವೆ, 1/2 ಚಮಚ ಜೀರಿಗೆ, 1/2 ಚಮಚ ಅರಿಶಿಣ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ದೊಡ್ಡ ಚಮಚದಷ್ಟು ಎಣ್ಣೆ. ಹಾಗಿದ್ರೆ ಈ ಹಾಗಲಕಾಯಿ ಪಲ್ಯವನ್ನ ಯಾವ ರೀತಿ ಮಾಡೋದು ಅಂತ ನೋಡೋದಾದ್ರೆ, ಮೊದಲಿಗೆ ಹಾಗಲಕಾಯಿನ ತೊಳೆದು ರೌಂಡ್ ಆಗಿ ಕಟ್ ಮಾಡಿಟ್ಕೊಳ್ಳಿ. ಅಂದ್ರೆ ಒಳಗಡೆ ಬೀಜ ಏನಾದ್ರೂ ಇದ್ರೆ ಅದು ಎಳೆದಾಗಿದ್ರೆ ಹಾಗೆ ಬಿಡಿ, ಅದು ಏನಾದ್ರೂ ಸ್ವಲ್ಪ ಬಲ್ತಿದ್ರೆ ಆ ಎಲ್ಲ ಬೀಜವನ್ನ ತೆಗೆದು ರೌಂಡ್ ಆಗಿ ಅಂದ್ರೆ ಗಾಲಿ ಗಾಲಿಯಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಈ ತರ ರೌಂಡ್ ಆಗಿ ಕಟ್ ಮಾಡಿದಂತಹ ಹಾಗಲಕಾಯಿನ ಒಂದು ಬೌಲ್ಗೆ ಹಾಕಿ 1 ಚಮಚ ಉಪ್ಪು, 1/2 ಚಮಚ ಅರಿಶಿಣವನ್ನ ಹಾಕಿ ಚೆನ್ನಾಗಿ ಅದನ್ನ ಕಲಸಿ ಹಾಗೆ 1/2 ಗಂಟೆ ಹಾಗೆ ಬಿಟ್ಬಿಡಿ. ಯಾಕಂದ್ರೆ ಹಾಗಲಕಾಯಿಯಲ್ಲಿರುವಂತಹ ಕಹಿ ಅಂಶ ಎಲ್ಲ ಅದರಲ್ಲಿ ಬಿಟ್ಕೊಳ್ಳುತ್ತೆ. 1/2 ಗಂಟೆ ಆದ್ಮೇಲೆ ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಅದನ್ನ ಚೆನ್ನಾಗಿ ಕಲಸಿ ಕಲಸಿ ಚೆನ್ನಾಗಿ ಅದನ್ನ ತೊಳೆದು ಹಾಗಲಕಾಯಿನೆಲ್ಲ ನೀರಿಂದ ಸಪರೇಟ್ ಮಾಡಿ ಒಂದ್ ಸೈಡ್ ಎತ್ತಿಟ್ಕೊಳ್ಳಿ. ಈ ರೀತಿ ನೀವು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಹಾಗಲಕಾಯಿಯಲ್ಲಿರುವಂತಹ 50% ಅಷ್ಟು ಕಹಿ ಎಲ್ಲ ಹೊರಟು ಹೋಗುತ್ತೆ. ಈ ರೀತಿ ಹಾಗಲಕಾಯಿನೆಲ್ಲ ನೀವು ಚೆನ್ನಾಗಿ ತೊಳೆದಿಟ್ಕೊಂಡ್ಮೇಲೆ 1 ಬಾಣಲೆಯನ್ನ ಬಿಸಿಗಿಟ್ಟು 2 ದೊಡ್ಡ ಚಮಚದಷ್ಟು ಎಣ್ಣೆಯನ್ನ ಹಾಕೊಳ್ಳಿ. ಎಣ್ಣೆ ಕಾದ ಮೇಲೆ ಅದಕ್ಕೆ 1/2 ಚಮಚ ಸಾಸಿವೆ, 1/2 ಚಮಚ ಜೀರಿಗೆಯನ್ನ ಹಾಕಿ ಸಣ್ಣದಾಗಿ ಹೆಚ್ಚಿದಂತಹ 1 ಈರುಳ್ಳಿಯನ್ನ ಹಾಕಿ ಫ್ರೈ ಮಾಡಿ. ಈರುಳ್ಳಿ ಫ್ರೈ ಆದ ಮೇಲೆ ಅದಕ್ಕೆ 1/2 ಚಮಚ ಅರಿಶಿಣ ಪುಡಿ, ಹಾಗೇನೆ ನೀವೇನ್ ಹೆಚ್ಚಿಟ್ಕೊಂಡಿರ್ತೀರಲ್ವಾ ಆ ಹಾಗಲಕಾಯಿಯನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ತರ ಮಿಕ್ಸ್ ಆದ್ಮೇಲೆ ಅದನ್ನ 5-6 ನಿಮಿಷಗಳ ಕಾಲ ಬೇಯೋದಿಕ್ಕೆ ಹಾಗೆ ಬಿಟ್ಬಿಡಿ. ಅದು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು. ಈ ರೀತಿ ಅದು ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಚೆನ್ನಾಗಿ ಇದೊಂದು ಪಲ್ಯ ರೆಡಿ ಆಗುತ್ತೆ. ಈ ರೀತಿ ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ 1 ಚಮಚದಷ್ಟು ಖಾರದ ಪುಡಿ, 1 ಚಮಚ ಧನಿಯಾ ಪುಡಿ, 1/2 ಚಮಚದಷ್ಟು ಗರಂ ಮಸಾಲ ಪುಡಿಯನ್ನ ಹಾಕಿ, 3 ಚಮಚದಷ್ಟು ಶೇಂಗಾ ಪುಡಿಯನ್ನ ಹಾಕಿ. ಎಲ್ಲ ಪುಡಿಗಳನ್ನು ಹಾಕಿದ ಮೇಲೆ 1/2 ಚಮಚ ಉಪ್ಪನ್ನ ಹಾಕಿ. ಯಾಕಂದ್ರೆ ಉಪ್ಪನ್ನ ಇಲ್ಲಿ ನೋಡ್ಕೊಂಡು ಹಾಕೋಬೇಕಾಗುತ್ತೆ. ಯಾಕಂದ್ರೆ ನೀವು ಈಗಾಗಲೇ ಹಾಗಲಕಾಯಿಯನ್ನ ಉಪ್ಪಿನಲ್ಲಿ ನೆನೆ ಇಟ್ಟಿರ್ತೀರಲ್ವಾ, ಹಾಗಾಗಿ ಉಪ್ಪನ್ನ ನೋಡ್ಕೊಂಡು ಹಾಕೋಬೇಕಾಗತ್ತೆ. ಉಪ್ಪು ಹಾಕಿದ ಮೇಲೆ ಅದನ್ನೆಲ್ಲ ಚೆನ್ನಾಗಿ ಕಲಸಿ 2-3 ನಿಮಿಷ ಮತ್ತೆ ಬೇಯಿಸ್ಕೊಳ್ಳಿ. ನಂತರ ಅದಕ್ಕೆ 1/2 ನಿಂಬೆಹಣ್ಣಿನ ರಸ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ರುಚಿ ರುಚಿಯಾದಂತಹ ಹಾಗಲಕಾಯಿ ಪಲ್ಯ ರೆಡಿಯಾಗುತ್ತೆ. ಇದಕ್ಕೆ ನಾವು ಸ್ವಲ್ಪನೂ ನೀರ್ ಹಾಕದೆ ಮಾಡಿರೋದ್ರಿಂದ ಇದನ್ನ ನೀವು 2 ದಿವಸ ಇಟ್ಟರೂ ಅದು ಏನು ಕೆಡೋಲ್ಲ, ಹಾಗೆ ಇರುತ್ತೆ. ಈಗ ಹಾಗಲಕಾಯಿ ಪಲ್ಯ ಯಾರು ಇಷ್ಟ ಇಲ್ಲ ಅಂತ ಹೇಳ್ತಿರ್ತಾರಲ್ವಾ, ಅವರಿಗೆ ಒಮ್ಮೆ ಮಾಡಿಕೊಡಿ, ಹೇಗ್ ಬಂತು ಅಂತ ನನಗೆ ತಿಳಿಸಿ.

ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM. ಈಗ ನಾನು ನಮ್ಮನೆಯಲ್ಲಿ ಯಾವ ರೀತಿಯಾಗಿ ಹಾಗಲಕಾಯಿ ಪಲ್ಯನ್ನ ಮಾಡ್ತೀನಿ ಅಂತ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಈ ಮೊದಲೇ ಹೇಳಿದಂತಹ ಹಾಗಲಕಾಯಿ ಪಲ್ಯನೂ ನಾನು ಟ್ರೈ ಮಾಡ್ತೀನಿ. ಆದ್ರೆ ಸಾಮಾನ್ಯವಾಗಿ ನಾನ್ ಮಾಡುವಂತಹ ಪಲ್ಯ ಅಂದ್ರೆ ಈಗ ನಾ ಹೇಳ್ತಾ ಇರುವಂತಹ ಈ ಪಲ್ಯ, ಇದು ಮುಂಚೆಯಿಂದಲೂ ಮಾಡ್ಕೊಂಡು ಬರ್ತಾ ಇದೀವಿ. ನಮ್ಮ ಹಿರಿಯರೆಲ್ಲ ಈ ಪಲ್ಯವನ್ನ, ಈ ಹಾಗಲಕಾಯಿ ಪಲ್ಯ ಅಂದ್ರೆ ಇದೇ ರೀತಿ ಮಾಡ್ತಾ ಇದ್ರು. ಉಪ್ಪು ಹುಳಿ ಖಾರ ಎಲ್ಲ ಹಾಕಿ ಈ ಒಂದು ಪಲ್ಯವನ್ನ ಮಾಡ್ತಾ ಇದ್ರು. ಆ ಪಲ್ಯವನ್ನ ಯಾವ ರೀತಿ ಮಾಡೋದು ಅಂತ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಪಲ್ಯ ಮಾಡೋದಕ್ಕಿಂತ ಮುಂಚೆ ಇದಕ್ಕೆ ಏನೇನ್ ಸಾಮಾನು ಬೇಕು ಅಂತ ನೋಡೋದಾದ್ರೆ, 1/4 kg ಹಾಗಲಕಾಯಿ, 1/2 spoon ಸಾಸಿವೆ, 1/2 spoon ಜೀರಿಗೆ, ಚಿಟಿಕೆ ಅರಿಶಿನ, 5-6 esalu ಬೆಳ್ಳುಳ್ಳಿ, 1 teaspoon ಖಾರದ ಪುಡಿ, 1 ನಿಂಬೆಹಣ್ಣಿನ ಗಾತ್ರದ ಬೆಲ್ಲ, 1 spoon ಗರಂ ಮಸಾಲ, 2 spoon ಶೇಂಗಾ ಪುಡಿ, 2 spoon ಗುರಳ್ ಪುಡಿ, ಕರಿಬೇವು ಸ್ವಲ್ಪ, ಕೊತ್ತಂಬರಿ ಸೊಪ್ಪು, 1 ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣಿನ ರಸ, 2 tablespoon ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಹಾಗಿದ್ರೆ ಈ ಹಾಗಲಕಾಯಿ ಪಲ್ಯವನ್ನ ಯಾವ ರೀತಿ ಮಾಡೋದು ಅಂತ ನೋಡೋದಾದ್ರೆ, ಮೊದಲಿಗೆ ಹಾಗಲಕಾಯಿಯಲ್ಲಿರುವ ಬೀಜಗಳನ್ನೆಲ್ಲ ತೆಗೆದು ಸಣ್ಣಗೆ ಕಟ್ ಮಾಡಿಟ್ಕೊಳ್ಳಿ. ಹಾಗಲಕಾಯಿಯನ್ನೆಲ್ಲ ಕಟ್ ಮಾಡಿ ಆದ್ಮೇಲೆ 1 ಬಾಣಲಿಗೆ 1 spoon ಎಣ್ಣೆಯನ್ನ ಹಾಕಿ ಸಣ್ಣಗೆ ಕಟ್ ಮಾಡಿದಂತಹ ಹಾಗಲಕಾಯಿಯನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ನೀವು ಎಷ್ಟು ಚೆನ್ನಾಗಿ ಈ ಹಾಗಲಕಾಯಿನ ಫ್ರೈ ಮಾಡ್ತಿರಲ್ವಾ, ಅಷ್ಟು ಅದರಲ್ಲಿರುವಂತಹ ಕಹಿ ಅಂಶ ಕಡಿಮೆ ಆಗ್ತಾ ಹೋಗುತ್ತೆ. ಲೋ ಫ್ಲೇಮ್ ನಲ್ಲೇ ಕಂದು ಬಣ್ಣ ಬರೋವರೆಗೂ ಈ ಹಾಗಲಕಾಯಿನ ನೀವು ಹುರಿಬೇಕಾಗುತ್ತೆ. ಈ ರೀತಿ ಹುರಿದಾದ್ಮೇಲೆ ಅದನ್ನ ಒಂದು ಪ್ಲೇಟಿಗೆ ಹಾಕಿ ಅದೇ ಬಾಣಲೆಗೆ 2 spoon ಎಣ್ಣೆಯನ್ನ ಹಾಕಿ, ಎಣ್ಣೆ ಬಿಸಿ ಆದ್ಮೇಲೆ ಅದಕ್ಕೆ 1/2 ಚಮಚ ಸಾಸಿವೆ, 1/2 ಚಮಚ ಜೀರಿಗೆ, 5-6 ಬೆಳ್ಳುಳ್ಳಿ ಎಸುಳು ಅಂತ ಹೇಳಿದ್ನಲ್ವಾ, ಅದನ್ನ ಸಣ್ಣದಾಗಿ ಜಜ್ಜಿ ಅದಕ್ಕೆನೆ ಹಾಕಿ, ಆಮೇಲೆ 8-10 ಕರಿಬೇವಿನ ಎಲೆ, ಸ್ವಲ್ಪ ಅರಿಶಿಣ ಹಾಕಿ ಹುರಿದಂತಹ ಹಾಗಲಕಾಯಿಯನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ಅದಕ್ಕೆನೆ 1 ಚಮಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 spoon ಗರಂ ಮಸಾಲ ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ರೀತಿ ಮಿಕ್ಸ್ ಮಾಡಿ ಆದ ಮೇಲೆ ಅದಕ್ಕೆ 1 ದೊಡ್ಡ ನಿಂಬೆಹಣ್ಣಿನ ಗಾತ್ರದ ಬೆಲ್ಲದ ಪುಡಿಯನ್ನ ಹಾಕಿ, ಆಮೇಲೆ 1 ನಿಂಬೆಹಣ್ಣಿನ ಗಾತ್ರದ ಹುಣಸೆ ರಸವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ಆದ್ಮೇಲೆ ಮುಚ್ಚಳವನ್ನ ಮುಚ್ಚಿ 2 ನಿಮಿಷಗಳ ಕಾಲ ಅದನ್ನ ಬೇಯಿಸಿ. ಈ ರೀತಿ ಬೇಯಿಸಿದ ನಂತರ ಮತ್ತೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 2 spoon ಗುರಳ್ ಪುಡಿ, 2 ಚಮಚ ಶೇಂಗಾ ಪುಡಿಯನ್ನ ಹಾಕಿ ಮತ್ತೊಮ್ಮೆ ಅದನ್ನ ಮಿಕ್ಸ್ ಮಾಡಿ. ಹೀಗೆ ನೀವು ಈ ಒಂದು ಹಾಗಲಕಾಯಿ ಪಲ್ಯಗೆ ಗುರಳ್ ಪುಡಿ, ಶೇಂಗಾ ಪುಡಿ, ಬೆಲ್ಲ, ಹುಣಸೆ ಹಣ್ಣು, ಉಪ್ಪು ಎಲ್ಲವನ್ನು ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ, ಈ ಹಾಗಲಕಾಯಿಯಲ್ಲಿರುವಂತಹ ಕಹಿ ಅಂಶ ಎಲ್ಲ ಹೋಗಿ ತುಂಬಾ ಚೆನ್ನಾಗಿ ಈ ಒಂದು ಹಾಗಲಕಾಯಿ ಪಲ್ಯ ರೆಡಿ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ ಹೇಗ್ ಬಂತು ಅಂತ ನನಗೆ ತಿಳಿಸಿ.

ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM. ಈಗ ನಾನು ಈ ಹಾಗಲಕಾಯಿಯನ್ನ ಬಳಸಿ, ಈಗ ನಾವು ಬೇಕರಿಲೆಲ್ಲ ಸಿಗುತ್ತಲ್ವ ಆ ರೀತಿ ಹಾಗಲಕಾಯಿ ಚಿಪ್ಸ್ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಈ ಹಾಗಲಕಾಯಿ ಚಿಪ್ಸ್ ಮಾಡೋದಿಕ್ಕೆ ಏನೇನ್ ಸಾಮಾನ್ ಬೇಕು ಅಂತ ನೋಡೋದಾದ್ರೆ, 3 ಸ್ಪೂನ್ ಕಾರ್ನ್ ಫ್ಲೋರ್, 2 ಸ್ಪೂನ್ ಅಕ್ಕಿ ಹಿಟ್ಟು, 1 ಟೀಸ್ಪೂನ್ ಮೈದಾ ಹಿಟ್ಟು, 1/4 ಚಮಚ ಅರಿಶಿಣ, 1/2 ಚಮಚ ಗರಂ ಮಸಾಲ, 1 ಚಮಚ ಖಾರದ ಪುಡಿ, 2 ಚಿಟಿಕೆ ಇಂಗು, 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಸ್ಪೂನ್ ವಿನೆಗರ್, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಯೋದಿಕ್ಕೆ ಎಣ್ಣೆ. ಹಾಗಿದ್ರೆ ಈ ಹಾಗಲಕಾಯಿ ಚಿಪ್ಸ್ ಮಾಡೋದು ಹೇಗೆ ಅಂತ ನೋಡೋದಾದ್ರೆ, ಮೊದಲಿಗೆ ನೀವು ಹಾಗಲಕಾಯಿನೆಲ್ಲ ಸ್ಲೈಸ್ ಆಗಿ ಕಟ್ ಮಾಡಿಟ್ಕೊಳ್ಳಿ. ಬೀಜ ಬೇಕು ಅಂದ್ರೆ ತೆಗೀರಿ, ಇಲ್ಲಾಂದ್ರೆ ಬೀಜ ಇದ್ರೂ ಅದು ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಹಾಗಲಕಾಯಿನ ಸ್ಲೈಸ್ ಆಗಿ ಕಟ್ ಮಾಡಿದ ಮೇಲೆ ಆ ಹಾಗಲಕಾಯಿ ಸ್ಲೈಸ್ಗಳನ್ನ ಒಂದು ಉಪ್ಪು ನೀರಲ್ಲಿ 1/2 ಗಂಟೆ ಅದನ್ನ ನೆನೆಯಿಡಿ. ಈ ರೀತಿ ನೆನೆಸೋದ್ರಿಂದ ಏನಾಗುತ್ತೆ ಅಂದ್ರೆ ಹಾಗಲಕಾಯಿಯಲ್ಲಿರುವಂತಹ ಕಹಿ ಅಂಶ ಸ್ವಲ್ಪ ಮಟ್ಟಿಗೆ ಅದು ಹೋಗುತ್ತೆ. 1/2 ಗಂಟೆ ಆದ ಮೇಲೆ ಆ ನೀರಿನಿಂದ ಹಾಗಲಕಾಯಿಯನ್ನೆಲ್ಲ ಎತ್ತಿಟ್ಕೊಳ್ಳಿ. ಆಮೇಲೆ ಒಂದು ಬೌಲ್ಗೆ 3 ಚಮಚ ಕಾರ್ನ್ ಫ್ಲೋರ್, 2 ಸ್ಪೂನ್ ಅಕ್ಕಿ ಹಿಟ್ಟು, 1 ಸ್ಪೂನ್ ಮೈದಾ ಹಿಟ್ಟು, 1/4 ಚಮಚ ಅರಿಶಿಣ, 1/2 ಚಮಚ ಗರಂ ಮಸಾಲ, 1 ಚಮಚ ಖಾರದ ಪುಡಿ, 2 ಚಿಟಿಕೆ ಇಂಗು, 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಸ್ಪೂನ್ ವಿನೆಗರ್, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿ. ಎಲ್ಲ ಮಿಕ್ಸ್ ಆದ್ಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿ, ಇವಾಗ ನಾವು ಬಜ್ಜಿ ಬೋಂಡ ಮಾಡೋದಕ್ಕೆಲ್ಲ ಹಿಟ್ಟನ್ನ ಕಲಸ್ತೀವಲ್ವ, ಆ ಹದಕ್ಕೆ ಆ ಹಿಟ್ಟನ್ನ ಕಲಸಿ. ಹಿಟ್ಟನ್ನ ಕಲಸಿದ ಮೇಲೆ ಆ ಹಿಟ್ಟಿಗೆ ನೀವು ಹೆಚ್ಚಿ ಇಟ್ಟುಕೊಂಡಿರುವಂತಹ ಹಾಗಲಕಾಯಿಯನ್ನ ಹಾಕಿ ಹಿಟ್ಟಿಗೆಲ್ಲ ಹಾಗಲಕಾಯಿ ಹತ್ತಬೇಕು. ಆ ರೀತಿ ಅದನ್ನ ಚೆನ್ನಾಗಿ ಕಲಸಿ. ಆ ರೀತಿ ಚೆನ್ನಾಗಿ ಕಲಸಿದ ಮೇಲೆ ಒಂದು ಬಾಣಲಿಯಲ್ಲಿ ಎಣ್ಣೆಯನ್ನ ಕಾಯೋದಿಕ್ಕೆ ಇಡಿ. ಎಣ್ಣೆ ಕಾದ ಮೇಲೆ ನೀವು ಹಿಟ್ಟಿನಲ್ಲಿ ಕಲಸಿದಂತಹ ಹಾಗಲಕಾಯಿಗಳನ್ನ ನೀಟಾಗಿ 2 ಕಡೆಗಳಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಫ್ರೈ ಮಾಡಿದ್ರೆ ನಿಮಗೆ ರುಚಿಕರವಾದಂತಹ ಹಾಗಲಕಾಯಿ ಚಿಪ್ಸ್ ನಮಗೀಗ ಬೇಕರಿಯಲ್ಲಿ ಸಿಗುತ್ತಲ್ವಾ, ಅದೇ ರೀತಿಯಾದಂತಹ ಹಾಗಲಕಾಯಿ ಚಿಪ್ಸ್ ನಿಮಗೆ ರೆಡಿ ಆಗುತ್ತೆ. ಈ ರೀತಿ ನೀವು ಹಾಗಲಕಾಯಿ, ಈ ಒಂದು ಹಾಗಲಕಾಯಿ ಚಿಪ್ಸ್ ಅನ್ನ ಮಾಡಿಕೊಟ್ರೆ ನಿಮ್ಮ ಮನೆಯಲ್ಲಿ ಎಲ್ಲರೂ ಈ ಹಾಗಲಕಾಯಿನ ಇಷ್ಟಪಟ್ಟು ತಿಂತಾರೆ. ಹೇಗಿದ್ವು ಇವತ್ತಿನ ರೆಸಿಪಿಗಳು, ಎಲ್ಲ ರೆಸಿಪಿಗಳು ಇಷ್ಟ ಆದ್ವು ಅನ್ಕೋತೀನಿ. ಇಷ್ಟ ಆಗಿದ್ರೆ ಖಂಡಿತ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತಷ್ಟು ರೆಸಿಪಿಗಳೊಂದಿಗೆ ಮತ್ತೆ ಬರ್ತೀನಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

ಕೆಎಲ್ಇ ವಿಶ್ವನಾಥ್ ಕತ್ತಿದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247036, ಮೊಬೈಲ್ ಸಂಖ್ಯೆ 9448998.

ಎಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ ಎಂ ಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬಾಷ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0831-244-0322 ಅಥವಾ www.aletech.ac.in ಗೆ ಭೇಟಿ ನೀಡಿ.

KLE ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831247139, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

0: cagarla.
1: KLE ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು. NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.
2: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
3: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ವರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
2: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
3: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
2: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: KLE ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.
1: ಏನ್ ರೂಪಕ, ಬಹಳ ದಿನ ಆದ್ಮೇಲೆ ಭೇಟಿ ಆದಲ್ಲ.
2: ಹಂಗಲ್ಲ, ಅದೈದ ಕೆಲ್ಸ.
1: ಯಾಕ ಮುಖ ಹೇಳದತ್ತಲ್ಲ?
2: ಹೌದು, ಏನ್ ಹೇಳುದ, ಮದ್ವೆ ಆಗಿ ಇಷ್ಟು ವರ್ಷ ಆತ, ಇನ್ನೂ ಮಕ್ಕಳ ಆಗಿಲ್ಲ.
1: ಸ್ವಲ್ಪ ಮನ್ಯಾಗ ಕಷ್ಟ ಆಗತ್ತೈತಿ. ಈಗ ವಿಷಯ ಚಿಂತೆ ಯಾಕೆ ಮಾಡ್ತೀಯವ್ವ? ಬೆಳಗಾವಿ ಕೇಲಿಗೆ ಹೋಗ, ಅಲ್ಲಿ IVF ಫೆಸಿಲಿಟಿ ಸೆಂಟರ್ ಐತಿ. ಅಲ್ಲಿ ಎಲ್ಲಾ ಬಂಜೆತನ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ. ಅಲ್ಲಿ ನಿನ್ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ ನೋಡುವ.
2: ಹಂಗಂತಿ, ಎಂತ ಚಲೋ ಮಾಹಿತಿ ಹೇಳ್ತಿ. ಹಂಗಂದ್ರೆ ಇವತ್ತು ಹೋಗ್ತೀನಿ.
0: KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಎಂಡ್ರಿಯಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ, ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಗೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312551530 ಮತ್ತು 08312473777, ಎಕ್ಸ್ಟೆನ್ಷನ್ 1530.
3: ಕೇಲಿ ಕ್ಯಾನ್ಸರ್ ಹಾಸ್ಪಿಟಲ್, ನೆಹರು ನಗರ, ಬೆಳಗಾವ್.
4: ಕ್ಯಾನ್ಸರ್ ಕೋಣತ್ಯಾಹೀ ಪ್ರಕಾರಚಾ असो, ಅತ್ಯಾಧುನಿಕ ಉಪಚಾರ ಏಕಾ ಛತಾಖಾಲಿ ಭೇಟತೆ.
3: ಪ್ರಥಮಸ್ ಉತ್ತರ ಕರ್ನಾಟಕ ಮಧ್ಯೆ ಬೆಳಗಾವ್ ಇತೆ ತಜ್ಞಾನಿ ಅನುಭವಿ ಡಾಕ್ಟರ್, ಅತ್ಯಾಧುನಿಕ ಟೆಕ್ನಾಲಜಿ ಸಹಿತ ಸುಸಜ್ಜ ಹಾಸ್ಪಿಟಲ್ ಕೇಲಿ ಕ್ಯಾನ್ಸರ್ ಹಾಸ್ಪಿಟಲ್.
4: ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅನಿ MRC ಚಾ ಪಾಟಿಮಗೆ ನೆಹರು ನಗರ, ಬೆಳಗಾವ್ ಇತೆ.
3: ತುಮಚಾ ಆರೋಗ್ಯ ಸಟಿ ನವೀನ ಆಶಿಸ ಕಿರಣ್. ಕೇಲಿ ಕ್ಯಾನ್ಸರ್ ಹಾಸ್ಪಿಟಲ್
4: ಮಿಳನಾರ್ಯ ಸುವಿಧಾ, ಹೈಲಿ ಸ್ಕಿಲ್ ಡಾಕ್ಟರ್ ಸ್ಟೀಮ್, ಕೆಮೊಥೆರಪಿ, ಹೆಮಟೋ ಆನ್ಕಾಲಜಿ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್,
3: ರೋಬೋಟಿಕ್ ಸರ್ಜರಿ, ಪಿಡಿಯಾಟ್ರಿಕ್ ಆಂಕೊಲಜಿ, ಅಡ್ವಾನ್ಸ್ ರೇಡಿಯೋಥೆರಪಿ ಆಣಿ ಯಾಸೋಬತ್ ಸರ್ವ ಪ್ರಕಾರಚ್ಯಾ ಕ್ಯಾನ್ಸರ್ ವರ್ತಿ ಉಪಚಾರ.
4: ಅಮ್ಸಾ ಪತ್ತಾ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅನಿ MRC ಚಪಾಟಿ ಮಗೆ ಕೇಲಿ ಕ್ಯಾನ್ಸರ್ ಹಾಸ್ಪಿಟಲ್ ನೆಹರು ನಗರ, ಬೆಳಗಾವ್ ಐತೆ.
3: ಫೋನ್ ನಂಬರ್ 08312552500 ಆಣಿ 2473777,
4: ಮೊಬೈಲ್ ನಂಬರ್ 6360712326, ಕಿಂವಾ ಟೋಲ್ ಫ್ರೀ ನಂಬರ್ 1099.
3: ಆಜಸ್ ಭೇಟ್ ದ್ಯಾ ಕೇಲಿ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವ್ ಐತೆ.
0: KLE ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

ನಮಸ್ಕಾರ. ಭಾವನಾ ಲೋಕದಲ್ಲೊಂದು ಪಯಣ, ಇದು ಭಾವಸಂಗಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಅನುಪಮ. ಇವತ್ತು ನಾನು ಕನ್ನಡದ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರಾದಂತಹ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡದ ವರಕವಿ ಎಂದು ಪ್ರಖ್ಯಾತಿ ಪಡೆದಿರುವ ದರಾಬೇಂದ್ರೆಯವರ ಕಿರುಪರಿಚಯವನ್ನ ಮಾಡಿಸ್ತಾ ಇದ್ದೀನಿ. ಹಾಗೇನೆ ಅವರು ರಚಿಸಿದ ಕೆಲವೊಂದಷ್ಟು ಹಾಡುಗಳು ನಿಮಗಾಗಿ. ಕಾರ್ಯಕ್ರಮದ ಆರಂಭದ ಗೀತೆ ದರಾಬೇಂದ್ರೆಯವರು ರಚಿಸಿದಂತಹ ಸುಪ್ರಸಿದ್ಧ ಗೀತೆ ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ.

ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಭಾವಸಂಗಮ. ನಾನು ಬೇಂದ್ರೆಯವರ ಬಗ್ಗೆ ಮಾತಾಡ್ತಾ ಇದ್ದೆ. ಬೇಂದ್ರೆ ಅಂದರೆ ವೇದ ಮಂತ್ರಗಳನ್ನು ಪಠಿಸುವಂತಹವರು ಅಂತ ಅರ್ಥ. ಬೇಂದ್ರೆಯವರು 1896 ಜನವರಿ 31 ಧಾರವಾಡದಲ್ಲಿ ಜನಿಸಿದರು. ಬೇಂದ್ರೆಯವರ ತಂದೆಯ ಹೆಸರು ರಾಮಚಂದ್ರ ಬೇಂದ್ರೆ ಹಾಗೂ ತಾಯಿಯವರ ಹೆಸರು ಅಂಬಿಕಾದೇವಿ. ಇವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ. ಇವರ ಕಾವ್ಯನಾಮ ಅಂಬಿಕಾತನೇಯ ದತ್ತ. ಇಲ್ಲಿ ಇವರ ಹೆಸರು ಮತ್ತು ಕಾವ್ಯನಾಮ ನಾವೇನಾದರೂ ಗಮನಿಸಿದರೆ ಅವರ ತಂದೆ ತಾಯಿಯರ ಹೆಸರನ್ನು ನಾವು ಇಲ್ಲಿ ಕಾಣಬಹುದು. ಕಾರ್ಯಕ್ರಮದಲ್ಲಿ ಈಗೊಂದು ಗೀತೆ ನಿಮಗಾಗಿ.

ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಭಾವಸಂಗಮ. ಮತ್ತೆ ಪ್ರೀತಿಯ ಸ್ವಾಗತ. ನಾವು ಮಾತಾಡ್ತಾ ಇದ್ವಿ ಬೇಂದ್ರೆಯವರ ಬಗ್ಗೆ. ಬೇಂದ್ರೆಯವರ ಬದುಕು ತುಂಬಾ ದೊಡ್ಡ ಬದುಕು. ಬೇಂದ್ರೆಯವರು ತಮ್ಮ ಇಡೀ ಜೀವನವನ್ನ ಬಹಳ ಕಷ್ಟದಲ್ಲಿ ಕಳೆದರೆ ಇವರ ನರಬಲಿ ಅನ್ನುವಂತಹ ಕವನ ಸಂಕಲನ ಪ್ರಕಟಣೆ ಆದಾಗ ಬ್ರಿಟಿಷ್ ಸರ್ಕಾರದ ಕೆಂಗಣ್ಣಿಗೆ ಗುರಿಯಾಗಬೇಕಾಗಿ ಬಂತು. ಅದೇ ಸಮಯದಲ್ಲಿ ಇವರನ್ನ 3 ತಿಂಗಳುಗಳ ಕಾಲ ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿ ಇಟ್ಟರು. ಹಾಗೇನೆ ಇವರನ್ನ ಕರ್ನಾಟಕದಿಂದ ಬಹಿಷ್ಕಾರ ಕೂಡ ಮಾಡಿದ್ರು. ಮತ್ತೆ ಕರ್ನಾಟಕದಲ್ಲೂ ಎಲ್ಲೂ ಇವರಿಗೆ ಕೆಲಸ ಕೊಡಬಾರದು ಅಂತ ಸುಗ್ರೀವಾಜ್ಞೆಯನ್ನ ಹೊರಡಿಸಿದ್ರು. ಹೀಗೆ ಇವರ ಇಡೀ ಬದುಕು ಉದ್ಯೋಗ ನಿರುದ್ಯೋಗಗಳ ಮಧ್ಯೆಯೇ ಕಳೆದರೂ ಸಹ ಧೃತಿಗೆಡದ ಕವಿ ಚೇತನ ಬೇಂದ್ರೆಯವರು.

ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಭಾವಸಂಗಮ. ನಾನು ಮಾತಾಡ್ತಾ ಇದ್ದೀನಿ ಬೇಂದ್ರೆಯವರ ಬಗ್ಗೆ. ಬೇಂದ್ರೆಯವರ ಬದುಕು ತುಂಬ ದೊಡ್ಡ ಬದುಕು ಅಂತ ಹೇಳ್ತಾ ಇದ್ದೆ. ಬೇಂದ್ರೆಯವರು ತಮ್ಮ ಇಡೀ ಜೀವನವನ್ನು ಬಹಳ ಕಷ್ಟದಲ್ಲಿ ಕಳೆದರು. ಅವರು ತಮ್ಮ ಬದುಕಿನ ಅನೇಕ ನೋವುಗಳಿಗೆ ಕವಿತೆಯ ರೂಪ ಕೊಟ್ಟು ಕವಿತೆಗಳನ್ನಾಗಿ ಮಾಡಿದರು. ಬೇಂದ್ರೆಯವರು ಒಟ್ಟಾರೆ 1400ಕ್ಕಿಂತ ಹೆಚ್ಚು ಕವಿತೆಗಳನ್ನು ರಚಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಈಗೊಂದು ಗೀತೆ ನಿಮಗಾಗಿ.

ಮುಂದಿನ ಸಂಚಿಕೆಯಲ್ಲಿ ಬೇಂದ್ರೆಯವರ ಬರವಣಿಗೆಗಳ ಬಗ್ಗೆ, ಬೇಂದ್ರೆಯವರಿಗೆ ಸಂದ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ.

ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನೇ ಇದ್ದರೂ 9019904904 ಕರೆ ಮಾಡಿ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KLE ಕನಸು.

ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಈಗ ಪ್ರಸಾರವಾಗಲಿದೆ KLE ಚಿತ್ರಮಾಲಾ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮೊದಲನೇ ಗೀತೆ ಚಾಂದಿನಿ. ಚಿತ್ರ ಏ, ಗಾಯಕರು LN ಶಾಸ್ತ್ರಿ ಹಾಗೂ ಪ್ರತಿಮಾ ರಾವ್, ಸಂಗೀತ ನಿರ್ದೇಶಕರು ಗುರುಕಿರಣ್, ಸಾಹಿತ್ಯ ಮುರಳಿ ಮೋಹನ್. ಹಾಡನ್ನ ಕೇಳಿ ಆನಂದಿಸಿ.

ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಣುಧ್ವನಿ 90.4 FM KLE ಕನಸು ಕಾರ್ಯಕ್ರಮ KLE ಚಿತ್ರಮಾಲಾ. ಮುಂದಿನ ಗೀತೆ ಅಮೃತ ವರ್ಷಿಣಿ, ಗಾಯಕರು SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ, ಸಂಗೀತ ನಿರ್ದೇಶಕರು ದೇವ, ಸಾಹಿತ್ಯ ಕೆ ಕಲ್ಯಾಣ್, ಹಾಡನ ಕೆ

ಕಾರ್ಯಕ್ರಮದ ಮುಂದಿನ ಗೀತೆ ಗೂಗ್ಲಿ ಗಂಡಸರೆ. ಸಾಹಿತ್ಯ ಪವನ್ ವಡಿಯರ್, ಸಂಗೀತ ಜೋಶ್ವಾ ಶ್ರೀಧರ್, ಚಿತ್ರ ಗೂಗ್ಲಿ, ಗಾಯಕರು ಹರಿಚರಣ್. ಹಾಡನ್ನ ಕೇಳಿ ಆನಂದಿಸಿ.

ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ. ಮುಂದಿನ ಗೀತೆ ಹುಡುಗಿ ಕಣ್ಣು. ಚಿತ್ರ ರತಾವರ, ಗಾಯಕರು ಶ್ರೀ ಮುರಳಿ, ಸಾಹಿತ್ಯ ಯೋಗರಾಜ್ ಭಟ್ ಹಾಗೂ ಸಾಯಿ ಸರ್ವೆ, ಸಂಗೀತ ನಿರ್ದೇಶಕರು ಧರ್ಮ ವಿಶೇಷ್. ಹಾಡನ್ನ ಕೇಳಿ ಆನಂದಿಸಿ.

ಇದುವರೆಗೂ ಕೇಳಿದ್ರಿ ಕೆ ಎಲ್ ಇ ಚಿತ್ರಮಾಲಾ ಕಾರ್ಯಕ್ರಮ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM ಕೆ ಎಲ್ ಇ ಕನಸು. ನಮಸ್ಕಾರ.

0: ಈ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831248686.
2: ಕೆಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು. ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831247139, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.
3: One Life, Ambika Infra Build & Core Developers, the new landmark of Belagavi. Are you ready to witness a new landmark in luxury? Introducing the city's largest and most ambitious gated community, Ambika One Life, One Care. This isn't just another residential project. It represents a monumental shift in how our city lives. We are offering a sprawling paradise meticulously designed for those who refuse to settle for anything but the absolute best in modern living. This grand vision is brought to life through a prestigious joint venture between Core Developers and Ambika Group. By combining decades of industry expertise and a shared passion for excellence, this partnership ensures that every square foot of your home is built with uncompromising quality. Our commitment to total transparency and the highest standards of modern engineering provides you with a home that is as sturdy as it is beautiful. Located at the elite 9th cross, Bhagyanagar, this massive development features 200 luxury flats, creating a vibrant city within a city. Residents will enjoy ultimate peace of mind within a secure, gated environment surrounded by world-class amenities and a community of like-minded families. At this scale, the luxury is larger, the gardens are greener, and the lifestyle is truly unmatched in the region. The future of Belagavi is here, and your place in it is waiting. Don't miss the opportunity to own a home in the city's most talked about address, where care meets comfort. Call us today at 7760477279 or visit our site office at Ambika Platinum to book your dream flat. Ambika One Life, One Care. It is the biggest lifestyle statement in town.
2: ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. ಕೆಎಲ್ಇ ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.
4: ಯೋಗ ಭಾರತದ ಪ್ರಾಚೀನ ಸಂಪ್ರದಾಯದ ಕೊಡುಗೆಯಾಗಿದೆ. ಈ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಅಳವಡಿಸಿಕೊಂಡು ನಾವು ಒಟ್ಟಾಗಿ ಕೆಲಸ ಮಾಡೋಣ. ಯೋಗ ಕುರಿತ ಸಂದೇಶವನ್ನು ಕೇಳಿ ಪ್ರತಿದಿನ ಬೆಳಗ್ಗೆ 9:00 ಹಾಗೂ ಮರುಪ್ರಸಾರ ಸಂಜೆ 8:00. ಇದು ಕೆಎಲ್ಇ ವೇಣುಧ್ವನಿ 90.4 FM ಪ್ರಸ್ತುತಿ.

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचं योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचं निदान करणं आणि योग्य उपचार करणं, तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು ಕೆಎಲ್ಇ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಒಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. ಕೆಎಲ್ಇ ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ ಕೆಎಲ್ಇ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
2: ಸೋಯಾಬೀನ್ ಬೆಳೆಗೆ ಪೀಡೆ ಸಮೀಕ್ಷೆ ತಂಡ ಭೇಟಿ. ಬೆಳಗಾವಿ ಜಿಲ್ಲೆಯ ವಿವಿಧ ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಮುಂಗಾರು ಹಂಗಾಮಿಗೆ ಸೋಯಾ ಅವರೇ ಸುಮಾರು 45,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿದ್ದು ಈಗಾಗಲೇ ಸುಮಾರು 15-20 ದಿನಗಳ ಬೆಳೆ ಆಗಿದ್ದು, ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಜಂಟಿ ಕೃಷಿ ನಿರ್ದೇಶಕರು ಬೆಳಗಾವಿ ಎಚ್ಡಿ ಕೋಳೇಕರ್, ಉಪ ಕೃಷಿ ನಿರ್ದೇಶಕರು ಬೆಳಗಾವಿ ಸಲೀಂ ಸಂಗತ್ರಾಸ್, ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪ ವಿಜ್ಞಾನಿ ಎಸ್ಎಸ್ ಹಿರೇಮಠ್, ಸಹಾಯಕ ಕೃಷಿ ನಿರ್ದೇಶಕರು ವಿಷಯ ತಜ್ಞ ಸಿಐ ಹೂವಾರ್, ಸಹಾಯಕ ಕೃಷಿ ನಿರ್ದೇಶಕರು ಬೆಳಗಾವಿ ಮಂಗಳಾಯಸ್ ಬಿರಾದಾರ್ ಮತ್ತು ಕೃಷಿ ಅಧಿಕಾರಿಗಳನ್ನು ಒಳಗೊಂಡ ಸಮೀಕ್ಷಣಾ ತಂಡವು ಭೇಟಿ ನೀಡಿ ಪೀಡೆ ಸಂರಕ್ಷಣೆ ಕೈಗೊಂಡಿತು. ಸೋಯಾ ಅವರೆಯಲ್ಲಿ ಅಲ್ಲಲ್ಲಿ ಕಾಂಡ ಕೊರಕ ಮತ್ತು ಹಸಿರುಕಾಯಿ ಕೊರಕ ಹೆಲಿಕೋವರ್ಪ ಕೀಟಬಾಧೆ ಕಂಡುಬಂದಿದ್ದು, ಇದನ್ನು ನಿರ್ವಹಿಸಲು ಮುಂಜಾಗ್ರತಾ ಕ್ರಮವಾಗಿ ರೈತ ಬಾಂಧವರು ಕೂಡಲೇ ಈ ಕೆಳಕಂಡ ಕ್ರಮಗಳನ್ನು ಅನುಸರಿಸಿ ಬೆಳೆ ರಕ್ಷಣೆಗೆ ಮುಂದಾಗುವಂತೆ ಕೋರಿದೆ. ಹಸಿರುಕಾಯಿ ಕೊರಕ ಹೆಲಿಕೋವರ್ಪ ಕೀಟದ ಹತೋಟಿಗಾಗಿ ಕ್ಲೋರಾಂಟ್ರಿ ನಿಲಿಪ್ರೋಲ್ ಶೇಕಡ 18.5, ಎಸ್ಸಿ 0.3 ಮಿಲಿಲೀಟರ್ ಮತ್ತು 13:045 ನೀರಿನಲ್ಲಿ ಕರಗುವ ರಸಗೊಬ್ಬರವನ್ನು 5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಪ್ರತಿ ಎಕರೆಗೆ 5-8 ಹೆಲಿಲ್ಯೂರ್ ಮೋಹಕ ಬಲೆಗಳನ್ನು ಕೀಟದ ಹತೋಟಿಗೆ ಬಳಸುವುದು. ಕಾಂಡ ಕೊರಕದ ಹತೋಟಿಗೆ ಥಿಯಾಮೆಥಾಕ್ಸಮ್ ಶೇಕಡ 12.6 ಮತ್ತು ಲ್ಯಾಂಡಾ ಸಯೋತ್ರಿನ್ ಶೇಕಡ 9.5 ಒಂದು ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಸ್ಕಿರೋಶಿಯಂ ಕಾಂಡ ಕೊಳೆ ರೋಗ ಅಲ್ಲಲ್ಲಿ ಕಂಡು ಬಂದದ್ದು. ಕಾರ್ಬಾಕ್ಸಿನ್ ಶೇಕಡ 37.5 ಮತ್ತು ಥೈರಾಮ್ ಶೇಕಡ 37.5 ವಿಟಾವ್ಯಾಕ್ಸ್ ಪೌಡರ್ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ರೋಗ ಕಂಡು ಬಂದ ಗಿಡದ ಸುತ್ತಲಿನ ನೆಲವನ್ನು ಔಷಧಿಯಿಂದ ಒದ್ದೆ ಮಾಡಬೇಕು. ಸಿಂಪರಣೆ ಮಾಡುವಾಗ ಎಕರೆಗೆ ಕನಿಷ್ಠ 10-12 ಸ್ಪ್ರೇ ಪಂಪ್ ದ್ರಾವಣವನ್ನು ಕಡ್ಡಾಯವಾಗಿ ಉಪಯೋಗಿಸಲು ಸೂಚಿಸಲಾಗಿದೆ ಹಾಗೂ ಔಷಧಿ ಸಿಂಪಡಣೆ ಮಾಡುವಾಗ ರೈತರು ದಯವಿಟ್ಟು ಸೂಕ್ತ ಸುರಕ್ಷಾ ಕ್ರಮಗಳನ್ನು ಅನುಸರಿಸುವುದು ಹಾಗೂ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಸಿಂಪಡಣೆ ಕೈಗೊಳ್ಳಬಾರದೆಂದು ಈ ಮೂಲಕ ಕೋರಲಾಗಿದೆ. ಬೆಳೆಗಳಲ್ಲಿ ಕಳೆ ನಿಯಂತ್ರಣ ಮತ್ತು ಮಣ್ಣಿನ ತೇವಾಂಶ ರಕ್ಷಣೆಗಾಗಿ ಸೂಕ್ತ ಸಮಯದಲ್ಲಿ ಎಡೆಕುಂಟೆ ಕಾರ್ಯ ಕೈಗೊಳ್ಳುವುದು ಮತ್ತು ಸಾಧ್ಯವಾದಲ್ಲಿ ಬೆಳೆ ಒಣಗದಂತೆ ರಕ್ಷಿಸಲು ರಕ್ಷಣಾತ್ಮಕ ನೀರಾವರಿ ಒದಗಿಸಲು ತಿಳಿಸಲಾಗಿದೆ. ಪ್ರಕಟಣೆ. ಜಂಟಿ ಕೃಷಿ ನಿರ್ದೇಶಕರು ಬೆಳಗಾವಿ ಮತ್ತು ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರು.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್, ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ, G5 ಗ್ರೌಂಡ್ ಫ್ಲೋರ್, 9th ಕ್ರಾಸ್, ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-406-9685, ಮೊಬೈಲ್ ಸಂಖ್ಯೆ 7760-477-279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.
2: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 8660-335-2 or at 9449821222. Visit kcpt.kaher.edu.in. KLE College of Physiotherapy, empowering your future in healthcare.
1: KLE ಫಾರ್ಮಸಿ ಕಾಲೇಜು ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831-24-71-399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

0: जेएलई विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केएलई विश्वनाथ कत्ती दंत महाविद्यालय, केएलई युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
1: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1 ರಿಂದ 10 ತರಗತಿಯವರೆಗಿನ ಅಂಧ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ, ಉಪಹಾರ, ಔಷಧ ಉಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312471482, ಮೊಬೈಲ್ ಸಂಖ್ಯೆ 9448954235.
2: ಸೋಯಾಬೀನ್ ಬೆಳೆಗೆ ಪೀಡೆ ಸಮೀಕ್ಷೆ ತಂಡ ಭೇಟಿ. ಬೆಳಗಾವಿ ಜಿಲ್ಲೆಯ ವಿವಿಧ ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಮುಂಗಾರು ಹಂಗಾಮಿಗೆ ಸೋಯಾ ಅವರೇ ಸುಮಾರು 45,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿದ್ದು ಈಗಾಗಲೇ ಸುಮಾರು 15-20 ದಿನಗಳ ಬೆಳೆ ಆಗಿದ್ದು ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಜಂಟಿ ಕೃಷಿ ನಿರ್ದೇಶಕರು ಬೆಳಗಾವಿ HD ಕೋಳೇಕರ್, ಉಪ ಕೃಷಿ ನಿರ್ದೇಶಕರು ಬೆಳಗಾವಿ ಸಲೀಂ ಸಂಗತ್ರಾಸ್, ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪ ವಿಜ್ಞಾನಿ SS ಹಿರೇಮಠ್, ಸಹಾಯಕ ಕೃಷಿ ನಿರ್ದೇಶಕರು ವಿಷಯ ತಜ್ಞ CI ಹೂಗಾರ್, ಸಹಾಯಕ ಕೃಷಿ ನಿರ್ದೇಶಕರು ಬೆಳಗಾವಿ ಮಂಗಳಾಯಸ್ ಬಿರಾದಾರ್ ಮತ್ತು ಕೃಷಿ ಅಧಿಕಾರಿಗಳನ್ನು ಒಳಗೊಂಡ ಸಮೀಕ್ಷಣಾ ತಂಡವು ಭೇಟಿ ನೀಡಿ ಪೀಡೆ ಸಂರಕ್ಷಣೆ ಕೈಗೊಂಡಿತು. ಸೋಯಾ ಅವರೆಯಲ್ಲಿ ಅಲ್ಲಲ್ಲಿ ಕಾಂಡ ಕೊರಕ ಮತ್ತು ಹಸಿರುಕಾಯಿ ಕೊರಕ, ಹೆಲಿಕೋವರ್ಪ ಕೀಟಬಾಧೆ ಕಂಡು ಬಂದಿದ್ದು ಇದನ್ನು ನಿರ್ವಹಿಸಲು ಮುಂಜಾಗ್ರತಾ ಕ್ರಮವಾಗಿ ರೈತ ಬಾಂಧವರು ಕೂಡಲೇ ಈ ಕೆಳಕಂಡ ಕ್ರಮಗಳನ್ನು ಅನುಸರಿಸಿ ಬೆಳೆ ರಕ್ಷಣೆಗೆ ಮುಂದಾಗುವಂತೆ ಕೋರಿದೆ. ಹಸಿರುಕಾಯಿ ಕೊರಕ, ಹೆಲಿಕೋವರ್ಪ ಕೀಟದ ಹತೋಟಿಗಾಗಿ ಕ್ಲೋರಾಂಟ್ರಿ ನಿಲಿಪ್ರೋಲ್ ಶೇಕಡ 18.5, SSC 0.3 ಮಿಲಿಲೀಟರ್ ಮತ್ತು 13:045 ನೀರಿನಲ್ಲಿ ಕರಗುವ ರಸಗೊಬ್ಬರವನ್ನು 5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಪ್ರತಿ ಎಕರೆಗೆ 5-8 ಹೆಲಿಲ್ಯೂರ್ ಮೋಹಕ ಬಲೆಗಳನ್ನು ಕೀಟದ ಹತೋಟಿಗೆ ಬಳಸುವುದು. ಕಾಂಡ ಕೊರಕದ ಹತೋಟಿಗೆ ಥಿಯಾಮೆಥಾಕ್ಸಮ್ ಶೇಕಡ 12.6 ಮತ್ತು ಲ್ಯಾಂಬ್ಡಾ ಸಯೋತ್ರಿನ್ ಶೇಕಡ 9.5 1 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಸ್ಕಿರೋಷಿಯಂ ಕಾಂಡಕೊಳೆ ರೋಗ ಅಲ್ಲಲ್ಲಿ ಕಂಡು ಬಂದದ್ದು. ಕಾರ್ಬಾಕ್ಸಿನ್ ಶೇಕಡ 37.5 ಮತ್ತು ಥೈರಾಮ್ ಶೇಕಡ 37.5 ವಿಟಾವ್ಯಾಕ್ಸ್ ಪೌಡರ್ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ರೋಗ ಕಂಡು ಬಂದ ಗಿಡದ ಸುತ್ತಲಿನ ನೆಲವನ್ನು ಔಷಧಿಯಿಂದ ಒದ್ದೆ ಮಾಡಬೇಕು. ಸಿಂಪರಣೆ ಮಾಡುವಾಗ ಎಕರೆಗೆ ಕನಿಷ್ಠ 10-12 ಸ್ಪ್ರೇ ಪಂಪ್ ದ್ರಾವಣವನ್ನು ಕಡ್ಡಾಯವಾಗಿ ಉಪಯೋಗಿಸಲು ಸೂಚಿಸಲಾಗಿದೆ ಹಾಗೂ ಔಷಧಿ ಸಿಂಪಡಣೆ ಮಾಡುವಾಗ ರೈತರು ದಯವಿಟ್ಟು ಸೂಕ್ತ ಸುರಕ್ಷಾ ಕ್ರಮಗಳನ್ನು ಅನುಸರಿಸುವುದು ಹಾಗೂ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಸಿಂಪಡಣೆ ಕೈಗೊಳ್ಳಬಾರದೆಂದು ಈ ಮೂಲಕ ಕೋರಲಾಗಿದೆ. ಬೆಳೆಗಳಲ್ಲಿ ಕಳೆ ನಿಯಂತ್ರಣ ಮತ್ತು ಮಣ್ಣಿನ ತೇವಾಂಶ ರಕ್ಷಣೆಗಾಗಿ ಸೂಕ್ತ ಸಮಯದಲ್ಲಿ ಎಡೆಕುಂಟೆ ಕಾರ್ಯ ಕೈಗೊಳ್ಳುವುದು ಮತ್ತು ಸಾಧ್ಯವಾದಲ್ಲಿ ಬೆಳೆ ಒಣಗದಂತೆ ರಕ್ಷಿಸಲು ರಕ್ಷಣಾತ್ಮಕ ನೀರಾವರಿ ಒದಗಿಸಲು ತಿಳಿಸಲಾಗಿದೆ. ಪ್ರಕಟಣೆ: ಜಂಟಿ ಕೃಷಿ ನಿರ್ದೇಶಕರು ಬೆಳಗಾವಿ ಮತ್ತು ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರು.
0: निरोगी शरीर आणि प्रसन्न मनासाठी योग हा सर्वोत्तम उपाय आहे. योगातून मिळणारी शांती ही जीवनातील खरी संपत्ती आहे आणि म्हणूनच जागतिक योग दिनानिमित्त केली वेणुधोनी घेऊन आले आहे तुमच्यासाठी एक विशेष प्रोग्राम, जो असेल रोज सकाळी 9 वाजता आणि रिपीट ब्रॉडकास्ट असेल संध्याकाळी 8 वाजता. तेव्हा ऐकायला अजिबात विसरू नका जागतिक योग दिनानिमित्त विशेष प्रोग्राम. ही आहे केली वेणुधोनी 90.4 FM ची प्रस्तुती.

0: KLE's Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.
1: KLE Pharmacy College, Umbalgavi, Yerzorde, Pataru, Patiara, Praveshagu Praramba, Vimana Nildana, Rastevaswan, Kurchi, Belgavi, Lirua, Tatunika, Sola, Beulla, Hossa, Campus K College, Tarantra Gondide, Vivida Kursgulu, B Farm, Farm D, M Farm, Matu, PhD Seridante, Pharmacy, Chetra, the Liuna, the Shikshana Padayalu, Suvarna Vakasha, College in Abramuka, Vishesha Tegalu, Nuraku Hechu, Varshagala, Shaishanika, Itihasa, Matu, Anubava, Vishwada, Dianta, Muru, Savraku Hechu, Haria, Vidyartigala, Balistan. ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ ಔಟ್ಕಮ್ ಬೇಸ್ಡ್ ಎಜುಕೇಷನ್ ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್ ಜಾಗತಿಕ ಮಟ್ಟದ ಗ್ರಂಥಾಲಯ ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ ಪ್ರಾಯೋಗಿಕ ತರಬೇತಿ ಸೌಲಭ್ಯ ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು ನ್ಯಾಕ್ ಎ ಪ್ಲಸ್ ಗ್ರೇಡ್ ಮತ್ತು ಎನ್ಐಆರ್ಎಫ್ ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399 ಮೊಬೈಲ್ ಸಂಖ್ಯೆ 9740639702 ವೆಬ್ಸೈಟ್ www.kleefarm.edu
2: आरोग्य हीच खरी संपत्ती आपल्या आरोग्याची काळजी घेण्यासाठी आता विश्वासाचं नाव केली अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी आमच्याकडे अनुभवी डॉक्टर्सची टीम सुसज्ज ओपीडी सेवा आधुनिक निदान सुविधा औषध वितरण सेवा आणि रुग्ण केंद्रित उपचार उपलब्ध आहेत अलर्जी त्वचा रोग सांधेदुखी मायग्रेन श्वसनाचे आजार पोटाचे विकार महिला व बालरोग जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल एअरपोर्ट रोड बसवंत कुर्ची फोन नंबर 9448141503 आणि 8123871607 निरोगी आयुष्यासाठी आजच भेट द्या
1: ಚಿಕ್ಕೋಡಿಯ KLE ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ KLE CET 2026-27 ಪ್ರವೇಶಗಳು ಪ್ರಾರಂಭ ಬಿಇ ಕೋರ್ಸ್ಗಳು ಸಿವಿಲ್ ಮೆಕ್ಯಾನಿಕಲ್ ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ ಪಿಜಿ ಕೋರ್ಸ್ಗಳು ಎಂಬಿಎ ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು ಎಂಸಿಎ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ ಎಂಬಿಎ ಮಾನ್ಯತೆ ಪಡೆದಿದ್ದು ವಿಟಿಯುನಿಂದ ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್ ಟಾಟಾ ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ ಯುಪಿಎಸ್ಸಿ ಕೆಪಿಎಸ್ಸಿ ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ ಕಂಪ್ಲೀಟ್ ವೈಫೈ ಕ್ಯಾಂಪಸ್ ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ಸು ಸೌಲಭ್ಯವಿದೆ ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ ಸಿಇಟಿ ಕೋಡ್ ಇ

0: माहेश्वरी अंध मुलामुलींच्या शाळेमध्ये 2026 आणि 2027 या नूतन वर्षासाठी प्रवेश प्रक्रिया सुरू झाली आहे. पहिली ते 10वीपर्यंतच्या अंध विद्यार्थ्यांसाठी अत्युत्तम वसतिगृह शाळा असून गरीब आणि ग्रामीण भागातून आलेले 120 विद्यार्थी येथे शिक्षणाचा सध्या लाभ घेत आहेत. या शाळेमध्ये इयत्ता 1 ते 10वीपर्यंतच्या विद्यार्थ्यांना मोफत वस्ती, जेवण यासह ब्रेल लिपीमध्ये शिक्षण देण्यात येते. शिक्षणाबरोबरच संगीत, व्यावसायिक शिक्षण, संगणक प्रशिक्षण, चलनवलन प्रशिक्षण, खेळ पोहण्याचे प्रशिक्षण, ब्रेल पाठ्यपुस्तके व औषध उपचाराची सोयही आहे. विशेष म्हणजे गेल्या 38 वर्षांपासून शाळेचा SSLC परीक्षेचा निकाल 100% येतोय. तेव्हा आपल्या ग्रामपंचायत किंवा आसपासच्या गावांमध्ये अंध मुले आणि मुली आढळल्यास त्यांना आमचा पत्ता देऊन आमच्याशी संपर्क साधण्यासाठी प्रेरित करा. अंध मुलांच्या शिक्षण व उज्ज्वल भविष्यासाठी प्रयत्न करून आपले अमूल्य योगदान द्यावे. प्रवेशासाठी आवश्यक असणारी कागदपत्रे, विद्यार्थ्यांचा जन्म दाखला, अपंगत्वाबद्दल वैद्यकीय प्रमाणपत्र, UDID कार्ड, ID साइज 4 फोटो, स्टॅम्प साइज 4 फोटो, उत्पन्नाचा व जातीचा दाखला, रहिवासी दाखला, आई वडील आणि विद्यार्थ्याचे आधार कार्ड, जॉईंट बँक पासबुक अर्जासह शाळेत भेटावे. अधिक माहितीसाठी संपर्क करा माहेश्वरी अंध मुलांची शाळा, नेहरू नगर, बेळगाव येथे. फोन नंबर आहे 9448154235 आणि 7259570595.
1: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: KLE ಆಯುರ್ವೇದ ಆಸ್ಪತ್ರೆ, ಶಹಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
3: ರೈತ ಬಾಂಧವರ ಗಮನಕ್ಕೆ ಬಿತ್ತನೆ ಸಮಯದ ಕುರಿತು ಸಲಹೆ. ಬೆಳಗಾವಿ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನ ಸಿದ್ಧತೆ ಭರದಿಂದ ಸಾಗಿದೆ. ರೈತರು ಮುಂಗಾರು ಬಿತ್ತನೆಗೆ ಬೇಕಾದ ಬೀಜ ಗೊಬ್ಬರಗಳ ಸಂಗ್ರಹಣೆಯಲ್ಲಿ ತೊಡಗಿರುವರು. ಬಿತ್ತನೆ ಮಾಡುವ ಸಂದರ್ಭದಲ್ಲಿ ಬೀಜೋಪಚಾರ ಮಾಡುವುದು ಕಡ್ಡಾಯ. ಮಣ್ಣಿನ ತೇವಾಂಶ ಸಾಕಷ್ಟು, ಅಂದರೆ 75 ರಿಂದ 100 ಮಿಲಿಮೀಟರ್ ಮಳೆಯಾಗಿರಬೇಕು. 6 ಇಂಚು ಮಣ್ಣು ಹಸಿಯಾಗಿರಬೇಕು. ಮಣ್ಣಿನ ಉಷ್ಣಾಂಶ ಕಡಿಮೆಯಾಗಿರಬೇಕು. ವಾತಾವರಣದಲ್ಲಿ ಆರ್ದ್ರತೆ ಹೆಚ್ಚಾಗಿರಬೇಕು, ಅಂದರೆ ತಂಪಾದ ವಾತಾವರಣವಾಗಿರಬೇಕು. ಪ್ರಮುಖವಾಗಿ ಸೋಯಾ ಅವರೆ ಬಿತ್ತನೆ ಮಾಡುವಾಗ ಈ ಮೇಲಿನ ಎಲ್ಲಾ ಅಂಶಗಳನ್ನು ಗಮನಿಸಿ ಬಿತ್ತನೆ ಪ್ರಾರಂಭಿಸಿರಿ. ರೈತರು ಅವಸರ ಪಡದೆ ತಾಳ್ಮೆಯಿಂದ ಪೂರಕ ಅಂಶಗಳನ್ನು ಗಮನಿಸಿ ಬಿತ್ತನೆ ಕೈಗೊಳ್ಳಲು ರೈತ ಬಾಂಧವರಲ್ಲಿ ಕೋರಿದೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ ಎಂದು ಬೆಳಗಾವಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ HD ಕೋಳೇಕರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.

ಸೋಯಾಬೀನ್ ಬೆಳೆಗೆ ಪಿಡಿ ಸಮೀಕ್ಷೆ ತಂಡ ಭೇಟಿ. ಬೆಳಗಾವಿ ಜಿಲ್ಲೆಯ ವಿವಿಧ ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಮುಂಗಾರು ಹಂಗಾಮಿಗೆ ಸೋಯಾ ಅವರೆ ಸುಮಾರು 45,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿದ್ದು ಈಗಾಗಲೇ ಸುಮಾರು 15-20 ದಿನಗಳ ಬೆಳೆ ಆಗಿದ್ದು ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಜಂಟಿ ಕೃಷಿ ನಿರ್ದೇಶಕರು ಬೆಳಗಾವಿ ಎಚ್ಡಿ ಕೋಳೇಕರ್, ಉಪ ಕೃಷಿ ನಿರ್ದೇಶಕರು ಬೆಳಗಾವಿ ಸಲೀಂ ಸಂಗತ್ರಾಸ್, ಕೃಷಿ ವಿಜ್ಞಾನ ಕೇಂದ್ರ ಮತಿಕೊಪ್ಪ ವಿಜ್ಞಾನಿ ಎಸ್ಎಸ್ ಹಿರೇಮಠ್, ಸಹಾಯಕ ಕೃಷಿ ನಿರ್ದೇಶಕರು ವಿಷಯ ತಜ್ಞ ಸಿಐ ಹೂವಾರ್, ಸಹಾಯಕ ಕೃಷಿ ನಿರ್ದೇಶಕರು ಬೆಳಗಾವಿ ಮಂಗಳಾಯಸ್ ಬಿರಾದಾರ್ ಮತ್ತು ಕೃಷಿ ಅಧಿಕಾರಿಗಳನ್ನು ಒಳಗೊಂಡ ಸಮೀಕ್ಷಣಾ ತಂಡವು ಭೇಟಿ ನೀಡಿ ಪೀಡೆ ಸಂರಕ್ಷಣೆ ಕೈಗೊಂಡಿತು. ಸೋಯಾ ಅವರೆಯಲ್ಲಿ ಅಲ್ಲಲ್ಲಿ ಕಾಂಡ ಕೊರಕ ಮತ್ತು ಹಸಿರುಕಾಯಿ ಕೊರಕ ಹೆಲಿಕೋವರ್ಪ ಕೀಟಬಾಧೆ ಕಂಡುಬಂದಿದ್ದು ಇದನ್ನು ನಿರ್ವಹಿಸಲು ಮುಂಜಾಗ್ರತಾ ಕ್ರಮವಾಗಿ ರೈತ ಬಾಂಧವರು ಕೂಡಲೇ ಈ ಕೆಳಕಂಡ ಕ್ರಮಗಳನ್ನು ಅನುಸರಿಸಿ ಬೆಳೆ ರಕ್ಷಣೆಗೆ ಮುಂದಾಗುವಂತೆ ಕೋರಿದೆ. ಹಸಿರುಕಾಯಿ ಕೊರಕ ಹೆಲಿಕೋವರ್ಪ ಕೀಟದ ಹತೋಟಿಗಾಗಿ ಕ್ಲೋರಾಂಟ್ರಿ ನಿಲಿಪ್ರೋಲ್ ಶೇಕಡಾ 18.5 ಎಸ್ಸಿ 0.3 ಮಿಲಿಲೀಟರ್ ಮತ್ತು 13:045 ನೀರಿನಲ್ಲಿ ಕರಗುವ ರಸಗೊಬ್ಬರವನ್ನು 5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಪ್ರತಿ ಎಕರೆಗೆ 5-8 ಹೆಲಿಲ್ಯೂರ್ ಮೋಹಕ ಬಲೆಗಳನ್ನು ಕೀಟದ ಹತೋಟಿಗೆ ಬಳಸುವುದು. ಕಾಂಡ ಕೊರಕದ ಹತೋಟಿಗೆ ಥಿಯಾಮೆಥಾಕ್ಸಮ್ ಶೇಕಡಾ 12.6 ಮತ್ತು ಲ್ಯಾಂಡಾ ಸಯೋತ್ರಿನ್ ಶೇಕಡಾ 9.51 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಸ್ಕಿರೋಶಿಯಂ ಕಾಂಡಕೊಳೆ ರೋಗ ಅಲ್ಲಲ್ಲಿ ಕಂಡು ಬಂದದ್ದು. ಕಾರ್ಬಾಕ್ಸಿನ್ ಶೇಕಡಾ 37.5 ಮತ್ತು ಥೈರಾಮ್ ಶೇಕಡಾ 37.5 ವಿಟಾವ್ಯಾಕ್ಸ್ ಪೌಡರ್ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ರೋಗ ಕಂಡು ಬಂದ ಗಿಡದ ಸುತ್ತಲಿನ ನೆಲವನ್ನು ಔಷಧಿಯಿಂದ ಒದ್ದೆ ಮಾಡಬೇಕು. ಸಿಂಪರಣೆ ಮಾಡುವಾಗ ಎಕರೆಗೆ ಕನಿಷ್ಠ 10-12 ಸ್ಪ್ರೇ ಪಂಪ್ ದ್ರಾವಣವನ್ನು ಕಡ್ಡಾಯವಾಗಿ ಉಪಯೋಗಿಸಲು ಸೂಚಿಸಲಾಗಿದೆ. ಹಾಗೂ ಔಷಧಿ ಸಿಂಪಡಣೆ ಮಾಡುವಾಗ ರೈತರು ದಯವಿಟ್ಟು ಸೂಕ್ತ ಸುರಕ್ಷಾ ಕ್ರಮಗಳನ್ನು ಅನುಸರಿಸುವುದು ಹಾಗೂ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಸಿಂಪಡಣೆ ಕೈಗೊಳ್ಳಬಾರದೆಂದು ಈ ಮೂಲಕ ಕೋರಲಾಗಿದೆ. ಬೆಳೆಗಳಲ್ಲಿ ಕಳೆ ನಿಯಂತ್ರಣ ಮತ್ತು ಮಣ್ಣಿನ ತೇವಾಂಶ ರಕ್ಷಣೆಗಾಗಿ ಸೂಕ್ತ ಸಮಯದಲ್ಲಿ ಎಡೆಕುಂಟೆ ಕಾರ್ಯ ಕೈಗೊಳ್ಳುವುದು ಮತ್ತು ಸಾಧ್ಯವಾದಲ್ಲಿ ಬೆಳೆ ಒಣಗದಂತೆ ರಕ್ಷಿಸಲು ರಕ್ಷಣಾತ್ಮಕ ನೀರಾವರಿ ಒದಗಿಸಲು ತಿಳಿಸಲಾಗಿದೆ. ಪ್ರಕಟಣೆ: ಜಂಟಿ ಕೃಷಿ ನಿರ್ದೇಶಕರು ಬೆಳಗಾವಿ ಮತ್ತು ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರು.

0: ಎಲ್ ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಇದೀಗ ಪ್ರಸಾರವಾಗಲಿದೆ ವಾರ್ತೆಗಳು. ಇದು ಆಕಾಶವಾಣಿ ಪ್ರಸ್ತುತಿ.
1: और G7 ने

ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ.

0: Now open at Kaylee College of Physiotherapy, Hubballi, one of the leading institutions under Kaylee Academy of Higher Education and Research. Enroll in the Bachelor of Physiotherapy, BPT, a five-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-033-5218 or at 944-982-1222. Visit kcpt.kaher.edu.in. KLE College of Physiotherapy, empowering your future in healthcare.
1: ರೈತ ಬಾಂಧವರ ಗಮನಕ್ಕೆ ಬೀಜೋಪಚಾರದ ಸಲಹೆಗಳು. ಬಿತ್ತನೆ ಸಮಯದಲ್ಲಿ ವಿವಿಧ ಬೆಳೆಗಳಲ್ಲಿ ಬೀಜೋಪಚಾರ ಮಾಡುವುದು ಅತಿ ಅವಶ್ಯಕವಾಗಿದೆ. ಬೀಜೋಪಚಾರದಿಂದ ಸಸಿ ಹಂತದಲ್ಲಿ ಬರುವ ಕೀಟರೋಗಗಳನ್ನು ತಡೆಯಬಹುದು ಹಾಗೂ ಜೈವಿಕ ಗೊಬ್ಬರದ ಬೀಜೋಪಚಾರದಿಂದ ಪೋಷಕಾಂಶಗಳನ್ನು ನೈಸರ್ಗಿಕವಾಗಿ ಒದಗಿಸಬಹುದಾಗಿದೆ. ಇದರಿಂದ ಕಡಿಮೆ ಖರ್ಚಿನಲ್ಲಿ ಉತ್ತಮ ಬೇಸಾಯ ಮಾಡಬಹುದಾಗಿದೆ. ಸೋಯಾ ಅವರೇ, 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 100 ಗ್ರಾಂ ಥೈರಾಮ್ 75 WP ಅಥವಾ 60 ಗ್ರಾಂ ಕರ್ಬಾಕ್ಸಿನ್ 75 WP ದಿಂದ ಉಪಚರಿಸಿ ನಂತರ 500 ಗ್ರಾಂ ರೈಜೋಬಿಯಂ ಜೀವಾಣುವಿನಿಂದ ಬೀಜೋಪಚಾರ ಮಾಡುವುದು, ಇದಲ್ಲದೆ ನಂತರ 500 ಗ್ರಾಂ ರಂಜಕ ಕರಗಿಸುವ ಜೈವಿಕ ಗೊಬ್ಬರವನ್ನು ಬೀಜೋಪಚಾರ ಮಾಡಬೇಕು. ಉದ್ದು 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 200 ಗ್ರಾಂ ರೈಜೋಬಿಯಂ ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡಬೇಕು. ಹೆಸರು, 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 200 ಗ್ರಾಂ ರೈಜೋಬಿಯಂ ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡಬೇಕು. ಜೋಳ ಬಿತ್ತನೆ ಪೂರ್ವದಲ್ಲಿ ಪ್ರತಿ ಕಿಲೋಗ್ರಾಂ ಬೀಜವನ್ನು 1.5 ಲೀಟರ್ ನೀರಿನಲ್ಲಿ 30 ಗ್ರಾಂ ಕ್ಯಾಲ್ಸಿಯಂ ಕ್ಲೋರೈಡ್ ಅಥವಾ 7.5 ಗ್ರಾಂ ಪೊಟ್ಯಾಸಿಯಂ ನೈಟ್ರೇಟ್ ಅಥವಾ ಗೋಮೂತ್ರ ಶೇಕಡ 25 ಬೆರೆಸಿದ ದ್ರಾವಣದಲ್ಲಿ 8 ಗಂಟೆ ನೆನೆಸಿ ನೆರಳಿನಲ್ಲಿ ಒಣಗಿಸಿದ ಮೇಲೆ ಒಂದರ ನಂತರ ಒಂದರಂತೆ 4 ಗ್ರಾಂ ಟ್ರೈಕೋಡರ್ಮಾ ಮತ್ತು 70 ಗ್ರಾಂ ಅಜೋಸ್ಪಿರಿಲಿಯಂ ಮತ್ತು 70 ಗ್ರಾಂ PSB ದಿಂದ ಬೀಜೋಪಚಾರ ಮಾಡಿ ನೆರಳಿನಲ್ಲಿ ಒಣಗಿಸಿ ಬಿತ್ತಬೇಕು. ಶೇಂಗಾ ಪ್ರತಿ ಕೆಜಿ ಬೀಜಕ್ಕೆ 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 3 ಗ್ರಾಂ 75 WP ಅಥವಾ ಕಾರ್ಬಾಕ್ಸಿನ್ 2 ಗ್ರಾಂ ಅಥವಾ 4 ಗ್ರಾಂ ಟ್ರೈಕೋಡರ್ಮಾ ಪುಡಿಯಿಂದ ಬೀಜೋಪಚಾರ ಮಾಡಬೇಕು ಹಾಗೂ ರೈಜೋಬಿಯಂ ಜೀವಾಣು 200 ಗ್ರಾಂದಿಂದ ಪ್ರತಿ ಎಕರೆ ಬೀಜಕ್ಕೆ ಬೀಜೋಪಚಾರ ಮಾಡಿರಿ. ಈ ರೀತಿ ಕಡ್ಡಾಯವಾಗಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದರೆ ರೋಗ ಕೀಟ ನಿರ್ವಹಣೆ ಮತ್ತು ಪೋಷಕಾಂಶದ ಲಭ್ಯತೆ ಹೆಚ್ಚಿಸಿ ಉತ್ತಮ ಬೆಳೆ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು ಎಂದು ಬೆಳಗಾವಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ HD ಕೋಳೇಕರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಅಂತಾರಾಷ್ಟ್ರೀಯ ಯೋಗ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಆರೋಗ್ಯಕರ ಜೀವನಕ್ಕೆ ಯೋಗದ ಮಹತ್ವದ ಕುರಿತು ಜಾಗೃತಿಯನ್ನ ಮೂಡಿಸಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಶೀತಲ್ ಸಾಣಿಕೊಪ್ಪ, ಯೋಗ ತರಬೇತಿದಾರರು ಹಾಗೂ ಬೆಳಗಾವಿಯ ಮರಾಠ ಮಂಡಳದ ದಂತ ಮಹಾವಿದ್ಯಾಲಯದ ಪಿರಿಯೋಡಾಂಟಾಲಜಿ ವಿಭಾಗದ ಪ್ರಾಧ್ಯಾಪಕರು. ಮೇಡಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ, ಥ್ಯಾಂಕ್ ಯು.
0: ಮೇಡಮ್, ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ, ಹಾಗಾಗಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಯಾವ ಉದ್ದೇಶದಿಂದ ಆಚರಣೆ ಮಾಡಲಾಗುತ್ತೆ ಅಂತ
1: ಮೊಟ್ಟ ಮೊದಲಾಗಿ ಹೇಳಬೇಕಂದ್ರೆ ಇದು ಯೋಗ ಅನ್ನೋದು ಬಹಳ ಮಹತ್ವದ್ದು. ಯಾಕೆ ಹೇಳ್ತಾ ಇದ್ದೇನೆಂದ್ರೆ ಈ ಯೋಗ ಅನ್ನೋದು ನಮ್ಮ ದೇಶದ್ದು, ನಮ್ಮ ಸಂಸ್ಕೃತಿದು ಒಂದು ಅಂಗ. ಹಾಗಾಗಿ ನಮಗೆ ಫಸ್ಟ್ ಅದ್ರ ಬಗ್ಗೆ ಹೆಮ್ಮೆ ಇರಬೇಕು. ಒಂದು ಎರಡನೇದು, ಅಂತಾರಾಷ್ಟ್ರೀಯ ಅಂದ್ರಲ್ಲ, ಈ ಶಬ್ದವನ್ನು ಫಸ್ಟ್ ಮೂಡಿ ಬಂದಿದ್ದು 2014 ಅಂದ್ರೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ USA ಅವರು ಇದನ್ನ ಘೋಷಿಸಿದ್ರು ಇಂಟರ್ನ್ಯಾಷನಲ್ ಯೋಗ ಡೇ ಅಂತ, ಅಂದ್ರೆ ಅಂತಾರಾಷ್ಟ್ರೀಯ ಯೋಗ ದಿವಸ ಅಂತ. ಅದು ಈಗ ನಮ್ಮ ದೇಶದಲ್ಲಿ ಸೀಮಿತ ಇಲ್ಲ, ಪೂರ್ಣ ಜಗತ್ತಿನಲ್ಲಿ ಮೂಡಿದೆ ಯೋಗ. ಅದರ ಪ್ರಸಿದ್ಧತೆ ಅದು ಬರೀ ಬಾಯಿಂದಲ್ಲ, ಜನರು ಮಾಡ್ತಾ ಇದ್ದಾರೆ. ನೇಬರ್ಹುಡ್ ಅಂತೀವಲ್ಲ, ಒಂದೊಂದು ಏರಿಯಾದಲ್ಲಿ ಒಂದೊಂದು ನೇಬರ್ಹುಡ್ ಒಂದೊಂದು ಲೊಕೇಶನ್ ಅಲ್ಲಿ ನೀವು ಯೋಗ ಸ್ಟುಡಿಯೋನು ಕಾಣಬಹುದು. ಆನ್ಲೈನ್ ಆಫ್ಲೈನ್ ಎಲ್ಲ ತರಹದ ಯೋಗ ಅಭ್ಯಾಸವನ್ನು ಜನ ಮಾಡ್ತಾ ಇದ್ದಾರೆ, ಅದರ ಮಹತ್ವವನ್ನು ತಿಳ್ಕೊಂಡಿದ್ದಾರೆ. ಇದಕ್ಕೆಲ್ಲ ನಾವು ತುಂಬಾ ಹೃದಯಪೂರ್ವಕ ಧನ್ಯವಾದ ಹೇಳಬೇಕು ನಮ್ಮ ಪ್ರೈಮ್ ಮಿನಿಸ್ಟರ್ ಇದ್ದಾರಲ್ಲ ನಮ್ಮ, ಅವರು ನರೇಂದ್ರ ಮೋದಿ ಅವರು, ಅವರಿಗೆ ನಾವು ಧನ್ಯವಾದ ಹೇಳಬೇಕು. ಅವರಿಂದ ಇದೆಲ್ಲ ಶುರುವಾಗಿದ್ದು. ಸೊ ಇವತ್ತು ನಾವು ನಮ್ಮ ದೇಶದಲ್ಲಿ ಹುಟ್ಟಿರೋದು ಒಂದು ವಿದ್ಯೆ ಅನ್ಬೋದು, ಯೋಗ ವಿದ್ಯೆವನ್ನು ನಾವು ಇಡೀ ಪ್ರಪಂಚಕ್ಕೆ ಹಂಚ್ತಾ ಇದ್ದೀವಿ. ಮತ್ತೆಲ್ಲರಿಗೂ ಇದರ ಆರೋಗ್ಯಕ್ಕೆ ಆರೋಗ್ಯ ಚೆನ್ನಾಗಿ ಉಳಿತಾ ಇದೆ ಅವ್ರು ಮಾಡ್ತಾ ಇರೋದ್ರಿಂದ. ಸೊ ನಾವು ಅದನ್ನ ಹೆಮ್ಮೆಯಾಗಿ, ಮಹತ್ವ ಏನಿದೆ ಅಂದ್ರೆ ಇದನ್ನ ಮಹತ್ವಕ್ಕೆ ಜಾಸ್ತಿ ಹೇಳಕ್ ಆಗಲ್ಲ, ಯಾಕಂದ್ರೆ ಇಟ್ಸ್ ಗಾನ್ ವರ್ಲ್ಡ್ ವೈಡ್ ಈಗ.
0: ಖಂಡಿತ ಮೇಡಮ್. ಮೇಡಮ್, ಯೋಗಕ್ಕೆ ಅದರದ್ದೇ ಆದ ಮಹತ್ವ ಇದೆ ಅಂತ ತಿಳಿಸಿದ್ರಿ. ಯೋಗ ಅಂದ್ರೆ ಕೆಲವರು ಕೆಲವಷ್ಟು ವ್ಯಾಖ್ಯಾನ ಕೊಡ್ತಾ ಹೋಗ್ತಾರೆ, ತಮ್ಮ ಪ್ರಕಾರ ಯೋಗ ಅಂದ್ರೇನು, ಅದನ್ನ ಅದರ ಮಹತ್ವವನ್ನು ಸರಳವಾಗಿ ವಿವರಿಸೋದಾದ್ರೆ.
1: ಈಗ ಯೋಗ ಅನ್ನೋ ಶಬ್ದದಲ್ಲಿ ಯುಜ ಅಂತ ಇದೆ. ಯುಜ ಅಂದ್ರೆ ಕೂಡುವುದು. ಏನಪ್ಪ ಕೂಡುತ್ತೆ? ಆತ್ಮ ಮತ್ ಪರಮಾತ್ಮ, ಅದು ಮುಖ್ಯವಾದ ಶಬ್ದ ಇಲ್ಲಿ, ಅದು ಮುಖ್ಯವಾದ ವಿಷಯ. ಎಲ್ಲ ಸಾಕಷ್ಟು ವ್ಯಾಯಾಮಗಳಿದೆ ಜಗತ್ತಿನಲ್ಲಿ, ನೀವು ಏರೋಬಿಕ್ಸ್ ಅನ್ಬೋದು ಅಥವಾ ಪೆಲೆಟ್ಸ್ ಅನ್ಬೋದು. ನಾನೇನು ಹೇಳಲ್ಲ, ನಾನು ಕೆಟ್ಟ ಅಂತ ಹೇಳ್ತಾ ಇಲ್ಲ, ಬಟ್ ಇವೆಲ್ಲ ಸೇರಿದ್ರೆ ಇವೆಲ್ಲ ಫಿಸಿಕಲ್ ಅಂದ್ರೆ ಶಾರೀರಿಕ. ಆದ್ರೆ ನೀವು ಯೋಗ ಇದೆಯಲ್ಲ, ನೀವು ಯೋಗ ಮಾಡೋರು ಮಾಡಿದ್ಮೇಲೆ ಅದು ಅನುಭವ ತಿಳ್ಕೊಬಹುದು. ಮಾಡಿದ್ಮೇಲೆ ಆತ್ಮ ಮತ್ತ ಪರಮಾತ್ಮ ಕೂಡೋರು, ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಯೋಗ, ಅದು ಮಹತ್ವ ಯೋಗದ್ದು. ಸೊ ಯೋಗ ಮಾಡ್ತಾ ಇರೋದ್ರಿಂದ ಅದರ ಅನುಭವ ತಗೋದ್ರಿಂದ ಅದ್ ಯೋಗದ ಡೆಫಿನೇಷನ್ ಅಂತ ಹೇಳೋದ್ಕಿಂತ ಇದು ಎಕ್ಸ್ಪೀರಿಯನ್ಸ್ ಅನ್ಬೋದು, ಅನುಭವ ಅನ್ಬೋದು. ಅದು ಮೇನ್, ಅದು ಆತ್ಮ ಮತ್ತೆ ಪರಮಾತ್ಮ ಕೂಡುತ್ತೆ, ದಟ್ ಅದೇ ಯೋಗ.
0: ಮೇಡಮ್, ಇನ್ನು ಯೋಗ ಅನ್ನುವಂಥದ್ದು ಇಂದಿನ ಒತ್ತಡದ ಜೀವನ ಶೈಲಿಯಲ್ಲಿ ಯಾವ ರೀತಿ ಸಹಾಯ ಆಗುತ್ತೆ?
1: ಓ, ಒತ್ತಡ ಒತ್ತಡ ಅಂದ್ರೆ ಸ್ಟ್ರೆಸ್. ಈಗ ಚಿಕ್ಕ ಮಕ್ಕಳನ್ನ ಹಿಡ್ಕೊಂಡು ಸೀನಿಯರ್ ಸಿಟಿಸನ್ ವರೆಗೂ ಎಲ್ಲರಿಗೂ ಸ್ಟ್ರೆಸ್ ಇದೆ. ಇದೇ ಅನ್ನೋಕ್ಕಿಂತ ನಾವು ಮಾಡ್ಕೊಂಡಿದೀವಿ ಸ್ಟ್ರೆಸ್ ಅನ್ನ. ಹೇಗಂದ್ರೆ ಚಿಕ್ಕ ಮಕ್ಕಳು ಓದೋದು ಕಾಂಪಿಟೇಷನ್ ಅದರಲ್ಲಿ ಸ್ಟ್ರೆಸ್, ಮಧ್ಯಮ ವರ್ಗದವರು ಮನೆ ಮಾಡ್ಕೋಬೇಕು ದುಡ್ಡು ಮಾಡ್ಕೋಬೇಕು ಅನ್ನೋ ಸ್ಟ್ರೆಸ್, ಸೀನಿಯರ್ ಸಿಟಿಸನ್ ಮಕ್ಕಳು ನೋಡಲ್ಲ ನಮ್ಮ ಹೆಲ್ತ್ ಹೆಂಗೆ ಅಂತ, ಅದು ಸ್ಟ್ರೆಸ್. ಸೊ ಎಲ್ಲರಿಗೂ ಒಂದೊಂದು ಕಾರಣ ಇರುತ್ತೆ, ಎಲ್ಲದಕ್ಕೂ ಪರಿಹಾರ ಯೋಗ. ನಾನು ಹೇಳೋದಂದ್ರೆ ಚಿಕ್ಕ ವಯಸ್ಸಿಂದ ಯೋಗ ಶುರು ಮಾಡು. ಅದರಿಂದ ನಾನು ಹೇಳಿದ ಪ್ರಕಾರ ನಮ್ಮ ಆತ್ಮ ಮತ್ತೆ ಪರಮಾತ್ಮ ಅಂದ್ರೆ ನೀವು ಫಿಸಿಕಲಿ ನೀವು ಶಾರೀರಿಕವಾಗಿ ಯೋಗ ಮಾಡ್ತೀರಂತ ತಿಳ್ಕೊಂತೀರಿ, ಬಟ್ ಅದ್ರ ಅನುಭವ ನಿಮಗೆ ಮನಸ್ಸಲ್ಲಾಗದು. ಆದ್ರೆ ನಿಮಗೆ ಇಮೋಷನಲಿ ಸ್ಪಿರಿಚುವಲಿ ಎಲ್ಲ ತರ ನೀವು ಅಪ್ಲಿಫ್ಟ್ ಮಾಡ್ಬೋದು, ಎಲ್ಲ ತರ ನೀವು ಅದನ್ನ ಅನುಭವಿಸ್ಬೋದು. ಆ ಸ್ಟ್ರೆಸ್ ಅನ್ನೋದು ಸ್ಟ್ರೆಸ್ಗಾಗೇ ಯೋಗ ಅಂತ ಇರಲ್ಲ, ಕೆಲವು ಕ್ಲಾಸಸ್ ತಗೊಂತಾರೆ, ಕೋರ್ಸಸ್ ಮಾಡ್ತಾರೆ, ಬಟ್ ಯೋಗ ಅನ್ನೋದೇ ಒಂದು ಸ್ಟ್ರೆಸ್ ರಿಲೀವರ್ ಅಂತ ಹೇಳ್ಬೋದು ನಾನು. ಅದಕ್ಕೆ ಯೋಗ ಪ್ರಾಕ್ಟೀಸ್ ಮಾಡ್ತಾ ಇರೋದು, ಅದನ್ನ ಅಭ್ಯಾಸ ಮಾಡ್ತಾ ಇರೋದು, ನಿಮ್ ಆಟೋಮ್ಯಾಟಿಕ್ಲಿ ನಿಮ್ಮ ಒತ್ತಡ ಕಡಿಮೆ ಆಗ, ಯಾವ ವಯಸ್ಸಾದ್ರೂ ಪರವಾಗಿಲ್ಲ, ಯೋಗ ಖಂಡಿತವಾಗಿ ಉಪಯೋಗಿದೆ.
0: ಮೇಡಮ್, ಯೋಗಾಭ್ಯಾಸವನ್ನ ಶಾರೀರಿಕವಾಗಿ ಯೋಗವನ್ನ ಮಾಡ್ತೀವಿ ಅಂತ ತಾವು ತಿಳಿಸಿದ್ರಿ. ಹಾಗಿದ್ರೆ ಈ ಯೋಗಾಭ್ಯಾಸದಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ
1: ಅದು ಹೇಳಿದ್ನಲ್ಲ. ಈಗ ಸ್ಟ್ರೆಸ್ ಅಂದ್ರೆ ಮಾನಸಿಕ, ಏನೋ ಮಾಡ್ಕೊಂಡಿರೋದು, ನಮ್ಮ ತಿಳುವಳಿಕೆ, ನಮ್ಮ ಯೋಚನೆ ಮಾಡೋದು ವಿಚಾರ, ಅದೇ ನಮ್ದು ಮಾನಸಿಕ ಪರಿಸ್ಥಿತಿ. ಆ ಪರಿಸ್ಥಿತಿಯನ್ನ ಬದಲಿ ಮಾಡುತ್ತೆ ಯೋಗ. ಹೇಗಂದ್ರೆ ನೀವು ಆಸನ ಮಾಡ್ಕೊಂತಿದ್ರೆ ಸಿಂಪಲ್ ಸ್ಟ್ರೆಚಸ್, ಹಾರ್ಮೋನ್ಸ್ ಇದಾವಲ್ಲ ನಮ್ಮ ಮೈಯಲ್ಲಿ, ಈ ಹಾರ್ಮೋನ್ಗಳೆಲ್ಲ ಚೇಂಜ್ ಆಗುತ್ತೆ. ಎಷ್ಟಿರಬೇಕು ಅಷ್ಟೇ ಪ್ರಮಾಣದಲ್ಲಿ ಇರುತ್ತೆ. ಜಾಸ್ತಿ ಮತ್ತೆ ಕಡಿಮೆ ಆಗಲ್ಲ. ಕೆಲವೊಂದು ಸ್ಟ್ರೆಸ್ ಅಲ್ಲಿ ಕಾರ್ಟಿಸೋಲ್ ಅಂತಾರೆ, ಅದು ಜಾಸ್ತಿ ಆಗ್ಬಿಡುತ್ತೆ ಹಾರ್ಮೋನ್. ಬಟ್ ಯೋಗ ಮಾಡ್ತಾ ಇರೋದ್ರಿಂದ ಈ ಕಾರ್ಟಿಸೋಲ್ ಕರೆಕ್ಟ್ ಲೆವೆಲ್ ಆಗಿರುತ್ತೆ. ಸೊ ಈ ತರ ನಾವು ಎಂಗ್ಸೈಟಿ ಮತ್ತೆ ನಮ್ದೇನು ಸ್ಟ್ರೆಸ್ ಇದೆ ಅದೆಲ್ಲ ನಾವು ಕಂಟ್ರೋಲ್ ಮಾಡ್ಬೋದು. ಸೊ ನೀವು ಫಿಸಿಕಲಿ ಶಾರೀರಿಕವಾಗಿ ಮಾಡ್ಕೊಂತ ಹೋಗಿ, ನೀವು ಇಮೋಷನಲ್ ಏನೋ ಚೇಂಜ್ ಆಗತ್ತಪ್ಪ ಇಮೋಷನಲಿ ನಾನು ಹಂಗ ಅನ್ಕೊಂಡ್ ಮಾಡಬಾರ್ದು. ಇದು ನೀವು ಆಸನ ಸ್ಟ್ರೆಚ್ ಮಾಡ್ಕೊಂತ ಅಭ್ಯಾಸ ಮಾಡ್ಕೊಂತಿದ್ರೆ ಅದು ತನ್ನಿಂತಾನೇ ನೀವು ಚೇಂಜಸ್ ನೀವು ನೋಡ್ಬೋದು. ಇಮೋಷನಲಿ ಕೂಡ ನೀವು ಮನಸ್ಸು ಕೂಡ ನಿಮ್ ಚೇಂಜ್ ಆಗುತ್ತೆ. ಇಷ್ಟು ಮಟ್ಟಿಗೆ ಆಗುತ್ತೆ ಅಂದ್ರೆ ನಿಮ್ ಏನಾದ್ರು ಕೆಟ್ಟ ಅಭ್ಯಾಸಗಳಿದ್ರೆ ಇನ್ಕ್ಲೂಡಿಂಗ್ ಸಿಟ್ಟು ಬರೋದು ಹೇಳ್ತೇನೆ ನಿಮಗೆ, ಸಿಟ್ಟು ಬರೋದು. ಈಗ ಏನಾದ್ರು ಮಾಡಪ್ಪ ಹಿಂಗ್ಯಾಕೆ ಹಿಂಗ್ ಮಾಡ್ದಪ್ಪ ನನಗೆ ಸಿಟ್ಟು ಬಂತು ಹಿಂಗಾಗುತ್ತಲ್ಲ, ಅದು ಸಿಟ್ಟು ಕೂಡ ಆಟೋಮೆಟಿಕ್ಲಿ ಕಂಟ್ರೋಲ್ ಆಗುತ್ತೆ. ಇರ್ಲಿ ಬಿಡು ಸರಿ ನೋಡೋಣ ಅಂತೆ ಅದು ಮನಸ್ಸಿಗೆ ನಿಮ್ ಸಮಾಧಾನ ಮಾಡ ಆ ತರ ಶಕ್ತಿ ಇದೆ ಯೋಗ ಅಲ್ಲಿ. ಮತ್ ಇನ್ನೊಂದು ಹವ್ಯಾಸಗಳು, ಕೆಟ್ಟ ಅಭ್ಯಾಸಗಳು ಇರುತ್ತಲ್ಲ, ಸ್ಮೋಕಿಂಗ್ ಅನ್ಬೋದು, ನೀವು ಸೇದೋದು, ಸಿಗರೆಟ್ ಸೇದೋದು, ಪಾನ್ ತಿನ್ನೋದು ಅಥವಾ ಆಲ್ಕೋಹಾಲ್ ತಗೊಳ್ಳೋದು, ಯೋಗ ಅಭ್ಯಾಸದಿಂದ ಅದು ಕೂಡ ನಿಮ್ಗೆ ತಲುಪು ಕಡಿಮೆ ಆಗುತ್ತೆ. ಸೊ ಅಂತದ್ದು ಕೂಡ ನಾವು ಮಾನಸಿಕ ವತಿಯಿಂದ ನನಗೆ ಸ್ಟ್ರೆಸ್ ಆಗಿದೆ, ನನಗೆ ಮಾನಸಿಕ ಕಷ್ಟ ಇದೆ, ಅದಕ್ಕೆ ನಾನು ಕುಡಿತೀನಿ ಅನ್ನೋಂಥದ್ದು ಅದನ್ನು ಯೋಗ ಮಾಡೋದ್ರಿಂದ ಇದು ಸಹಿತ ನೀವು ಕಂಟ್ರೋಲ್ ಮಾಡಿ. ಅಷ್ಟು ಪವರ್ ಇದೆ, ಅಷ್ಟು ಪವರ್ ಇದೆ ಯೋಗ ಅಲ್ಲಿ.
0: ಮೇಡಮ್, ಯೋಗ ಅನ್ನುವಂಥದ್ದು ದೈಹಿಕ ಆರೋಗ್ಯದ ಜೊತೆ ಜೊತೆಗೆ ಮಾನಸಿಕವಾಗಿಯೂ ಸಾಕಷ್ಟು ಪ್ರಯೋಜನಗಳನ್ನು ನೀಡುತ್ತೆ ಅಂತ ತಾವು ತಿಳಿಸ್ತಾ ಇದ್ದೀರಿ. ಹಾಗಿದ್ರೆ ಈ ಯೋಗವನ್ನು ಆರಂಭ ಮಾಡಬೇಕು ಅನ್ನೋದಾದ್ರೆ ಸೂಕ್ತವಾದ ವಯಸ್ಸು ಅಂದ್ರೆ ಯಾವುದು?
1: ಬೇರೆ ಬೇರೆ ಸ್ಕೂಲ್ ಆಫ್ ಥಾಟ್ ಇದೆ ಇದರಲ್ಲಿ. 8 ವರ್ಷ ಅನ್ಬೋದು ನಾನು ಕರೆಕ್ಟಾಗಿ, ನೀವು ನಿಮ್ಮ ಕೇಳೋರಿಗೆಲ್ಲ ಹೇಳ್ಬೇಕಂದ್ರೆ 8 ವರ್ಷ ಅಂದ್ರೆ ರೈಟ್ ಏಜ್ ಅನ್ಬೋದು. ಯಾಕಂದ್ರೆ 8 ವರ್ಷ ನಿಮಗೆ ರೆಸ್ಪಿರೇಟರಿ ನಿಮ್ ಸಿಸ್ಟಮ್ ಅನ್ನ ಡೆವಲಪ್ಮೆಂಟ್ ಆಗುತ್ತೆ, ತಿಳುವಳಿಕೆ ಶಕ್ತಿ ಇರುತ್ತೆ. ನೀವು ಏನ್ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ ಅದನ್ನ ನಡೆಸೋ ಅಂತದ ಅವ್ರಿಗೆ ತಾಕತ್ ಇರುತ್ತೆ, ಅದನ್ನ ತಿಳ್ಕೊಂಡು ಮಾಡೋ ಅಂತದ ಇದು ಇರುತ್ತೆ. ಬಟ್ ಇದಕ್ಕಿಂತ ಮುಂಚೆ ನೀವು ಹೇಳ್ಬೇಕಂದ್ರೆ ಬಾಲಾಸನ ಅಂತ ಸುಮಾರಿದೆ ಯೋಗ ಅಲ್ಲಿ. ಬಾಲ ಅಂದ್ರೆ ಏನು, 8 ವರ್ಷಕ್ಕಿಂತ ಇನ್ನೂ ಚಿಕ್ಕವ್ರೆ 8 ಅಂದ್ರೂ ಅದಕ್ಕಿಂತ ಕೆಳಗಿರೋರು ಮಕ್ಕಳೆಲ್ಲ ಬಾಲನೆ. ಅವ್ರು ಮಾಡ್ತಾ ಇರೋದೆಲ್ಲ ಆಟಗಳೆಲ್ಲ ಯೋಗನೇ ಇರುತ್ತೆ. ನೀವು ನೋಡಿದ್ರೆ ರೈಟ್ ಫ್ರಮ್ ಬರ್ತ್ ಮಲ್ಕೊಂಡು 2 ಕಾಲು ಮಗು ಹಿಡಿತಾವೆ, 2 ಬಟ್ಟೆಗಳನ್ನ ಹಿಡಿತಾವೆ. ಈಗ ಮಾಡಕ್ಕಾಗತ್ತಾ ನಮಗೆ? ಯೋಗ ಮಾಡಿದ್ರೆ ಮಾಡೋರ್ಗಷ್ಟೇ ಬರುತ್ತೆ, ಇಲ್ಲಂದ್ರೆ ನಮ್ಗೆ ಬಹಳ ಕಷ್ಟ. ಅದು ಬಾಲಾಸನ ಅಂತ. ಸೊ ಅದು ಯೋಗ ನಡೀತಾ ಇರುತ್ತೆ, ದೇವ್ರು ಕೊಟ್ಟಿದ್ದು ಅದು ಒಂದು ಸೃಷ್ಟಿ, ಅದನ್ನೇ ನಾವು ಫಾಲೋ ಮಾಡ್ಕೋಂತ ಹೋಗ್ಬೇಕು. ಸೊ 8 ವರ್ಷ ಇಸ್ ಗುಡ್, ಬಟ್ ನಾನು ಕೇಳಿದ್ರೆ ನಾನು 10 ವರ್ಷ ಅಂತೀನಿ. 10 ವರ್ಷದಿಂದ ಸ್ಟಾರ್ಟ್ ಮಾಡಿದ್ರೆ ಬಹಳ ಒಳ್ಳೆ, ಸುಮಾರು ಸ್ಮಾಲ್ ಎಕ್ಸಸೈಸಸ್ ಸ್ಟ್ರೆಚಸ್ ಇರುತ್ತೆ, ಅದನ್ನ ಸ್ಟಾರ್ಟ್ ಮಾಡ್ಕೋಂತ ಹೋಗ್ಬೇಕು.
0: ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312 47 377.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವಣುಧ್ವನಿ 90.4 FM. ಅಂತಾರಾಷ್ಟ್ರೀಯ ಯೋಗ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಆರೋಗ್ಯಕರ ಜೀವನಕ್ಕೆ ಯೋಗದ ಮಹತ್ವದ ಕುರಿತು ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ ಡಾಕ್ಟರ್ ಶೀತಲ್ ಸಾಣಿಕೊಪ್ಪ ಅವರು. ಇವರು ಯೋಗ ತರಬೇತಿದಾರರು. ಮೇಡಮ್, ಈಗ ಸೂಕ್ತವಾದ ವಯಸ್ಸನ್ನ ತಿಳಿಸಿದ್ರಿ. ಇನ್ನು ಪ್ರತಿದಿನ ಎಷ್ಟು ಸಮಯ ಯೋಗಾಭ್ಯಾಸ ಮಾಡುವುದು ಒಳ್ಳೆಯದು ಅಂತ? ಉತ್ತಮ.
2: ಅದೊಂದು ದೊಡ್ಡ ಪ್ರಶ್ನೆ ಅಂತ ಯಾಕಂತೀನಿ ಅಂದ್ರೆ, ಯಾರು ಕೇಳಿದ್ರು ನನಗ್ ಸಮಯ ಇಲ್ಲ, ನನಗ್ ಟೈಮ್ ಇಲ್ಲ ಅಂತ. ಸೊ ಇದು ಟೈಮ್ ಇಲ್ಲ ಅನ್ನೋದು ಮತ್ತೆ ನಮ್ ತಲೆಯಲ್ಲಿ ಇರೋದು. ಅದು ನಾನು ಹೇಳ್ಬೇಕಂದ್ರೆ ನಿಮ್ ಕೇಳೋರಿಗೆ ಹೇಳ್ತೀನಿ, ಆಡಿಯನ್ಸ್ಗೆ, 15-20 minutes, 15-20 minutes ನೀವು ಸ್ಟ್ರೆಚಸ್ ಯೋಗ ಮಾಡಿದ್ರೆ ವಾಸಿ, ದಟ್ ಇಸ್ ವೇರ್ ಯು ಬಿಗಿನ್. ಅದೇ ನಿಮ್ದು ಅಷ್ಟು ಕೊಡ್ಬೋದು. ದಿನಾಲು ಅಷ್ಟು ಕೊಟ್ಟರು ಸಾಕು, ಅಷ್ಟು ಕೊಟ್ಟರು ಕೂಡ ನೀವು ಯೋಗಾನ ಅಭ್ಯಾಸ ಮಾಡ್ಬೋದು. ಬಟ್ ಆಕ್ಚುಲಿ ಆಗಿ ನೋಡ್ಬೇಕಂದ್ರೆ 30-60 minutes ಅಂದ್ರೆ ಸುಮಾರು 1/2 ಗಂಟೆಯಿಂದ 1 ಗಂಟೆ ಅಷ್ಟು ಟೈಮಲ್ಲಿ ನೀವು 1/2 ಗಂಟೆ ಕೊಟ್ಟರು ಕೂಡ ಸಾಕು. ಸೊ ಕೆಲವೊಂದು ಇನಿಷಿಯಲ್ ಸ್ಟ್ರೆಚಸ್ ಇದೆ, ಸ್ಟ್ರೆಚಸ್ಸು, ಸೂರ್ಯ ನಮಸ್ಕಾರಗಳು ಬಹಳ ಉಪಯೋಗಕಾರ. ಕಲ್ತ್ಕೊಂಡು ಸೂರ್ಯ ನಮಸ್ಕಾರ ಮಾಡಿದ್ರೆ ದಿನಾರು, ಮತ್ತು ನಾನು ಆಲ್ 7 days ಮಾಡಂತನೂ ಹೇಳಲ್ಲ, 5-6 days ನೀವು ಯೋಗ ಮಾಡಿದ್ರು ಸರಿ. ಸೊ ಟೈಮ್ ತಿಳ್ಕೊಂಡು ಮಾಡ್ಬೇಕು. ಆಮೇಲೆ ಇದಕ್ಕೆ 1 ಗಂಟೆ ಬೇಕು, 2 ಗಂಟೆ ಬೇಕು, ಇದೆಲ್ಲ ಕೂಡಬೇಕು, ಪ್ರಾಣ ಮಾಡೋದು ಅದೆಲ್ಲ ಸುಳ್ಳು ಮಾತಂತೀನಿ ನಾನು. ಸೊ 1/2 ಗಂಟೆಯಲ್ಲಿ ಮಾಡ್ಬೋದು ನಿಮ್ಗೆ ಸಮಯ ಇಲ್ಲಂದ್ರೆ. ಇಲ್ಲಾಂದ್ರೆ 1 ಗಂಟೆ ನೀವು ನಿಮ್ಮಷ್ಟಕ್ಕೆ ನೀವು ಕಾಳಜಿ ತಗೋಬೇಕಂದ್ರೆ ನಿಮ್ಮ ಆರೋಗ್ಯ ನೀವು ನೋಡ್ಕೋಬೇಕು, ನಿಮ್ಮ ಮಾನಸಿಕ ಸ್ಥಿತಿ ನೀವು ನೋಡ್ಕೋಬೇಕು. ಸೆಲ್ಫ್ ಕೇರ್ ಅಂತಾರಲ್ಲ, ಅದು ಎಲ್ರಿಗೂ ಮುಖ್ಯ, ಯಾವ ಮನುಷ್ಯನಿದ್ರಿಗೂ ಮುಖ್ಯ. ಸೊ ನೀವು 1 ಗಂಟೆ

0: ಇಪ್ಪತ್ನಾಲ್ಕು ತಾಸಲ್ಲಿ ನಿಮಗೋಸ್ಕರ ತೆಗೆದ್ರೆ ಬಹಳ ಖುಷಿ ನನಗೆ. ಇವು ಅದು ಮಾಡಬೇಕು, ನಿಮಗೋಸ್ಕರ ನೀವು ಮಾಡಿ ಅಂತ ನಾನು ಹೇಳ್ತೀನಿ.
1: ಮೇಡಮ್, ಈಗ ಕೆಲಸಕ್ಕೆ ಹೋಗೋರಾಗಿರ್ಬೋದು, ಉದ್ಯೋಗಿಗಳು, ಜೊತೆಗೆ ಗೃಹಿಣಿಯರು, ಯೋಗವನ್ನು ತಮ್ಮ ದಿನಚರಿಯಲ್ಲಿ ಹೇಗೆ ಅಳವಡಿಸಿಕೊಳ್ಬೇಕು ಅಂತ, ತಮ್ಮ ದಿನನಿತ್ಯದ ಕಾರ್ಯಗಳಲ್ಲಿ.
0: ಈಗ ಅದೇ ಹೇಳಿದ್ನಲ್ಲ, ನೀವು ಬೇಗ ಹೇಳೋರಾದರೆ ಭಾಳ ಒಳ್ಳೆಯದು. ಬೆಳಗ್ಗೆ ಯೋಗ ಮಾಡೋದಂತೂ ಬೆಸ್ಟ್, ಬಟ್ ಆಮೇಲೆ ಯೋಗ ಮಾಡೋಕ್ಕೆ ಬರಲ್ಲ ಅನ್ನೋದು ಮಾತು ಸುಳ್ಳು. ಯಾಕಂದ್ರೆ ಈವ್ನಿಂಗ್ ಸಾಯಂಕಾಲ ಯೋಗ ಮಾಡಿದ್ರು ನೋ ಪ್ರಾಬ್ಲಮ್, ನಿಮ್ಮ ಟೈಮಿಂಗ್ ನೋಡಿಕೊಂಡು ನೀವು ಅದನ್ನ ಅಡ್ಜಸ್ಟ್ ಮಾಡ್ಕೋಬೇಕು. 30 ನಿಮಿಷ ಇಲ್ಲಾಂದ್ರೆ 1 ಗಂಟೆ. ಮತ್ತು ಯಾವುದಾದ್ರು ಕ್ಲಾಸಸ್ ಜಾಯ್ನ್ ಆದರೆ ಇನಿಷಿಯಲಿ, ಯಾಕಂದ್ರೆ ಬಿಗ್ನರ್ಸ್ಗೆ ಏನಾಗುತ್ತೆ, ಒಮ್ಮೊಮ್ಮೆ ತಪ್ಪು ಮಾಡಿಬಿಟ್ರೆ ಅಥವಾ ಮತ್ತೆ ಉಲ್ಟಾ ಜಾಸ್ತಿ ಏನೋ ಬೇರೆ ಇಫೆಕ್ಟ್ ಆಗಬಾರ್ದು ಮೈಯಲ್ಲಿ ಅಥವಾ ನಿಮ್ಮ ದೇಹದಲ್ಲಿ. ಅದಕ್ಕೆ ಯಾವುದಾದ್ರು ಕ್ಲಾಸಸ್ ಜಾಯ್ನ್ ಆಗಿ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಯಾವ ಟೈಮಿಂಗ್ ಸೂಟ್ ಆಗುತ್ತೋ ಆ ಟೈಮಿಂಗ್, ನೀವು ಯಾರು ಯೋಗ ತಜ್ಞ ಯಾರು ನಿಮ್ಮ ಹತ್ರ ಇರ್ತಾರೆ ಬೇಕಾದ್ರೆ ಆನ್ಲೈನ್ ಸುಮಾರಿದೆ ಈಗ, ನೀವು ಅಪ್ರೋಚ್ ಮಾಡಿಕೊಂಡು ನಿಮ್ಗೆ ಯಾರು ಸರಿ ಹೋಗುತ್ತೋ ಅವ್ರಿಗೂ ಜಾಯ್ನ್ ಮಾಡಿಕೊಂಡು ನೀವು ಅದನ್ನು ಇನ್ಕಾಪರೇಟ್ ಮಾಡ್ಕೋಬೋದು. ನೀವು ಮನಸ್ಸಿದ್ರೆ ಮಾರ್ಗ ಅಂತಾರಲ್ಲ ಆ ಥರ ಅದು.
1: ಖಂಡಿತ ಮೇಡಮ್. ಮೇಡಮ್, ಇನ್ನು ಮಹಿಳೆಯರಿಗೆ ಈ ಯೋಗದಿಂದ ಏನೆಲ್ಲ ಪ್ರಯೋಜನಗಳು ಸಿಗುತ್ತೆ ಅಂತ?
0: ಓಹ್, ನೀವು ಅದನ್ನ ನನ್ನ ಫೇವ್ರೆಟ್ ಕ್ವೆಶನ್ ಕೇಳಿದ್ರಿ. ಯಾಕಂದರೆ ನಾನು ಸುಮಾರು 26 ವರ್ಷ ಆಯಿತು ಯೋಗ ಮಾಡ್ತಾ ಇದ್ದೆ. ನಾನು ಚಿಕ್ಕ ವಯಸ್ಸಲ್ಲಿ ಶುರು ಮಾಡಿಕೊಂಡೆ. ಇಂಟರ್ನ್ಶಿಪ್ ಇದ್ದಾಗ ನಮ್ಮ ಮನೆ ಪಕ್ಕ ಒಬ್ಬರು ಶ್ರೀಕಾಂತ್ ಸರ್ ಅಂತ ಇದ್ದರು, ಈಗ ದೊಡ್ಡ ಯೋಗ ಮಾಡ್ಕೊಂಡಿದ್ದಾರೆ ಅವರು. ಅವರಿಂದ ಶುರು ಮಾಡಿಕೊಂಡೆ. ಆಮೇಲೆ ಯುಕೆಗೆ ಹೋದೆ ನನ್ನ ಹಸ್ಬೆಂಡ್ ಜೋಡಿ. ಅಲ್ಲೇ ಪುಸ್ತಕಗಳು ತೊಗೊಂಡು ಹೋಗಿದ್ದೆ. ಅಲ್ಲೆಲ್ಲ ಆ ಪುಸ್ತಕಗಳು ನೋಡಿ ಮಾಡ್ತಿದ್ದೆ. ನನಗೆ ಯೋಗ ಅಂದ್ರೆ ಅವಾಗಲಿಂದ ಪ್ಯಾಷನ್, ಅವಾಗಲಿಂದ ಭಾಳ ಆಸೆ. ಅದಾದಮೇಲೆ ವಾಪಸ್ ಬಂದೆ. ಮಕ್ಕಳಾದ್ಮೇಲೆ ಕೂಡ ನಾನು ಅರ್ಧ ಗಂಟೆ ಮಾಡ್ತಾ ಇದ್ದೆ ಬೆಳಗ್ಗೆ. ಯಾಕಂದರೆ ಅದು ನಮ್ಮ ಆಸ್ಥಾ ಚಾನೆಲ್, ನಮ್ಮ ರಾಮ್ಜಿ ಇವ್ರ ಸರ್ ಇದ್ದಾರಲ್ಲ ರಾಮದೇವ್ ಬಾಬಾಜಿ, ರಾಮದೇವ್ನ ನೋಡಿಕೊಂಡು ಅವರು ಬೆಳಗ್ಗೆ ಮಾಡ್ತಿದ್ದೆ. ಆಮೇಲೆ ನಾನು ಬೆಳಗಾಂ ಕ್ಲಬ್ಬಲ್ಲಿ ಜಾಯ್ನ್ ಆದೆ. ಅಲ್ಲಿ ರಾಮ್ಜಿ ಸರ್ ಅಂತ ನಮ್ಮ ರಾಮಕೃಷ್ಣ ಆಶ್ರಮ ಇದೆಯಲ್ಲ, ಅಲ್ಲಿಂದ ಬಂದು ಅವರು ನನ್ನ ಆಸಕ್ತಿ ನೋಡಿಕೊಂಡು ನಾನು ಆಸನ ಯಾವ್ತರ ಹೇಳ್ತೀನಿ, ಯಾವ್ತರ ಕ್ವಶನ್ ಕೇಳ್ತೀನಿ ಆ ಥರ ನೋಡಿಕೊಂಡು ಅವರು ನೀವು ಎಕ್ಸಾಮ್ ಯಾಕೆ ಕೊಡಬಾರ್ದು ಅಂತಂದರು. ಸೊ ಎಕ್ಸಾಮ್ಗಳ ಕೊಟ್ಟೆ. ಥಿಯರಿ ಪ್ರಾಕ್ಟಿಕಲ್ಲಿ 3 ಲೆವೆಲ್ಗೆ ಮುಗೀತು. ಅಲ್ಲಿ ನಾಸಿಕ್ ಯೋಗ ಗುರುಕುಲ್ ಹೋಗಿ ಅಲ್ಲಿ ಮಾಡಿಕೊಂಡೆ. ಮಾಡಿಕೊಂಡು ಅಲ್ಲಿ ನನಗೆ ಸ್ಪೆಷಲೈಸೇಷನ್ ಮಾಡಬೇಕು ಅಂತ ಒಂದು ಗೊತ್ತಾಯ್ತು. ನಿಶ್ ಅಂತಾರೆ, ನಂದು ನಿಶು ಯೋಗ ಫಾರ್ ವುಮೆನ್ ಫಾರ್ ಪೆರಿಮೆನಪಾಸ್. ಅಂದ್ರೆ ಮುಟ್ಟಿರುತ್ತಲ್ಲ, ಮುಟ್ಟು ನಿಂದ್ರುವಾಗ ಒಂದು 10 ವರ್ಷ ಹೆಣ್ಮಕ್ಳಿಗೆ ಬಹಳ ಕಷ್ಟ ಆಗುತ್ತೆ. ಅದು ನನಗೆ ಇಂಟ್ರೆಸ್ಟ್ ಅನಿಸ್ತು. ಸೊ ನನ್ನ ಸ್ಪೆಷಾಲಿಟಿನ ಅದು. ನಾನು ಈಗ ಆನ್ಲೈನ್ ಯೋಗ ತಗೋತೀನಿ ಫಾರ್ ವುಮೆನ್ ಓನ್ಲಿ. ಬೇರೆ ಎಲ್ಲ ಏಜ್ ಗ್ರೂಪ್ ಇದಾರೆ, ಬಿಕಾಸ್ ಐ ಮಿಕ್ಸ್ ಇಟ್ಸ್ ಒಂದೇ ತರ ಮಾಡಲ್ಲ, ಬಟ್ ಆ ಪೆರಿಮೆನಪಾಸ್ ಇದೆಲ್ಲ ಅದಕ್ಕೆ ಅಂದೆ ನನ್ನ ಫೇವ್ರೆಟ್ ಕ್ವಶನ್. ಸೊ ಅದರಿಂದ ಬಹಳಷ್ಟು ಉಪಯೋಗ ಇದೆ ನಮಗೆ. ಶಾರೀರಿಕ ಅಷ್ಟೇ ಅಲ್ಲ, ಮಾನಸಿಕವಾಗಿ ಬಹಳ ಅಪ್ಸ್ ಅಂಡ್ ಡೌನ್ಸ್ ಆಗುತ್ತೆ. ಏನಂದ್ರೆ ಡಿಪ್ರೆಷನ್ ತರ ಬರುತ್ತೆ ಆ ಪೆರಿಮೆನಪಾಸ್ ಅಲ್ಲಿ ಹೆಣ್ಮಕ್ಳಿಗೆ ಎಸ್ಪೆಷಲಿ. ಗೃಹಿಣಿಗಳಿಗೆ ಆಗಲಿ, ಕೆಲಸ ಮಾಡೋರಿಗಾಗಲಿ, ಸ್ಟ್ರೆಸ್, ಒತ್ತಡ, ಮಕ್ಕಳದ್ದು ಎಲ್ಲ ಎಜುಕೇಷನ್ ಅದೆಲ್ಲ ಕೂಡ ಆ ಥರ ಬರ್ತದೆ. ಸೊ ವಿ ಡೋಂಟ್ ನೋ ವಾಟ್ ಇಸ್ ಅ ಕಾಸ್ ಅಂತ ಅಂತಾರೆ. ಬಟ್ ಹಾರ್ಮೋನ್ಸ್ ಇದೆ ಅಲ್ಲ, ಈಸ್ಟ್ರೋಜಿನ್ ಮತ್ತು ಪ್ರೊಜೆಸ್ಟ್ರಾನ್, ಇವೆರಡು ಸೆಕ್ಸ್ ಹಾರ್ಮೋನ್ಸ್. ಇವೆರಡು ಬಹಳ ಮೇಲೆ ಕೆಳಗೆ ಆಗ್ತಾ ಇರ್ತಿರು. ಒಂದು 10 ವರ್ಷ ಅವರು ಮುಟ್ಟ ಬೇಗ ಮುಗಿಯುತ್ತೆ, ಒಬ್ಬರು ಲೇಟಾಗಿ ಮುಗುತ್ತೆ, ಜಾಸ್ತಿ ಕಷ್ಟ ಆಗುತ್ತೆ. ಬರೀ ಫಿಸಿಕಲ್ ಅಲ್ಲ, ಇಮೋಷನಲ್ ಕೂಡ ಬಹಳ ನಾವು ಮಾನಸಿಕವಾಗಿ ಅದನ್ನು ಸಫರ್ ಆಗ್ತೀವಿ. ಯೋಗ ಶುರು ಮಾಡ್ಕೊಳ್ಳೋದ್ರಿಂದ ಇದೆಲ್ಲ ಬ್ಯಾಲೆನ್ಸ್ ಆಗುತ್ತೆ. ಕೆಲವೊಂದು ಸ್ಪೆಸಿಫಿಕ್ ಆಸನಗಳಿದೆ, ಅವುಗಳು ಮಾಡಿದರೆ ನಿಮ್ಮ ಫಿಸಿಕಲ್ ಅಷ್ಟೇ, ನಿಮ್ಮ ಸಿಂಪ್ಟಮ್ಸ್ ಹೊಟ್ಟೆನೋವು, ಬೆನ್ನು, ತೊಡೆನೋವು, ಅದಷ್ಟೇ ಅಲ್ಲ, ನಿಮ್ದೆಲ್ಲ ಮಾನಸಿಕವಾಗಿಯೂ ನೀವು ಆರೋಗ್ಯಕಾಯ.
1: ಖಂಡಿತ ಮೇಡಮ್. ಮೇಡಮ್, ಈಗ ತಾವು ಹೇಳ್ತಾ ಇದ್ರಿ ಮಕ್ಕಳಿಗಾಗಿ ಅಂತಹೇ ಬಾಲ ಯೋಗ ಇದೆ ಅಂತ ತಾವು ತಿಳಿಸ್ತಾ ಇದ್ರಿ. ಇನ್ನು ಪರೀಕ್ಷಾ ಒತ್ತಡವನ್ನ ಎದುರಿಸ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಯೋಗಾಭ್ಯಾಸ ಎಷ್ಟು ಸಹಾಯಕವಾಗುತ್ತೆ, ಅವರಿಗಂತಾನೆ ಯಾವ ಒಂದು ಯೋಗಾಭ್ಯಾಸವನ್ನ ತಾವು ಶಿಫಾರಸು ಮಾಡ್ತೀರಾ?
0: ಇದು ನಂದು ಇನ್ನೊಂದು ಫೇವ್ರೆಟ್ ಟಾಪಿಕ್. ಯಾಕಂದ್ರೆ ನಾನು ಶಿಕ್ಷಕ, ಅಂದ್ರೆ ಐ ಎಮ್ ಅ ಪ್ರೊಫೆಸರ್ ವರ್ಕಿಂಗ್. ಮಕ್ಕಳು ಆಲ್ ರೈಟ್ ಫ್ರಮ್ ಮಕ್ಕಳಂದ್ರೆ ನಾನು ಮಕ್ಕಳೇ, ಅವರು 17-18 ಇಂದ ಇಟ್ಕೊಂಡು 24-25-30 ವರೆಗೂ ಬರ್ತಾರೆ ನನ್ನ ಸ್ಟೂಡೆಂಟ್ಸ್. ಯಾಕಂದ್ರೆ ಅಂಡರ್ ಗ್ರಾಜುಯೇಟ್, ಪೋಸ್ಟ್ ಗ್ರಾಜುಯೇಟ್ ಎರಡು, ಮತ್ತೆ ಎವ್ರಿ ಇಂಟರ್ನ್ಯಾಷನಲ್ ಯೋಗ ಡೇ ಈ ತಿಂಗಳು ನಾವು ವರ್ಕ್ಶಾಪ್ ಮಾಡ್ತೀವಿ ಕಾಲೇಜಲ್ಲಿ. ಅದನ್ನ ಈಗ ಅದನ್ನ ತಗೊಂಡೆ ಈ ಕಡೆ ಬಂದೆ ನಾನು. ನಾವು ವರ್ಕ್ಶಾಪ್ ಅಲ್ಲಿ ಎಸ್ಪೆಷಲಿ ಕಾನ್ಸಂಟ್ರೇಷನ್, ಫೋಕಸ್ ಹೇಗೆ ಮಾಡ, ಅದರಲ್ಲಿ ಕೆಲವೊಂದು ಆಸನ ಇದೆ. ನೀವು ವೀರಭದ್ರಾಸನ ಅನ್ನಿ, ನೀವು ವೃಕ್ಷಾಸನ ಅನ್ನಿ, ಬಾಲಾಸನ ಅನ್ನಿ, ಹಸ್ತಪಾದಾಸನ ಅನ್ನಿ, ಕೆಲವೊಂದು ಆಸನಗಳಿದೆ. ಅವು ರೆಗ್ಯುಲರ್ ಆಗಿ ನಾವು ಮಕ್ಕಳಿಗೆ ಕಲಿಸ್ಬಿಟ್ರೆ, ಅವ್ರು ಪ್ರಾಕ್ಟೀಸ್ ಮಾಡಿದರೆ ಆಟೋಮೆಟಿಕ್ಲಿ ಫೋಕಸ್ ಅನ್ನ ಮತ್ತೆ ನಿಮ್ಮದು ಈ ಕಾನ್ಸಂಟ್ರೇಷನ್ ಓದೋದಲ್ಲಿ ಬಂದ್ಬಿಡುತ್ತೆ, ಆಸಕ್ತಿ ಬರುತ್ತೆ. ಒಂದು. ಎರಡನೇದು ಎಂಗ್ಸೈಟಿ, ಸಿಕ್ಕಾಪಟ್ಟೆ ಎಂಗ್ಸೈಟಿ ಇರುತ್ತೆ ಪರೀಕ್ಷೆದು ಕೆಲವೊಬ್ಬರಿಗೆ, ಅದಕ್ಕೋಸ್ಕರ ಪ್ರಾಣಾಯಾಮ ಇದೆ. ಆ ಪ್ರಾಣಾಯಾಮಗಳು ಹೇಳಿಕೊಟ್ರೆ ಅದನ್ನು ಸರಿಪಡಿಸ್ತಾರೆ.
1: ಖಂಡಿತ ಮೇಡಮ್. ಮೇಡಮ್, ಇನ್ನು ಯೋಗಾಭ್ಯಾಸವನ್ನು ಮಾಡುವಾಗ ಯಾವ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಬೇಕು ಅಂತ?
0: ಹಾಂ, ಮೊದಲಾಗಿ ಹೆಲ್ತ್ ಮತ್ತೆ ಡಿಸೀಸ್ ಅದನ್ನ ಹೇಳೋಣ. ಹೆಲ್ದಿ ಇರೋರು ಅಂದ್ರೆ ಎಲ್ಲ ಟೆಸ್ಟ್ಗಳು ಮಾಡ್ತಾರೆ, ಮಾಡ್ಕೊಂಡು ನೀವೆಲ್ಲ ಏನ್ ನಿಮಗೇನ್ ಡಯಾಬಿಟಿಸ್ ಇಲ್ಲ, ಹೈಪರ್ ಟೆನ್ಷನ್ ಇಲ್ಲ, ಯಾವ್ದು ಕಾಯಿಲೆ ಇಲ್ಲಪ್ಪ ಅಂದ್ರೆ ನೀವು ಮಾಡ್ಬೋದು. ಬಟ್ ನೀವು ಸ್ಟಾರ್ಟ್ ಮಾಡ್ಬೇಕಂದ್ರೆ ಯಾವ್ದರೆ ಒಂದು ಯೋಗ ಗುರು, ಗೈಡ್, ಇನ್ಸ್ಟ್ರಕ್ಟರ್ ಇಂದ ಶುರು ಮಾಡ್ಕೊಳ್ಳೋದು ಒಳ್ಳೇದು. ಎಲ್ಲಿ ಎಲ್ಲಿ ಓದಿ, ಅಲ್ಲಿ ಇಲ್ಲಿ ಯೂಟ್ಯೂಬ್ ನೋಡಿ ಮಾಡೋಕ್ಕಿಂತ ಇಸ್ ಬೆಟರ್ ಇನಿಷಿಯಲಿ ನೀವೇ ನೋಡ್ಕೊಂಡು ಮಾಡ್ಬೇಕು. ಯಾಕಂದ್ರೆ ಮತ್ತೆ ನೀವು ತಪ್ಪು ಮಾಡಿದ್ರೆ ಮತ್ತೆ ಅದ್ರ ಬೇರೆ ಪ್ರಯೋಜನ ಆಗ್ಬಾರ್ದು. ಒಂದು. ಆಮೇಲೆ ಸಿಸ್ಟಮಿಕ್ ಡಿಸೀಸ್ ಅಂದ್ರೆ ಕ್ರಾನಿಕ್ ಇಲ್ನೆಸ್, ಯಾರಿಗಾರು ಹೈಪರ್ ಬಿ ಪಿ ಅಂತ ಸುಮಾರು ಕಾಮನ್ ಆಗಿದೆ ಈಗ, ಬಿ ಪಿ ಅಥವಾ ಡಯಾಬಿಟೀಸ್, ರೆಸ್ಪಿರೇಟರಿ

0: ಪ್ರಾಬ್ಲಮ್ ಏನಾದರೂ ಇದ್ರೆ ಪ್ಲೀಸ್ ನಿಮ್ಮ ಡಾಕ್ಟರ್ ಕೇಳಿ, ಯೋಗ ಮಾಡ್ತಾ ಇದ್ದೀನಿ, ಇದು ಮಾಡ್ತಾ ಇದ್ದೀನಿ, ಏನು ಆಸನಗಳು ಮಾಡ್ತೀವಿ ಅವ್ರು ಕೇಳ್ತಾರೆ. ಕೇಳಿಕೊಂಡು ನೀವು ಅವ್ರದ್ದು ಕನ್ಸೆಂಟ್ ತಗೊಂಡು ಮಾಡಿ, ಆಮೇಲೆ ದಟ್ ಈಸ್ ಟು ಸ್ಟಾರ್ಟ್. ಆಮೇಲೆ ಶುರು ಮಾಡ್ಕೊಂಡ್ಮೇಲೆ 3 ಗಂಟೆ ಊಟ ಮಾಡ್ಬಾರ್ದು, ಖಾಲಿ ಹೊಟ್ಟೆ ಇರಬೇಕು. 3 ಗಂಟೆ ಇಸ್ ಗುಡ್, ಪರ್ಫೆಕ್ಟ್ ಅಂತಾರಲ್ಲ ಹಂಗೆ. 2.5 ಗಂಟೆ ಐರೆಕ್ ಸರಿ, ಇಟ್ಸ್ ಗುಡ್. ಆಮೇಲೆ 2 ಗಂಟೆ ಇದ್ರೆ ಮ್ಯಾನೇಜಬಲ್. ಸೊ ಈ ತರ ಖಾಲಿ ಹೊಟ್ಟೆ ಇರಬೇಕು. ಆಮೇಲೆ ನಿಮಗೆ ಎಷ್ಟಾಗುತ್ತೋ ಅಷ್ಟೇ ಮಾಡ್ಬೇಕು. ಇನ್ನೊಬ್ಬರು ಪಕ್ಕದಲ್ಲಿ ನೋಡಿ ನೀವು ಆಸಕ್ತಿ, ಇನ್ನೊಬ್ಬರ ಜೋಡಿ ಕಾಂಪಿಟೇಷನ್ ಎಂದೂ ಮಾಡಬಾರ್ದು ಯೋಗ. ಅಲ್ಲಿ ನಿಮಗೆ ಎಷ್ಟಾಗುತ್ತೋ, ನೀವು ನಿನ್ನೆ ಹೇಗಿದ್ರಿ ಇವತ್ತು ಹೇಗಿದ್ರಿ, ನಿಮ್ಮಲ್ಲಿ ಅಷ್ಟೇ ನೋಡ್ಕೋಬೇಕು. ಒಂದು ಕುದುರೆ ಕಟ್ಟಿರ್ತಾರಲ್ಲ ಅದು ಆ ಥರ ಇರಬೇಕು ನಿಮ್ದು ಮೈಂಡ್ ಸೆಟ್. ನಿಮ್ಮಷ್ಟಕ್ಕೆ ದೇಹ, ನಿಮ್ಮ ಇಮೋಷನಲ್ ಫೀಲಿಂಗ್ ಅಷ್ಟೇ. ಇನ್ನೊಬ್ರು ಅವ್ರು ಮಾಡ್ತಾ ಇದ್ದಾರೆ, ನಾನು ಯಾಕೆ ಮಾಡ್ತಾ ಇಲ್ಲ, ಅದು ತಪ್ಪು. ಬಿಕಾಸ್ ಎಸ್ಪೆಷಲಿ ನಾನು ಸ್ಪೆಷಲೈಸ್ ಅಷ್ಟಾಂಗ ಯೋಗ. ಅಷ್ಟಾಂಗ ಯೋಗ ಅಂದರೆ ಡೂ ಅಕಾರ್ಡಿಂಗ್ ಟು ಯೋರ್ ಕೆಪಾಸಿಟಿ. ಸೊ ಅದನ್ನು ಮೇನ್ ಪ್ರಿಕಾಷನ್ ಅದು ಹೇಳ್ತೇನೆ. ಯಾಕಂದ್ರೆ ಈಗಿನ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಅವಳು ನಾನು ಶೀರ್ಷಾಸನ ಮಾಡಿದ್ಲು, ತಲೆ ತೆಳಗ ಮೇಲೆ ಕೇಳಿ ಮಾಡಿದ್ದು, ನನಗೆ ಯಾಕಾಗಲ್ಲ, ನಾನು ಟ್ರೈ ಮಾಡಿದ್ದು. ಮಾಡೋಕ್ಕೆ ಹೋಗಿ ಏನಾದ್ರೂ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಅದೆಲ್ಲ ಆದರೆ ಕಷ್ಟ. ಸೊ ಇವೆಲ್ಲ ಇನ್ನೊಂದು ರೋಗಗಳಿದೆ, ಸರ್ವೈಕಲ್ ಸ್ಪಾಂಡಿಲೈಟಿಸ್ ಆಗಲಿ, ಯಾರು ಆಪರೇಷನ್ ಆಗಿದ್ರೆ ಏನು ಆದರೆ ಪ್ಲೀಸ್ ನಿಮ್ಮ ಡಾಕ್ಟರ್ ಸಲಹೆ ತಗೊಂಡೇ ಯೋಗ ಮಾಡಿ.
1: ಮೇಡಮ್, ಇನ್ನು ಗರ್ಭಿಣಿಯರು ಯೋಗ ಮಾಡಬಹುದಾ, ಅವರು ಮಾಡಬಹುದು ಅನ್ನೋದಾದ್ರೆ ಯಾವ ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕು ಅಂತ?
0: ಓ ಎಸ್, ಅದೇ ಹೇಳಿದ್ನಲ್ಲ, ಗರ್ಭಿಣಿಯವರು ಕೂಡ ಯೋಗ ಗೈಡ್ ಇದ್ರೇನೆ ಮಾಡೋದು ಬೆಟ್ರು. ಆಮೇಲೆ ಗರ್ಭಿಣಿಯೊಳಗೆ ಕೆಲವೊಂದು ಯೋಗ ಇರುತ್ತೆ, ಎಲ್ಲ ಹೇಳೋಕ್ಕಾಗಲ್ಲ ಈಗ, ಬಟ್ ಕೆಲವೊಂದು ಇದಾವೆ ಓನ್ಲಿ ಫಾರ್ ಗರ್ಭಿಣಿ. ಅದು ಮಾಡೋದ್ರಿಂದ ನಿಮ್ದು ಡಿಲಿವರಿ ಈಸಿ ಆಗ, ನೀವು ಯಾವತ್ತೂ ಆಕ್ಟಿವ್ ಆಗಿರ್ಬೇಕು ಪ್ರೆಗ್ನೆನ್ಸಿಯಲ್ಲಿ, ಅಂದರೆ ನಾರ್ಮಲ್ ಡಿಲಿವರಿ ಆಗುತ್ತೆ. ಸಿಸರಿನ್ ಎಲ್ಲ ಮಾಡೋದು ಮತ್ತೆ ಇದಾಗುತ್ತೆ. ಸೊ ಈಗಿನೆಲ್ಲ ಜನ ದೇ ಡೋಂಟ್ ವಾಂಟ್ ಟು ಗೋ ಥ್ರೂ ಪೇನ್, ಅದು ಸಿಕ್ಕಾಪಟ್ಟೆ ಪೇನ್ ಆಗುತ್ತಪ್ಪ, ನಾನು ಸಿಸರಿನ್ ಹೋಗ್ತೀನಿ, ಲಾಸ್ಟ್ ಮೂಮೆಂಟ್ ಕೂಡ ಆಪರೇಷನ್ ಟೇಬಲ್ ಮೇಲೆ ನಾನು ನಾರ್ಮಲ್ ಆಗಲ್ಲ, ಕನ್ಸೆಂಟ್ ಕೊಟ್ಬಿಡ್ತಾರೆ ನಾನು ಸಿಸರಿನ್ ಮಾಡಿ ಅಂತ, ಅದೆಲ್ಲ ತಡಿಬೋದು. ನೀವು ಪ್ರಾಕ್ಟೀಸ್ ಯೋಗ ಮಾಡಿದರೆ ನಿಮ್ಗೆ ಅದು ಸರಳ. ಈಗ ನನ್ನ ಡೆಲಿವರಿ ನಾನು 12 hours ಚುಕ್ಚೂರು ಪೇನ್ ಇತ್ತು ಫಾರ್ ಬೋತ್ ಆಫ್ ದಮ್. ಐ ಗಾಟ್ 2 boys, 24 ವರ್ಷ ಒಬ್ಬನು, ಒಬ್ಬನು 21 years ಅವನಿದ್ದಾನೆ. 2 ನಾರ್ಮಲ್ ಆಗಿತ್ತು, ಮತ್ತು ಮೇನ್ ಪೇನ್ ಲೇಬರ್ ಪೇನ್ ನನಗೆ 45 minutes to 1 hour ಅಷ್ಟೇ. ಸೊ ಅಷ್ಟು ತಡಿಬಹುದೇ ಆದರೂ ಯೋಗ ಪ್ರಾಕ್ಟೀಸ್ ಮಾಡಿದ್ರೆ ನನಗೆ ಅನಿಸುತ್ತೆ ಅದು. ಆಮೇಲೆ ಯು ಕೆಯಲ್ಲಿ ದ ಸಮಿಂಗ್ ಆಲ್ಡ್ ಎಸ್ ಆಂಟಿನೇಟಲ್ ಕೇರ್, ನಾನು ಇಲ್ಲಿದ್ದಾಗ ಪುಸ್ತಕಗಳಿಗಿರುತ್ತೆ, ಇಲ್ಲಿ ಅಷ್ಟು ಕಾಮನ್ ಇಲ್ಲ ಅದು. ಅಲ್ಲಿ ನೀವು ನೀರೊಳಗೆ ಕೂಡ ಹೆಂಗೆ ಡೆಲಿವರಿ ಮಾಡ್ಬೋದು ಅಂತ ತೋರಿಸ್ತಾರೆ. ಅದೇನಲ್ಲ, ಇಟ್ಸ್ ಆಲ್ ಯೋಗ ಪೋಸಸ್. ಆಮೇಲೆ ಯೋಗ ಹೇಗೆ ಮಾಡಬೇಕು, ಯಾವ ಥರ ಎಕ್ಸಸೈಸ್ ಮಾಡಬೇಕು ನಿಮ್ಮ ಡೆಲಿವರಿ ನೀಟ್ ಆಗಬೇಕಂದ್ರೆ, ಅದೆಲ್ಲ ಅವ್ರು ಹೇಳ್ಕೊಡ್ತಾರೆ ನರ್ಸ್ಗಳು. ಅದು ನಮ್ಮ ದೇಶದಲ್ಲಿ ಬಂದರೆ ಭಾಳ ಚಲೋ. ಬಟ್ ನಾವು ಯೋಗ ಡೆಫಿನೆಟ್ಲಿ ಪ್ರಾಕ್ಟೀಸ್ ಮಾಡ್ಬೋದು, ಇವನ್ ಪ್ರೆಗ್ನೆನ್ಸಿಯಲ್ಲಿ ಕೂಡ ವಿತ್ ಗೈಡೆನ್ಸ್ ಆಫ್ ಅ ಯೋಗ ಟ್ರೈನರ್.
1: ಖಂಡಿತ ಮೇಡಮ್. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ.
2: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6306071232 6 or just dial 1099.
3: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು KLE ವೇಣುಧ್ವನಿ 90.4 FM. ಅಂತಾರಾಷ್ಟ್ರೀಯ ಯೋಗಾ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಆರೋಗ್ಯಕರ ಜೀವನಕ್ಕೆ ಯೋಗದ ಮಹತ್ವದ ಕುರಿತು ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ ಡಾಕ್ಟರ್ ಶೀತಲ್ ಸಾಣಿಕೊಪ್ಪ ಅವರು. ಇವರು ಯೋಗ ತರಬೇತಿದಾರರು. ಮೇಡಮ್, ಇನ್ನು ಇಂದಿನ ಯುವ ಜನರಲ್ಲಿ ಈ ಯೋಗದ ಬಗ್ಗೆ ಆಸಕ್ತಿ ಹೆಚ್ಚು ಮಾಡಬೇಕಂದ್ರೆ ಏನ್ ಮಾಡಬೇಕು?
0: ಅದು ಸರಿಯಾದ ಪ್ರಶ್ನೆ ಕೇಳಿದ್ರೆ ನೀವು. ಯಾಕಂದ್ರೆ ನಾವು ವಯಸ್ಸಾದಂಗೆಲ್ಲ ಯೋಗ ಮಾಡಬೇಕು, ಅದ್ ಮಾಡಬೇಕು ಅಂತ ನಮ್ಮದು ಗೊತ್ತೇ ಇರುತ್ತೆ ನಮಗೆ. ಯಾಕಂದ್ರೆ ನಾವು ಸ್ವಲ್ಪ ಓಲ್ಡ್ ಪೀಪಲ್ ಅನ್ಬೋದಲ್ಲ ವಯಸ್ಸಾದವರು. ಆದರೆ ಚಿಕ್ಕವರು ಈಗ ಯೋಗದ ಮಹತ್ವ ಗೊತ್ತಿರಲ್ಲ ಅವರಿಗೆ. ಆಮೇಲೆ ಅವರಿಗೆ ಸುಮ್ಮನೆ ಏನಪ್ಪ ಇದು ಸ್ಟ್ರೆಚಸ್ ಎಷ್ಟು ಉಪಯೋಗ ಆಗುತ್ತೆ ಅಂತ ಅವ್ರ ಮನಸ್ಸಲ್ಲಿರುತ್ತೆ, ಅವ್ರ ತಲೆಯಲ್ಲಿರುತ್ತೆ. ಅದನ್ನು ನಾವು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ಬೇಕು. ಒಂದು ಸ್ವಲ್ಪ ಇಂಟ್ರೆಸ್ಟ್ ಆಸಕ್ತಿ ಹೋರಿಸ್ಬೇಕಂದ್ರೆ ಅವರಿಗೆ ಅವರಿಗೆ ಅದ್ರ ರಿಸಲ್ಟ್ಸನ್ನು ತೋರಿಸ್ಬೇಕು. ಯಾಕಂದ್ರೆ ಈಗ ಇನ್ನೊಂದೇನು ಗೊತ್ತಾ, ಅವರು ಓದಿ ಅವ್ರು ಯೂಟ್ಯೂಬಲ್ಲಿ ನೋಡಿ ಅವ್ರು ಡಿಜಿಟಲ್ ಅಂತಾರಲ್ಲ, ಎಲ್ಲರೂ ಡಿಜಿಟಲ್ ಅದಾರೆ ಈಗಿನ ಜನರೇಷನ್. ಸೊ ಅಲ್ಲಿ ನಾವು ಎವಿಡೆನ್ಸ್ ಬೇಸ್ಡ್ ಅಂತಾರಲ್ಲ ಅದು ಮಾಡೋದ್ರಾಗ ಸುಮಾರು ಸ್ಟಡಿಗಳಿದೆ. ಆಯುರ್ವೇದ ಅವರು ಮಾಡ್ತಿದ್ದಾರೆ, ನ್ಯಾಚುರೋಪತಿ, ಯುನಾನಿ ಎಲ್ಲರೂ ಮಾಡ್ತಾ ಇದ್ದಾರೆ. ಕ್ರಾನಿಕ್ ಡಿಸೀಸಸ್ ಪ್ರಿಕಾಷನ್ ಮಾಡ್ಬೋದು. ಪ್ರಿಕಾಷನ್ ಅಂದರೆ ಈ ಯೋಗ ತೊಗೊಂಡು ಮಾಡಿದರೆ ನೀವು ಪ್ರಿವೆಂಟ್ ಮಾಡ್ಬೋದು ಕೆಲವೊಂದು ಡಿಸೀಸ್, ಕ್ರಾನಿಕ್ ಡಿಸೀಸ್ಗಳನ್ನು ಪ್ರಿವೆಂಟ್ ಮಾಡ್ಬೋದು. ಆಮೇಲೆ ಕೆಲವೊಂದು ಡಿಸೀಸ್ ಕ್ಯೂರ್ ಕೂಡ ಆಗುತ್ತೆ. ಸೊ ಅದನ್ನು ಹೇಳಿಬಿಟ್ಟು ಒಂದು, ಆಮೇಲೆ ಜನ್ರೇಷನ್ ಈಗ ನಿಮಗೆ ಆ ಜನ್ರೇಷನ್ಗೆ ಏನು ಫೋಕಸ್ ಬೇಕು, ಟೀನೇಜರ್ಸ್ ಇದ್ರೆ ಅವ್ರದ್ದು ಏನು ಉಪಯೋಗಪ್ಪ, ಆ ಫೋಕಸನ್ನು ಅವ್ರಿಗೆ ತೋರಿಸ್ಕೊಡ್ಬೇಕು. ಆಮೇಲೆ ನಾವು ವರ್ಕ್ಶಾಪನ್ನ ಮಾಡಿ ಸ್ವಲ್ಪ ಗೇಮಿಫಿಕೇಶನ್ ಅಂತಾರಲ್ಲ, ಸ್ವಲ್ಪ ಗೇಮ್ ಥರ ಅವ್ರಿಗೆ ಯೋಗ ಹೇಳ್ಕೊಟ್ರೆ ಅವರು ಆಸಕ್ತಿ ವಹಿಸ್ತಾರೆ.
1: ಮೇಡಮ್, ಇತ್ತೀಚಿನ ದಿನಗಳಲ್ಲಿ ಕಂಪ್ಯೂಟರ್ ಬಳಕೆ ಆಗಿರ್ಬೋದು, ಮೊಬೈಲ್ ಬಳಕೆ ಹೆಚ್ಚಾಗ್ತಾ ಇದೆ, ಇಂತಹ ಸಂದರ್ಭದಲ್ಲಿ ಇದು ಯೋಗ ಅನ್ನುವುದು ಅವರಿಗೆ ಯಾವ ರೀತಿ ಪ್ರಯೋಜನ ಆಗುತ್ತೆ ಅಂತ?
0: ಅದೇ ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ ಮತ್ತು ಮೊಬೈಲ್, ಮೋಸ್ಟ್ ಇಂಪಾರ್ಟೆಂಟ್ ಈಗ ಮೊಬೈಲ್ ಅನ್ಬೋದು. ಯಾಕಂದ್ರೆ ಎಲ್ಲರೂ ಕೆಳಗೆ ನೋಡ್ಬಿಟ್ಟು, ಯಾರು ಇಬ್ಬರು ಕೂತಿದ್ರೆ ಮುಂಚೆ ಎಲ್ಲ ನಾವು ಹೆಂಗೆ ಮಾತಾಡ್ತಿದ್ವಿ, ಯಾರಾದ್ರ ಪಕ್ಕದಲ್ಲಿ ಮೊಬೈಲ್ ಹಿಂದೊಂದಿರಲೇ ಇಲ್ಲ. ಪಕ್ಕದವ್ರು ಏನು ಮಾಡ್ತಾರೆ, ಎಲ್ಲಿದ್ದೀರಿ, ನಿಮ್ಮ ಹೆಸರೇನು, ಎಲ್ಲಿರ್ತೀರಿ, ಯಾಕೆ ಹೋಗ್ತೀರಿ ಅಂತ ಕೇಳ್ತಾರೆ. ಈಗ ಯಾರೂ ಅದನ್ನು ಯೋಚನೆ ಮಾಡಲ್ಲ. ಎಲ್ಲರೂ ಇವನ್ ದೊಡ್ಡವರಾಗಿರ್ಬೋದು, ಸಣ್ಣವರು, ಎಲ್ಲರೂ ನೀವು ಮೊಬೈಲಲ್ಲೇ, ಅದು ಯಾಕೆ ಕೂತಿಗೆಯನ್ನು ಕೆಳಗೆ ಮಾಡಿ ಮಾಡಿ ಮಾಡಿ ಸುಮಾರು ಕಾಯಿಲೆಗಳು ಬರ್ತಾ ಇದೆ. ಸೊ ಅದಕ್ಕೋಸ್ಕರ ನೀವು ಯೋಗ, ಕೆಲವೊಂದು ಸ್ಟ್ರೆಚಸ್ ಇದೆ ಸ್ಪೆಸಿಫಿಕ್ಲಿ ಫಾರ್ ದಟ್. ಮತ್ತು ನಾನು ಅದ್ರ ಬಗ್ಗೆ ಜಾಸ್ತಿ ಹೇಳ್ಬೋದು, ಯಾಕಂದ್ರೆ ನಂದು ಡೆಂಟಿಸ್ಟ್ರಿ ಪ್ರೊಫೆಷನ್. ಅಲ್ಲಿ ನಾವು ಕೆಳಗೆ ನೋಡಿಕೊಂಡು, ನಾವು ಆಪರೇಟಿಂಗ್ ಸ್ಟೂಲ್ ಇರುತ್ತೆ, ಪೇಷಂಟ್ ನಮ್ಮ ಚೇರ್ ಮೇಲೆ ಇರುತ್ತೆ, ಅದು ಮಾಡಿ ಮಾಡಿ ಅರ್ಗನಾಮಿಕ್ಸ್ ಅಂದರೆ ನಮ್ಮದು ಪೋಶ್ಚರ್ ರಿಲೇಟೆಡ್ ಡಿಸೀಸಸ್ ಬಹಳ ಇದಾವೆ. ಸೊ ಅದಕ್ಕೋಸ್ಕರ ಅಭ್ಯಾಸ ಕೂಡ ಮಾಡಿದ್ದೀನಿ. ಅದರಲ್ಲಿ ಲಾಟ್ ಆಫ್ ಪೋಶ್ಚರ್ ಚೇಂಜಿಂಗ್ ಪೋಸಸ್ ಅದಾವೆ, ಕೆಲವೊಂದು ಇದಾವೆ. ಇಫ್ ಯು ಪ್ರಾಕ್ಟಿಸ್ ದೋಸ್ ಸ್ಟ್ರೆಚಸ್ ಎವ್ರಿ ಡೇ, ನಿಮ್ ಅದು ಕೂಡ ನೀವು ಮಾಡ್ಬೋದು. ಆಮೇಲೆ ನನ್ನ ವರ್ಕಿಂಗ್ ಇದೆ, ನನ್ನ ವರ್ಕೇ ಅದು, ನಾನು ಇದು ಹೆಂಗೆ ಹೇಳಿದ್ರೆ ಹೆಂಗೆ ಅಂದರೆ ಸಮಥಿಂಗ್ ಕಾಲ್ಡ್ ಆಸ್ ವರ್ಕ್ ಯೋಗ ಅಂದ್ರೆ ನೀವು ಕೂತಲ್ಲೇ 20-20-20 ರೂಲು, ಒಂದು ಎವ್ರಿ 20 ಮಿನಿಟ್ಸ್ ನೀವು ದೃಷ್ಟಿಯನ್ನು ಹೊರಗೆ ನೋಡಿ, 20 ಮೀಟರ್ಸ್ ದೂರ 20 ಸೆಕೆಂಡ್ಸ್ಗೋಸ್ಕರ. ಅದೇ ನಿಮ್ಮ ಕಣ್ಣಿಗೆ ಕೂಡ ಅದು ಎಕ್ಸಸೈಸ್. ಹಾಗೆ ಅದೇ ಥರ ಚೇರ್ ಮೇಲೆ ಕೂತ್ಕೊಂಡು ಸುಮಾರು ಎಕ್ಸಸೈಸ್ ಇದಾವೆ, ಅವನ ಸ್ಟ್ರೆಚಸ್ ಸಿಂಪಲ್ ಆಗಿ ಕಲ್ತ್ಕೊಂಡು ಬಿಟ್ರೆ ಅದೆಲ್ಲ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಿ.
1: ಮೇಡಮ್, ಮಕ್ಕಳಿಗೆ ತಿಳಿಸಿದ್ರಿ, ಮಹಿಳೆಯರಿಗೆ ತಿಳಿಸಿದ್ರಿ, ಇನ್ನು ಹಿರಿಯ ನಾಗರಿಕರಿಗಾಗಿ ಯಾವೆಲ್ಲ ಯೋಗಾಸನಗಳು ಉಪಯುಕ್ತ ಆಗುತ್ತೆ ಅಂತ?
0: ನಾನು ಇದು ಅನುಭವ ಹೇಳಬೇಕಂದ್ರೆ, ನಾಸಿಕಲ್ಲಿ ನಾವು ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಕೊಡೋಕ್ಕಿಂತ ಮುಂಚೆ ನಮಗೆ ಸುಮಾರು ಟ್ರೈನಿಂಗ್ ಕೊಡ್ತಾರೆ. ಅದರಲ್ಲಿ ಸಂಚಾಲನ ಅಂತಾರೆ ಅವರು, ಹಸ್ತ ಸಂಚಾಲನ, ಪದ ಸಂಚಾಲನ, ಜಾನು ಸಂಚಾಲನ. ಹಸ್ತ ಅಂದ್ರೆ ಕೈ, ಪದ ಅಂದ್ರೆ ಕಾಲು, ಜಾನು ಅಂದ್ರೆ ಮೊಣಕಾಲು. ಇವ ಮೇನ್ ನಮ್ಗೆ ಪ್ರಾಬ್ಲಮ್ಸ್ ಇರೋದು ವಯಸ್ಸಾದ್ಮೇಲೆ. ಅವು ಸಿಂಪಲ್ ಆಗಿರುತ್ತೆ, ಕೈ ಒಂದೇ ಇಂಚ್ ಮೇಲೆತ್ತಿ ರೌಂಡ್ ಆಗಿ ತಗೊಂಡು ಹೋಗಿ ಮ್ಯಾಲಿಟ್ಟು ನೋಡೋಕೆ, ಅರೆ ಇದು ಹೆಂಗ್ ಮಾಡ್ ಈಸಿ ಅಲ್ಲಪ್ಪ ಅನಿಸ್ತದೆ. ಬಟ್ ಮಾಡಕ್ ಹೋದ್ರೆ ನಮ್ಮ ಕೈ ವಜನ ನಮ್ಗೆ ಗೊತ್ತಿರಲ್ಲ, ಅಷ್ಟು ವಜನವಾಗ ಅನಿಸುತ್ತೆ ನಿಮ್ ಕೈ. ವಯಸ್ಸಾದವ್ರಿಗೆ ಅವನ್ನ ಅಷ್ಟೇ ಮಾಡ್ಕೊಂಡು ಬಿಟ್ರೆ ಥೆರಪಟಿಕ್ ಅದೇ ಅವೆಲ್ಲ, ದೇರ್ ಆಲ್ ಟ್ರೀಟ್ಮೆಂಟ್ ಬೇಸ್ಡ್. ಇವೆಲ್ಲ ವಯಸ್ಸಾದವ್ರಿಗೆ ಸಿಂಪಲ್ ಆಗಿ ಮಾಡ್ಕೊಂಡು ಹೋದ್ರೆ ಅಲ್ಲಿ ಅವ್ರ ಯೋಗ ಸ್ಟ್ರೆಚಸ್ ಮಾಡಿ ಆರೋಗ್ಯವಾಗಿರ್ಬೋದು.
1: ಮೇಡಮ್, ಇನ್ನು ಯೋಗ ಅನ್ನುವುದು ಜೀವನ ಶೈಲಿ ಸಂಬಂಧಿತ ಕಾಯಿಲೆಗಳನ್ನ ತಡೆಗಟ್ಟುವಲ್ಲಿ ಹೇಗೆ ಸಹಾಯ ಮಾಡುತ್ತೆ ಅಂತ?
0: ಹಾ, ನಾ ಮುಂಚೆ ಕೂಡ ಅದನ್ನ ಹೇಳಿದೆ ನಿಮ್ಗೆ, ಕ್ರಾನಿಕ್ ಡಿಸೀಸಸ್ ಅಂತೀರ. ಸೊ ಇವು ಡಯಾಬಿಟಿಸ್ ಅಂತೂ ಇಲ್ಲಿ ಎಲ್ಲರೂ ಒಂದು ಕ್ಲೇಮ್ ಮಾಡ್ತಾರೆ, ರಿವರ್ಸಲ್ ಆಫ್ ಡಯಾಬಿಟಿಸ್ ವಿತ್ ಯೋಗ ಅಂತ. ಅಂದ್ರೆ ನೀವು ಡಯಾಬಿಟಿಸ್ ಅನ್ನ ರಿವರ್ಸ್ ಮಾಡ್ಬೋದು, ಇದ್ದಿದ್ದ ಡಯಾಬಿಟಿಸ್ ಅನ್ನ, ಅಷ್ಟು ಶಕ್ತಿ ಇದೆ ಯೋಗ ಅಲ್ಲಿ. ಅಫ್ಕೋರ್ಸ್ ಇನ್ಕ್ಲೂಡಿಂಗ್ ಡಯಟ್ ಮತ್ತೆ ನಿಮ್ಮ ಇನ್ಸುಲಿನ್ ಮೆಡಿಕೇಶನ್ ಎಲ್ಲ ತಗೊಂಡು

ಅಲ್ಲಿ ಮಾಡೋದನ್ನು ಸುಮ್ಮನೆ ಹಾಫ್ ಆಗಿ ಮಾಡೋದು ಅರ್ಧಂಬರ್ಧ ಮಾಡೋದು ಬರೋದು ಅಂತ ನೀವು ಮನಸ್ಕೊತೀನಿ. ಒಂದೇ ನಿಮಿಷ ಮಾಡಿ ಮನಸ್ಕೊಂಡು ನಿಮಗೋಸ್ಕರ ಮಾಡ್ತೇವೆ, ನಿಮ್ಮ ಜನರಿಗೋಸ್ಕರ ಇಲ್ಲ. ಅದೊಂದು ಟ್ಯಾಲೆಂಟ್ ಲೇಯರ್. ನಾನು ಯೋಗ ಮಾಡೋದು ಬಟ್ ಚೇಂಜಸ್ ಇರೋದು ಏನಿಲ್ಲ, ಮಾನಸಿಕನೂ ಇಲ್ಲ ಶಾರೀರಿಕನೂ ಇಲ್ಲ. ಆ ಥರ ನಿಮ್ಮ

ಸಂಬಂಧ ಕೇಳಿಸಿಕೊಂಡಿದ್ದಾರೆ. ಅಂತಾರಾಷ್ಟ್ರೀಯ ಯೋಗ ದಿವಸದ ಹಾರ್ದಿಕ ಶುಭಾಶಯಗಳೆಲ್ಲರಿಗೆ ಉತ್ತಮವನ್ನಾಗಿ ಇವತ್ತಿನ ಮೆಸೇಜ್ ಅಥವಾ ಸಂದೇಶ ಅಂದ್ರೆ ಅನ್ಕೊಂಡಿರ್ಬೋದು, ನಮ್ಮ ಒಂದೇ ಹೇಳಿದ್ರು ಯೋಗ ಅಭ್ಯಾಸ ಶುರು ಮಾಡ್ಕೊಳ್ಳಿ. ಯಾವುದೇ ಏಜ್ ಗ್ರೂಪ್ ಇರ್ಬೋದು, ಯಾವುದೇ ವಯಸ್ಸಿರ್ಬೋದು, ಇಟ್ ಈಸ್ ನೆವರ್ ಟು ಲೇಟ್ ಟು ಸ್ಟಾರ್ಟ್. ಒಂದು ಆಮೇಲೆ ಏನು ಎಷ್ಟು ಚಿಕ್ಕ ವಯಸ್ಸಿನ ಸ್ಟ್ರೀ ಮಾಡ್ತೀರಿ ಅಷ್ಟು ಬೆಸ್ಟ್. ಮತ್ತೆ ಯೋಗ ಅಂದ್ರೆ ಬಹಳ ಟೈಮ್ ಕೊಡೋದು ಬೇಕಾಗಿಲ್ಲ, ಅರ್ಧ ಗಂಟೆಯಿಂದ ಒಂದ್ ಗಂಟೆ ಇಸ್ ಬೆಸ್ಟ್. ಆಮೇಲೆ ಸ್ಟಾರ್ಟ್ ಮಾಡೋದು ಒಂದು ಟ್ರೈನ್

राजेंद्र कुमार को फरमाया गया गीत

0: ಜೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಗೋಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಗೋಟಾಂಚ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಗೋಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಗೋಟಾಂಚ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.